ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 18ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 8ನೇ ತಾರೀಕು ಶುಕ್ರವಾರ. ಸಮಯ 5:58:38. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಿ ಸುಜಲಾದೇವಿಯ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಎಫ್ಎಂ. ಹಸಿದವರಿಗೆ ನಮ್ಮಿಂದ ಊಟ ಹಾಕಲು ಆಗದಿದ್ದಾಗ ಊಟ ಹಾಕುವವರ ಮನೆಯನ್ನಾದರೂ ತೋರಿಸಬೇಕು, ಹೀಗೆಂದಿದ್ದಾರೆ ಗಳಗನಾಥ. ಕೆಳಗರೆ ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇಂದಿನ ಈ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿ ರಚನೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:30 ಚಿಂತನ ಪ್ರಭಾಕರ್ ಜೋಶಿ ಅವರಿಂದ, 6:35, 6:50 ಹಾಗೂ 7:15 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ಗಾಂಧೀ ಸ್ಮೃತಿ ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ, 8:45 ಗೀತಾವೈವಿಧ್ಯ ಕಾರ್ಯಕ್ರಮ ಸುಮಧುರ, 9:00 ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ, ಇಂದಿನ ಸರಣಿಯಲ್ಲಿ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಹಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ಚಿತ್ರಚೈತ್ರ, 10:00 ಜ್ಞಾನದೀವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ, 10:30 ವಾಟ್ಸಾಪ್ ಗೀತೆಗಳು, 11:00 ಫುಲ್ವಾರಿ ಗೀತೋಂಕಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ಪ್ರಾಣೇಶ್ ಅವರಿಂದ ಕೊಳಲುವಾದನ, 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಭಾಗವಹಿಸಿದ್ದಾರೆ. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಮತ್ತು ಗುರುಪ್ರಸಾದ್ ಎಸ್ ಪೂಜಾರ್, ಸಂದರ್ಶನ ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಕುರಿತ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 1:20 ಭಾವಗೀತೆಗಳು, 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳು, 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ, 4:00 ಹಲೋ ಫರ್ಮಾಯಿಶ್ ನೇರ ಫೋನ್ ಇನ್ ಕಾರ್ಯಕ್ರಮ, ಇಂದು ಸಂಜೆ 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 5:45 ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ, ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತನ್ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್, ಉತ್ತರ ಬಡಾವಣೆ ಹಾಸನ. 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಕೃಷಿರಂಗ, ದಾಳಿಂಬೆ ಬೆಳೆಯಲ್ಲಿನ ಅನುಭವಗಳನ್ನು ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಪ್ರಗತಿಪರ ರೈತ ದಂಪತಿ ಎಸ್ಸಿ ಚಂದ್ರಶೇಖರ್ ಹಾಗೂ ಗೌರಮ್ಮ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಇದರಲ್ಲಿ ಅಚ್ಚುಮೆಚ್ಚು ನಿವೇದಿತಾ ಎಚ್ಟಿ ಅವರಿಂದ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಸ್, 9:15 ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಕರೆಂಟ್ ಅಫೇರ್ಸ್, ರಾತ್ರಿ 10:00 ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ, 10:00

ಕೇಳಿ ಇನ್ನು ಮುಂದೆ ಶ್ರೀಪಾದರಾಯರ ರಚನೆ, ಮುಂಬೈ ಸಹೋದರಿಯರ ಸ್ವರಗಳಲ್ಲೇ. ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ, ಬಾರೋ ನಮ್ಮ ಮನೆಗೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಿಕೆ ಸುಮಿತ್ರಾ ಅವರ ಸ್ವರದಲ್ಲಿರುವ ವಿಜಯನಾರಸಿಂಹ ಅವರ ರಚನೆ ನಮ್ಮ ತಾಯಿ ನೀನೇ ಅಮ್ಮ.

0: ಇದು ಆಕಾಶವಾಣಿ. ಮುಂದಿನ ಕಾರ್ಯಕ್ರಮ ಚಿಂತನ, ಪ್ರಭಾಕರ ಜೋಶಿ ಅವರಿಂದ.
1: ಈ ಜಗತ್ತಿನಲ್ಲಿರುವ ಜನರ ಪಾಲಿಗೆ ರೆಡ್ ಕ್ರಾಸ್ ಸಂಸ್ಥೆ ಸಂಜೀವಿನಿ ಇದ್ದಂತೆ. ಅನಾರೋಗ್ಯ ಪೀಡಿತರಿಗೆ, ಗಾಯಾಳುಗಳಿಗೆ, ಜೀವನ್ ಮರಣದ ಸ್ಥಿತಿಯಲ್ಲಿ ಹೋರಾಡುತ್ತಿರುವವರಿಗೆ ಈ ಸಂಸ್ಥೆ ಸಹಾಯ ಹಸ್ತವನ್ನು ಚಾಚುತ್ತದೆ. ಇದರ ಸ್ವಯಂ ಸೇವಕರು ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದು ವೈದ್ಯಕೀಯ ಸಹಾಯದ ಅಗತ್ಯವಿದ್ದವರಿಗೆ ತಕ್ಷಣ ನೆರವಿಗೆ ಧಾವಿಸುತ್ತಾರೆ. ಗಾಯಾಳುಗಳಿಗೆ ಅಗತ್ಯವಿರುವ ರಕ್ತ, ಆಹಾರ, ಉಡುಪುಗಳನ್ನು ಪೂರೈಸುತ್ತಾರೆ. ಇದು ಜಗತ್ತಿನ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಕೆಂಪು ಬಣ್ಣದ ಪ್ಲಸ್ ಚಿಹ್ನೆ ಕಷ್ಟದಲ್ಲಿರುವವರ ಪಾಲಿಗೆ ಭರವಸೆಯ ಆಶಾಕಿರಣವಾಗಿದೆ. ಪ್ರತಿ ವರ್ಷ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ಡೇ ಅಥವಾ ವರ್ಲ್ಡ್ ರೆಡ್ ಕ್ರಾಸ್ ಡೇ ಎಂದು ಆಚರಿಸಲಾಗುತ್ತದೆ. ಸ್ವಿಸ್ ದೇಶದ ಜೀನ್ ಹೆನ್ರಿ ಡೊನಂಟ್ ಎಂಬುವರು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್ನ ಸಂಸ್ಥಾಪಕರಾಗಿದ್ದಾರೆ. ಇವರು ಹುಟ್ಟಿದ್ದು 1828 ಮೇ 8ರಂದು. ಇವರಿಗೆ ಜಗತ್ತಿನ ಮೊದಲ ನೊಬೆಲ್ ಶಾಂತಿ ಪುರಸ್ಕಾರ ಒಲಿದು ಬಂತು. ಇವರಿಗೆ ಗೌರವ ನೀಡುವ ಸಲುವಾಗಿ ಇವರ ಜನ್ಮದಿನದಂದೇ ರೆಡ್ ಕ್ರಾಸ್ ದಿನವನ್ನು ಆಚರಿಸಲು ನಿರ್ಧರಿಸಲಾಯಿತು. ಈ ದಿನ ಈ ಸಂಸ್ಥೆಯ ಸಿದ್ಧಾಂತಗಳನ್ನು, ತತ್ವಗಳನ್ನು ಇನ್ನಷ್ಟು ಪ್ರಚುರಗೊಳಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ. ಜಗತ್ತಿನಾದ್ಯಂತ 700 ಶಾಖೆಗಳನ್ನು ಹೊಂದಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವೀಯತೆ ನೆಲೆಗಟ್ಟಿನ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಜನಸಾಮಾನ್ಯರ ಆರೋಗ್ಯ, ತುರ್ತು ಸೇವೆ, ಬರಗಾಲ ಮತ್ತು ಅತಿ ಅವಸರ ಬೀಳುವ ಕ್ಷೇತ್ರಗಳಲ್ಲಿ ಸದಾ ಕ್ರಿಯಾಶೀಲರಾಗಿರುವ ರೆಡ್ ಕ್ರಾಸ್ ಸಂಸ್ಥೆಯು ಮಾನವ ಸೇವೆಯನ್ನು ಪ್ರಧಾನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಯಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸಂಲಗ್ನತೆ ಹೊಂದಿ ಜಗತ್ತಿನಾದ್ಯಂತ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿದೆ. IRCS ಎಂದು ಕರೆಯಲಾಗುವ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯು 1920ರಲ್ಲಿ ಸೊಸೈಟಿ ಕಾಯ್ದೆ ಮತ್ತು ಸಂಸತ್ತಿನ ವಿಶೇಷ ಕಾಯ್ದೆಯಡಿಯಲ್ಲಿ ಭಾರತದಲ್ಲಿ ನೋಂದಣಿಗೊಂಡಿತು. ರೆಡ್ ಕ್ರಾಸ್ ಸಂಸ್ಥೆಯ ನೇತೃತ್ವವನ್ನು ಭಾರತದ ರಾಷ್ಟ್ರಪತಿಗಳು ವಹಿಸುತ್ತಾರೆ. ಕೇಂದ್ರ ಆರೋಗ್ಯ ಸಚಿವರು ಇದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಡಳಿತ ಮಂಡಳಿಯು ಸಂಸ್ಥೆಯ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. 19 ಜನ ಸದಸ್ಯರಿರುವ ಆಡಳಿತ ಮಂಡಳಿಯು ರೆಡ್ ಕ್ರಾಸ್ನ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತದೆ. ಸಂಸ್ಥೆಗೆ ಚೇರ್ಮನ್ ಮತ್ತು 6 ಜನ ಸದಸ್ಯರನ್ನು ಸ್ವತಃ ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ಉಳಿದ 12 ಜನರನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಲಾಗುತ್ತೆ. ಮಹಾಪ್ರಧಾನ ಕಾರ್ಯದರ್ಶಿಗಳು ರೆಡ್ ಕ್ರಾಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಿಸ್ನ ಯುವ ಉದ್ಯಮಿ ಜೀನ್ ಹೆನ್ರಿ ಡೊನಂಟ್ ರೆಡ್ ಕ್ರಾಸ್ ಸಂಸ್ಥೆಯ ಉದಯಕ್ಕೆ ಕಾರಣರಾಗಿದ್ದಾರೆ. 1859ರಲ್ಲಿ ನಡೆದ ಫ್ರಾಂಕೋ ಆಸ್ಟ್ರಿಯನ್ ಯುದ್ಧ ರೆಡ್ ಕ್ರಾಸ್ ಸಂಸ್ಥೆ ಜನಿಸಲು ಕಾರಣವಾಯಿತು. ಯುದ್ಧ ಪೀಡಿತ ಪ್ರದೇಶಕ್ಕೆ ತೆರಳಿದ್ದ ಜೀನ್ ಹೆನ್ರಿ ಡೊನಂಟ್ ಅಲ್ಲಿ ಗಾಯಗೊಂಡು ಬಿದ್ದಿದ್ದ ಸೈನಿಕರನ್ನು ನೋಡಿದ. ಕರಳು ಹಿಂಡಿದಂತೆ ಆಯಿತು. ಕೂಡಲೇ ಸ್ಥಳೀಯರ ನೆರವಿನಿಂದ ಸೈನಿಕರ ಸಹಾಯಕ್ಕೆ ಬಂದ. ಗಾಯಾಳು ಸೈನಿಕರಿಗೆ ಸೂಕ್ತ ಚಿಕಿತ್ಸೆ ನೀಡಲು ನೆರವಾದ. ಯುದ್ಧದ ಸಂದರ್ಭದಲ್ಲಿ ಸೈನಿಕರ ಸ್ಥಿತಿಗಳ ಕುರಿತು ಯುದ್ಧದ ಸ್ಮರಣೆ ಎಂಬ ಪುಸ್ತಕ ಬರೆದ. ಸೈನಿಕರ ಪುನರ್ವಸತಿ, ಸೂಕ್ತ ಚಿಕಿತ್ಸಾ ಕೇಂದ್ರ ಮತ್ತಿತರ ವಿಚಾರಗಳನ್ನು ಕುರಿತು ಆ ಪುಸ್ತಕದಲ್ಲಿ ಚರ್ಚಿಸಿದ. ಅದೇ ವರ್ಷದಲ್ಲಿ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಪುಸ್ತಕ ಬಿಡುಗಡೆಯಾಯಿತು. ಆ ಪುಸ್ತಕದಲ್ಲಿ ದಾಖಲಾದ ಸಲಹೆಗಳನ್ನು ಜಿನಿವಾ ಒಪ್ಪಂದ ಸ್ವೀಕರಿಸಿತ್ತು. 1864ರಲ್ಲಿ ಜಿನಿವಾ ಸಮಾವೇಶದಲ್ಲಿ ನಿರ್ಣಯವಾದಂತೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಯಿತು. ಒಪ್ಪಂದದಂತೆ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಪ್ರತ್ಯೇಕ ಧ್ವಜ ಬೇಕು ಎಂದಾಗ ಸ್ವಿಸ್ ದೇಶದ ಧ್ವಜವನ್ನೇ ಬಳಸಲು ತೀರ್ಮಾನಿಸಲಾಯಿತು. ಈ ಮೂಲಕ ರೆಡ್ ಕ್ರಾಸ್ ಗೌರವವನ್ನು ಆ ದೇಶಕ್ಕೆ ಸಲ್ಲಿಸಿತು. ಭಾರತ ಮೂಲದ ರೆಡ್ ಕ್ರಾಸ್ ಸೊಸೈಟಿಯು 1914ರಲ್ಲಿ ಜರುಗಿದ ಮೊದಲ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ರೂಪುಗೊಂಡಿತು. ಅಲ್ಲಿಯವರೆಗೆ ಭಾರತವು ತನ್ನ ಸೈನಿಕರ ಸಂರಕ್ಷಣೆಗೆ ಯಾವುದೇ ಸಂಸ್ಥೆಯನ್ನು ಹೊಂದಿರಲಿಲ್ಲ. ಆಗ ಇದ್ದ ಸೇಂಟ್ ಜೋಸೆಫ್ ಆಂಬ್ಯುಲೆನ್ಸ್ ಮತ್ತು ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಗಳು ಮಾತ್ರ ಸಹಯೋಗ ನೀಡುತ್ತಿದ್ದವು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ಸೂಕ್ತ ಚಿಕಿತ್ಸೆಯನ್ನು ಈ ಎರಡೇ ಸಂಸ್ಥೆಗಳು ನಿರ್ವಹಿಸುತ್ತವೆ.

0: ಇದ್ದವು. ಮುಂದೆ 1920 ಮಾರ್ಚ್ 3 ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಬ್ರಿಟಿಷ್ ರೆಡ್ ಕ್ರಾಸ್ ಸೊಸೈಟಿಯು ಪರಿಚಯಿಸಿತ್ತು. ಆಗ ವೈಸ್ರಾಯ್ ಸಮಿತಿಯಲ್ಲಿದ್ದ ಸರ್ ಕ್ಲೌಡ್ ಹಿಲ್ ಅವರು ಯುದ್ದ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಸಭೆಯಲ್ಲಿ ಪ್ರಸ್ತಾಪ ಇಟ್ಟ ನಂತರ ಚರ್ಚೆಗೆ ಬಂದು ಮಾರ್ಚ್ 20 ಕಾಯ್ದೆ ರೂಪಿಸಲಾಯಿತು. ಈ ಸಂಸ್ಥೆಯ ನಿರ್ವಹಣೆಗೆ 1926 ಮೇ 8 ಒಂದು ಮಂಡಳಿ ರಚಿಸಲಾಯಿತು. ಮೊದಲಿಗೆ 50 ಜನರನ್ನ ನೇಮಕ ಮಾಡಲಾಯಿತು. ಹೀಗೆ ಅಸ್ತಿತ್ವಕ್ಕೆ ಬಂದ ಭಾರತೀಯ ರೆಡ್ ಕ್ರಾಸ್ ಮಂಡಳಿಯ ಮೊಟ್ಟ ಮೊದಲ ಚೇರ್ಮನ್ ಆಗಿ ಸರ್ ಮ್ಯಾಲ್ಕಮ್ ಹೈಲಿ ನೇಮಕಗೊಂಡರು. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯನ್ನು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸೊಸೈಟಿಯ ಒಂದು ಅಂಗಸಂಸ್ಥೆಯನ್ನಾಗಿ ಅಂಗೀಕರಿಸಲಾಯಿತು. ರೆಡ್ ಕ್ರಾಸ್ನ ಧ್ಯೇಯೋದ್ದೇಶಗಳೆಂದರೆ ಮಾನವೀಯತೆ, ತಾರತಮ್ಯವಿಲ್ಲದ ಸೇವೆ, ಪೌಷ್ಟಿಕತೆ, ಸ್ವತಂತ್ರ, ಸ್ವಯಂ ಸೇವೆ, ಸಂಘಟನೆ, ವಿಶ್ವ ಭ್ರಾತೃತ್ವ. ಈ 7 ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಇದರ ಮುಖ್ಯಸ್ಥರಾಗಿರುತ್ತಾರೆ. ಇದಕ್ಕಾಗಿ ಸ್ಥಳೀಯವಾಗಿ ಒಂದು ಮಂಡಳಿಯನ್ನು ಸಹ ರಚಿಸಲಾಗಿರುತ್ತದೆ.
1: ಪ್ರಭಾಕರ್ ಜೋಶಿ ಅವರಿಂದ ಚಿಂತನ ಇದುವರೆಗೆ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಹೆಚ್ಎಸ್ ವೆಂಕಟೇಶಮೂರ್ತಿ ಅವರ ರಚನೆ, ಮೇಘನಾ ಭಟ್ಟವರ ಸ್ವರದಲ್ಲಿ ಹಾಲಿಗೆ ಬರವೇ ತಾಯೇ ಹೇಳು ಈ ಗೋಕುಲದೊಳಗೆ

0: ಈವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಜೀವಾಮೃತ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿರತಕ್ಕಂತಹ ಒಂದು ಪದಾರ್ಥ. ಇತ್ತೀಚಿನ ದಿವಸಗಳಲ್ಲಿ ಕೃಷಿಯಲ್ಲಿ ಜೀವಾಮೃತವನ್ನು ಹೆಚ್ಚಾಗಿ ಬಳಕೆಯನ್ನು ಮಾಡಿ ಅನೇಕ ಅನುಕೂಲಗಳನ್ನು ಕೃಷಿಕರು ಮಾಡಿಕೊಳ್ತಾ ಇದ್ದಾರೆ. ದ್ರವರೂಪದ ಜೀವಾಮೃತವನ್ನು ತಯಾರು ಮಾಡಿದ ಹಾಗೆ ಘನರೂಪದ ಜೀವಾಮೃತವನ್ನು ಕೂಡ ತಯಾರು ಮಾಡಿ ಬಳಕೆಯನ್ನು ಮಾಡಬಹುದು. ದ್ರವರೂಪದ ಜೀವಾಮೃತವನ್ನು ತಯಾರು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಅದೇ ಸಾಮಗ್ರಿಗಳು ಘನರೂಪದ ಜೀವಾಮೃತವನ್ನು ತಯಾರಿಸಿಕೊಳ್ಳಿಕ್ಕೆ ಬೇಕಾಗುತ್ತೆ. ಸುಮಾರು 100 ಕೆಜಿಯಷ್ಟು ದೇಸಿ ಆಕಳ ಸಗಣಿ, 10 ಲೀಟರ್ ಗಂಜಲ, ಕಪ್ಪು ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು ಹಾಗೂ ಬದುವಿನ ಮಣ್ಣು, ಇದು ಪ್ರತಿಯೊಂದು ಕೂಡ 2 ಕೆಜಿಯಷ್ಟು, ಹಾಗೂ 20 ಲೀಟರ್ ನೀರು ಘನ ಜೀವಾಮೃತವನ್ನು ತಯಾರು ಮಾಡಲಿಕ್ಕೆ ಬೇಕಾಗುತ್ತೆ. 100 ಕೆಜಿ ಸಗಣಿಯನ್ನು ಉದುರು ಮಾಡಿ ಹರಡಬೇಕು. ಆನಂತರ ಸಗಣಿಯ ಮೇಲೆ ತೇವಾಂಶ ಬರುವ ಹಾಗೆ ಗಂಜಲವನ್ನು ಚಿಮುಕಿಸಬೇಕು. 2 ಕೆಜಿ ಕಪ್ಪು ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ಸಗಣಿಯ ಜೊತೆಗೆ ಸೇರಿಸಬೇಕು. ದ್ವಿದಳ ಧಾನ್ಯದ ಹಿಟ್ಟನ್ನು ನೇರವಾಗಿ ಸಗಣಿಯ ಜೊತೆಗೆ ಮಿಶ್ರಣ ಮಾಡಬೇಕು. ಈ ಮಿಶ್ರಣಕ್ಕೆ ಬದು ಅಥವಾ ಗಿಡದ ಕೆಳಗಿನ ಮಣ್ಣನ್ನು ಕೊನೆಯದಾಗಿ ಸೇರಿಸಬೇಕು. ಹೀಗೆ ಮಿಶ್ರಣ ಮಾಡಿದ ಈ ಎಲ್ಲವನ್ನೂ ಕೂಡ ಒಂದು ಕಡೆಗೆ ಗುಡ್ಡೆ ಮಾಡಿ ನೀರಿನಲ್ಲಿ ಅದ್ದಿದ ತೇವವಾದ ಗೋಣಿಚೀಲದಿಂದ ಮುಚ್ಚಬೇಕು. 24 ಗಂಟೆಗಳ ಕಾಲ ಗುಡ್ಡೆಯನ್ನು ಹಾಗೆ ಬಿಡಬೇಕು. ಈ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜೈವಿಕ ಕ್ರಿಯೆಗಳು ನಡೆಯುತ್ತೆ. ಆನಂತರ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಉಂಡೆಗಳನ್ನು ಕಟ್ಟಿ ನೆರಳಿನಲ್ಲಿ ಸುಮಾರು 21 ದಿವಸಗಳ ಕಾಲ ಈ ಒಂದು ಘನ ಜೀವಾಮೃತದ ಉಂಡೆಯನ್ನು ಒಣಗಿಸಬೇಕು. ಆನಂತರ ಈ ಉಂಡೆಗಳನ್ನು ಪುಡಿ ಮಾಡಿ ಎರೆಹುಳುವಿನ ಗೊಬ್ಬರದ ರೀತಿ ಇದನ್ನು ಚೀಲಗಳಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳಬಹುದು. ಯಾವುದೇ ಬೆಳೆಯ ಬಿತ್ತನೆಯ ಸಂದರ್ಭದಲ್ಲಿ ಈ ಗೊಬ್ಬರವನ್ನು ಅಥವಾ ಘನ ಜೀವಾಮೃತವನ್ನು ಭೂಮಿಗೆ ಸೇರಿಸಬೇಕು. ಪ್ರತಿ ಎಕರೆಗೆ 400 ಕೆಜಿಯಷ್ಟು ಘನ ಜೀವಾಮೃತ ಸಾಕಾಗುತ್ತೆ. ಈ ಘನ ಜೀವಾಮೃತವನ್ನು ಬೆಳೆಗಳಿಗೆ ಮೇಲ್ಗೊಬ್ಬರವಾಗಿಯೂ ಕೂಡ ನೀಡಬಹುದು. ಎಡೆಕುಂಟೆಯನ್ನು ಹೊಡೆದು ಕಳೆ ತೆಗೆದ ನಂತರ ಬೆಳೆಗಳಿಗೆ ಇದನ್ನು ನೀಡುವಂಥದ್ದು ಸೂಕ್ತ. ಘನ ಜೀವಾಮೃತವನ್ನು ನೀರಿನಲ್ಲಿ ನೆನೆಸಿ ಸೋಸಿದ ಕಷಾಯವನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಬಳಕೆಯನ್ನು ಮಾಡಬಹುದು. ಅಗತ್ಯಕ್ಕೆ ತಕ್ಕಷ್ಟು ಘನ ಜೀವಾಮೃತವನ್ನು ತಯಾರು ಮಾಡಿಕೊಂಡು ಸಂಗ್ರಹ ಮಾಡಿ ಇಟ್ಟುಕೊಂಡು ನಮಗೆ ಯಾವ ಸಂದರ್ಭದಲ್ಲಿ ಅದು ಅಗತ್ಯವೋ ಅಂತಹ ಸಂದರ್ಭದಲ್ಲಿ ಈ ಘನ ಜೀವಾಮೃತವನ್ನು ನಮ್ಮ ಕೃಷಿಕರು ಬಳಕೆಯನ್ನು ಮಾಡಿಕೊಂಡು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಇದುವರೆಗೂ ಭಾವಗೀತೆಯನ್ನ ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನ ಈ ಬೆಳಿಗ್ಗೆ 7:15 ಆಲಿಸಬಹುದಾಗಿದೆ.

ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 9 ಗಂಟೆಗೆ ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ ಶೇಕಡ 100ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾ ಹಚ್ಚನ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಚಕ್ರವ್ಯೂಹ, ಇದು ಚಕ್ರವ್ಯೂಹ.
6: ಮಾತನ್ನು ಹೇಳೋದಿಲ್ಲ, ಅರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
7: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
8: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು
7: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
7: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ, ಪಶ್ಚಿಮ ಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ, ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್, ಇಂದು ಆನುವಂಶಿಕ ರಕ್ತ ಕಾಯಿಲೆ ಥಲಸೇಮಿಯಾ ಜಾಗೃತಿ ದಿನ. ಈಗ ವಾರ್ತೆಗಳ ವಿವರ. ಆಹಾರ ಧಾನ್ಯಗಳ ದಾಸ್ತಾನು 604.02 ಲಕ್ಷ ಟನ್ಗಳ ಗಡಿ ತಲುಪಿದ್ದು ಕಡ್ಡಾಯ ಬಫರ್ ಅವಶ್ಯಕತೆಗಿಂತ 3 ಪಟ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ವಿವಿಧ ಜನಕಲ್ಯಾಣ ಯೋಜನೆಗಳಿಗೆ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ರೈತರಿಂದ ವ್ಯವಸ್ಥಿತ ಖರೀದಿ, ಸಮೃದ್ಧ ಫಸಲು ಮತ್ತು ಅನ್ನದಾತರಿಗೆ ನೀಡುತ್ತಿರುವ ನಿರಂತರ ಬೆಂಬಲ, ಆಹಾರ ಭದ್ರತೆ, ರೈತ ಕಲ್ಯಾಣ ಮತ್ತು ಸುಭದ್ರ ಭವಿಷ್ಯದ ಕಡೆಗಿನ ಭಾರತದ ಬದ್ಧತೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಲಪಡಿಸುತ್ತಿದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಡಿ ಯಾವುದೇ ರಾಜ್ಯದ ಫಲಾನುಭವಿಗಳು ಯಾವುದೇ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಪಡೆಯಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಡಿಮೆ ಪ್ರಮಾಣದ ಪಡಿತರ ವಿತರಣೆ, ಹಣ ವಸೂಲಿ ಅಥವಾ ಇತರೆ ಅಕ್ರಮಗಳ ಬಗ್ಗೆ ನಿಶುಲ್ಕ ಸಹಾಯವಾಣಿ 1967 ದೂರು ನೀಡಬಹುದು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮೇ ಹಾಗೂ ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ಒಟ್ಟಿಗೆ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಆಧಾರಿತ ಹವಾಮಾನ ಮುನ್ಸೂಚನೆ ಒದಗಿಸುವ ಕಲ್ಪ ಮತ್ತು ಸಂಕಲ್ಪ ಮೊಬೈಲ್ ಆಪ್ಗಳ ಮೂಲಕ ನೇರವಾಗಿ ರೈತರು ಅಗತ್ಯ ಮಾಹಿತಿಯನ್ನು ಪಡೆಯಬಹುದು ಎಂದು ಹೊಸದಿಲ್ಲಿಯ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಡಾ ಎಸ್ವಿ ಪಾಟೀಲ್ ಫೌಂಡೇಶನ್ ಆಶ್ರಯದಲ್ಲಿ ಮುಂದಿನ ತಲೆಮಾರಿನ ಕೃಷಿ, ಎಐ, ಯಾಂತ್ರೀಕೃತ ಮತ್ತು ಡಿಜಿಟಲ್ ರೂಪಾಂತರ ಕುರಿತ 3 ದಿನಗಳ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. 200 ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:00 ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಉಪಕುಲಪತಿ ನಾರಾಯಣಸ್ವಾಮಿ ಚಾಲನೆ ನೀಡಲಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಬೀಜ ನಿಗಮ, ರಾಷ್ಟೀಯ ಬೀಜ ನಿಗಮ, ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳು, ದೇಶಿ ತಳಿಗಳ ಪೋಷಕರು ಮತ್ತು ಸಂರಕ್ಷಕರು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು, ಬೀಜ ಉತ್ಪಾದಕರು, ಬೀಜ ಪರಿಕರ ಮಾರಾಟಗಾರರು ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಪ್ರದರ್ಶಿನಿ ಆಯೋಜಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪದ ಭಾಗವಾಗಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಸಹಾಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೇಂದ್ರೀಯ ಅಡಕೆ ಹಾಗೂ ಕೊಕ್ಕೋ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಲಿಮಿಟೆಡ್ ಕ್ಯಾಂಪ್ಕೋ ಸಂಸ್ಥೆ ರೈತರಿಂದ ರೈತರೇ ರೈತರಿಗಾಗಿ ನಡೆಸುತ್ತಿರುವ ಸಂಸ್ಥೆ ತನ್ನ ಅನೇಕ ಉತ್ಪನ್ನಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಿದೆ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಕೊಕ್ಕೋ ಗಿಡಗಳನ್ನು ಬೆಳೆಸಲು ರೈತರಿಗೆ ಸೂಕ್ತ ಅನುದಾನ ಹಾಗೂ ಸಬ್ಸಿಡಿ ಪ್ರಾವಧಾನ ಕಲ್ಪಿಸಿದೆ. ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೆಂಟ್ರಲ್ ಅರಕನೈಟ್ ಅಂಡ್ ಕೊಕ್ಕೋ ಮಾರ್ಕೆಟಿಂಗ್ ಕೋಆಪರೇಟಿವ್ ಲಿಮಿಟೆಡ್ ಕ್ಯಾಂಪ್ಕೋ ಸುಮಾರು ವರ್ಷಕ್ಕೆ 5,000 ಮೆಟ್ರಿಕ್ ಟನ್ ಕೊಕ್ಕೋವನ್ನ ಫ್ಯಾಕ್ಟರಿಯಲ್ಲಿ ಉಪಯೋಗ ಮಾಡುತ್ತದೆ. ಸುಮಾರು 620 ಹೆಚ್ಚು ಜನ, ಅದರಲ್ಲಿ 100 ಜನಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಕ್ಯಾಂಪ್ಕೋದ ವಿನ್ನರ್ ಅಂತ ಡ್ರಿಂಕಿಂಗ್ ಚಾಕ್ಲೇಟ್ ಇದೆ, ಅದನ್ನು ವೆಸ್ಟರ್ನ್ ಆಫ್ರಿಕನ್ ಕಂಟ್ರೀಸ್ಗಳಿಗೆ ವಿಶೇಷವಾಗಿ ಟೋಗೊ, ಲೂಮೆ, ನೈಜೀರಿಯಾ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ. ಕ್ಯಾಂಪ್ಕೋ ಫ್ಯಾಕ್ಟರಿ ಬೀನ್ ಟು ಬಾರ್ ಅಂದ್ರೆ ರೈತನ ತೋಟದಿಂದ ಕೊಕ್ಕೋ ಬೀನ್ ಅನ್ನ ತಂದು ಇದಕ್ಕೆ ವ್ಯಾಲ್ಯೂಡೇಷನ್ ಮಾಡಿ, ಇದು ಭಾರತದಲ್ಲಿ ವಿಶೇಷವಾಗಿ ಕೋಪರೇಟಿವ್ ಸೆಕ್ಟರ್ ನಲ್ಲಿ ಇರ್ತಕ್ಕಂತಹ ಒಂದು ಯುನಿಕ್ ಇಂಡಸ್ಟ್ರಿ. ಇದು ರೈತರು ರೈತರಿಗಾಗಿ ರೈತರು ಸೇರಿ ಮಾಡಿದಂತಹ ಒಂದು ಕೋಪರೇಟಿವ್ ಸೆಕ್ಟರ್ ನ ಇಂಡಸ್ಟ್ರಿ. ಇದು ಮಿಷನರಿಗಳನ್ನೆಲ್ಲ ತಂದಾಗ ನಮಗೆ ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕೊಡುತ್ತದೆ. ಈ ವರ್ಷ ಬಜೆಟ್ ನಲ್ಲಿ ಕೊಕ್ಕೋ ಗಿಡಗಳನ್ನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೊಕ್ಕೋ ಬೆಳವಣಿಗೆ ಮಾಡೋದಕ್ಕೋಸ್ಕರ, ಕೊಕ್ಕೋ ಉತ್ಪಾದನೆ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಇದಕ್ಕೆ ಸಬ್ಸಿಡಿಯನ್ನ ಇಟ್ಟಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಅಧ್ಯಯನ ನಿರತ ಎಸ್ ಭರತ್ಕುಮಾರ್, ಪ್ರೊಫೆಸರ್ ಎನ್ ಪ್ರವೀಣ್ಕುಮಾರ್ ಮಾರ್ಗದರ್ಶನದಲ್ಲಿ ಪಶ್ಚಿಮಘಟ್ಟದ ಅರಣ್ಯದಲ್ಲಿ 3 ಹೊಸ ಮರಕಲುಷಣ ವುಡ್ ಡಿಕೆ ಶಿಲೀಂಧ್ರಗಳನ್ನು ಪತ್ತೆ ಹಚ್ಚಿ ವಿಶ್ವದ ಗಮನ ಸೆಳೆದಿದ್ದಾರೆ. ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕ ಫಾದರ್ ರೋಷನ್ ಕ್ಯಾಸ್ಟಿಲಾನೊ ಹಾಗೂ ಉಪಕುಲಪತಿ ರೆವರೆಂಡ್ ಫಾದರ್ ವಿಕ್ಟರ್ ಲೋಬೋ ಎಸ್ಜೆ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. 2025 ಸಾಲಿನ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿಗೆ ಭಾಜನರಾದ ಎಸ್ ಭರತ್ಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನ್ನ ಪಿಎಚ್ಡಿ ಸಂಶೋಧನಾ ವಿಷಯವು ಕರ್ನಾಟಕ ಪಶ್ಚಿಮ ಘಟ್ಟಗಳಲ್ಲಿ ಮರಕುಲುಷಣ ಶಿಲೀಂಧ್ರಗಳ ವೈವಿಧ್ಯತೆ ಮತ್ತು ಅವುಗಳ ಜೈವ ನಿಯಂತ್ರಣ ಆಗಿದ್ದು, ಇದೇ ಸಂಶೋಧನಾ ಭಾಗವಾಗಿ ಈ ಹೊಸ ಜಾತಿಗಳ ಪತ್ತೆ ಸಾಧ್ಯವಾಗಿದೆ. ಡಾಕ್ಟರ್ ಎನ್ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸಂಶೋಧನೆ ಶಿಲೀಂಧ್ರ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸಣ್ಣ ಆದರೆ ಮಹತ್ವದ ಕೊಡುಗೆಯಾಗಿದೆ. ನಾವು ಗುರುತಿಸಿದ ಹೊಸ ಜಾತಿಗಳಲ್ಲಿ ಗ್ಯಾನೋಡರ್ಮಾ ಸಿಟೇನಿಯಂ ಮತ್ತು ಫಲ್ವಿಫೋಮ್ ಫಿಸಿಕೋಲಾ ಸೇರಿವೆ. ಈ ಎರಡು ಜಾತಿಗಳಿಗೆ ಅವುಗಳ ಅತೀತೀಯ ಮರಗಳ ಆಧಾರದ ಮೇಲೆ ಹೆಸರು ನೀಡಲಾಗಿದೆ. 3 ಜಾತಿಯಾದ ಲ್ಯಾಕ್ನೋಕ್ಲಾಡಿಯಂ ಸೇವೆ ಕೃಷ್ಣೇರಂ ನನ್ನ ತಂದೆಯ ಗೌರವಾರ್ಥಕವಾಗಿ ಸೇವೆ ಕೃಷ್ಣೇರಂ ಎಂಬ ಹೆಸರು ನೀಡಿದ್ದೇನೆ. ಈ ಎಲ್ಲಾ ಜಾತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ವರ್ಗೀಕರಣ ಮತ್ತು ವಂಶವೃಕ್ಷ ಅಧ್ಯಯನಗಳ ಮೂಲಕ ಜಾಗತಿಕ ವಿಜ್ಞಾನ ಸಮುದಾಯಕ್ಕೆ ಪರಿಚಯಿಸಲಾಗಿದೆ. ಪಶ್ಚಿಮ ಘಟ್ಟಗಳು ಜೈವ ವೈವಿಧ್ಯತೆಯ ಪ್ರಮುಖ ಹಾಟ್ಸ್ಪಾಟ್ ಆಗಿದ್ದು, ಇನ್ನು ಅನ್ವೇಷಿಸದ ಅನೇಕ ಶಿಲೀಂಧ್ರ ವೈವಿಧ್ಯತೆಯ ಸಾಧ್ಯತೆಗಳನ್ನು ಈ ಸಂಶೋಧನೆಯು ಸೂಚಿಸುತ್ತದೆ. ನಮ್ಮ ಸಂಶೋಧನಾ ಫಲಿತಾಂಶಗಳು ಅಂತಾರಾಷ್ಟ್ರೀಯ ಪೀರ್ ರಿವ್ಯೂ ಪತ್ರಿಕೆಗಳಾದ ಜರ್ನಲ್ ಆಫ್ ಸಸ್ಟೈನಬಲ್ ಫಾರೆಸ್ಟ್ರಿ ಮತ್ತು ಇಂಡಿಯನ್ ಫೈಟೋಪೆಥಾಲಜಿಗಳಲ್ಲಿ ಪ್ರಕಟವಾಗಿರುವುದು ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ.
0: ಮೂಲತಃ ಧಾರವಾಡದವರಾದ ಪ್ರಸ್ತುತ ಅಮೆರಿಕೆಯಲ್ಲಿ ನೆಲೆಸಿರುವ ಡಾ ಕಟ್ಟೇಶ್ ಕಟ್ಟಿ ಅವರನ್ನು ಅಂತಾರಾಷ್ಟೀಯ ಉನ್ನತ ವೃತ್ತಿಪರರ ಸಂಘ ಆರೋಗ್ಯ ರಕ್ಷಣೆಯ 2026 ಸಾಲಿನ ಅತ್ಯುತ್ತಮ ನಾವೀನ್ಯಕಾರ ಎಂದು ಪುರಸ್ಕರಿಸಿದೆ. ನ್ಯಾನೋ ಆಯುರ್ವೇದಿಕ್ ಮೆಡಿಸಿನ್ ಎಂಬ ಹೊಸ ವೈದ್ಯಕೀಯ ಕ್ಷೇತ್ರದ ಪ್ರವರ್ತಕರಾಗಿ ಅವರನ್ನು ಗುರುತಿಸಲಾಗಿದೆ. ಅಮೆರಿಕದ ಮಿಸೌರಿ ವಿಶ್ವವಿದ್ಯಾಲಯದಲ್ಲಿ ವಿಕಿರಣಶಾಸ್ತ್ರದ ವಿಶಿಷ್ಟ ಕ್ಯೂರೇಟರ್ಗಳ ಪ್ರಾಧ್ಯಾಪಕರಾಗಿ ಮತ್ತು ಹಸಿರು ನ್ಯಾನೋ ತಂತ್ರಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿ ಡಾ ಕಟ್ಟೇಶ್ ಕಟ್ಟಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 June 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90th ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಲಿದ್ದಾರೆ. ವಿಶೇಷ ಆಹ್ವಾನಿತ ಶ್ರೋತೃಗಳು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಥಲಸೇಮಿಯಾ ಮರೆಯಾಗಿಲ್ಲ, ರೋಗ ನಿರ್ಣಯವಾಗದವರನ್ನು ಕಂಡುಹಿಡಿದು ಬೆಂಬಲಿಸುವುದು ಎಂಬ ಧ್ಯೇಯದೊಂದಿಗೆ ಆನುವಂಶಿಕ ರಕ್ತಕಾಯಿಲೆ ಥಲಸೇಮಿಯಾ ಜನಜಾಗೃತಿ ದಿನ ಇಂದು. 1994 ಪ್ರತಿ ವರ್ಷ ಥಲಸೇಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ TIF ಈ ದಿನಾಚರಣೆಗೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋಧಿ ಮತ್ತು ಅಕ್ಕಿಯ ಸಮೃದ್ಧ ದಾಸ್ತಾನು, ದೇಶಾದ್ಯಂತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸುದೃಢ. ಪಶ್ಚಿಮಘಟ್ಟದಲ್ಲಿ 3 ಹೊಸ ಮರಕಲುಷಣ ಶಿಲೀಂಧ್ರ ಬೆಳಕಿಗೆ. ಧಾರವಾಡದಲ್ಲಿ ಇಂದು ಬೆಳಗ್ಗೆ 7:30 ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್. ಇಂದು ಆನುವಂಶಿಕ ರಕ್ತಕಾಯಿಲೆ ಥಲಸೆಮಿಯಾ ಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಕೆಲುಗರೆ ಸಮಯ ಹೊಂದಿಸಿಕೊಳ್ಳಿ. 7:15:48. ನೀವು ಕೇಳ್ತಾ ಇದ್ದೀರಾ ಹಾಸನದ ಬಾನುಲಿ. ಭಾವಗೀತೆಗಳು ಆರಂಭಕ್ಕೆ ಕೇಳಿ HS ವೆಂಕಟೇಶಮೂರ್ತಿಯವರ ರಚನೆ, ನಾಗಚಂದ್ರಿಕಾ ಅವರ ಸ್ವರದಲ್ಲಿ. ಎಲ್ಲಿರುವೆಯೋ ಘನಶ್ಯಾಮ ತೊರೆದು ರಾಧೆಯಾ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಾಲತಿ ಎಫ್ ಕಣವಿ ಅವರ ಸ್ವರದಲ್ಲಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಎಲ್ಲಿ ನೀ ನಾ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೇ.

0: ಈವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ ವಾಣಿಜ್ಯ ಪ್ರಕಟಣೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ ಗಮನಿಸಿ, ದಿನಾಂಕ 8/5/2020 ಇಂದು ಐಟಿಐ ಯೋಜನೆಯ ಅಡಿ ಇರುವಂತಹ ತಾಂತ್ರಿಕ ವೃತ್ತಿಗಳಿಗೆ ಅರ್ಜಿಯನ್ನು ಸ್ವೀಕರಿಸಲು ಅಂತಿಮ ದಿನಾಂಕವಾಗಿರುತ್ತದೆ. ಅಭ್ಯರ್ಥಿಗಳ ಆಯ್ಕೆ ಮೆರಿಟ್ ಕಮ್ ರೋಸ್ಟರ್ ಪದ್ಧತಿಯ ಅನುಸಾರ ನಡೆಯಲಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ತರಬೇತಿ ಅಧಿಕಾರಿಯನ್ನು ಸಂಪರ್ಕಿಸಬಹುದು. ಸಂಪರ್ಕ ಸಂಖ್ಯೆ 9900090713, ಮತ್ತೊಂದು 9901958136. ವಿವಿಧ ವೃತ್ತಿಗಳ ಪ್ರವೇಶಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಎಲೆಕ್ಟ್ರಿಷಿಯನ್ 2 ವರ್ಷ, ಫಿಟ್ಟರ್ 2 ವರ್ಷ, ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ 2 ವರ್ಷ, ಟರ್ನರ್ 2 ವರ್ಷ, ಆರ್ಎಸಿಟಿ 2 ವರ್ಷ, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 2 ವರ್ಷ, ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ವೆಹಿಕಲ್ 2 ವರ್ಷ, ಸಿಎನ್ಸಿ ಮಿಷಿನಿಂಗ್ ಟೆಕ್ನಿಷಿಯನ್ 2 ವರ್ಷ, ವರ್ಚುಯಲ್ ಅನಾಲಿಸಿಸ್ ಮತ್ತು ಡಿಸೈನರ್ 2 ವರ್ಷ, ಇಂಡಸ್ಟ್ರಿಯಲ್ ರೊಬಾಟಿಕ್ ಮತ್ತು ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಷಿಯನ್ 1 ವರ್ಷ, ಇಂಜಿನಿಯರಿಂಗ್ ಡಿಸೈನ್ ಟೆಕ್ನಿಷಿಯನ್ 1 ವರ್ಷ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಕಂಟ್ರೋಲ್ ಮತ್ತು ಆಟೋಮೇಷನ್ ಟೆಕ್ನಿಷಿಯನ್ 1 ವರ್ಷದ ಅವಧಿಯ ತರಬೇತಿಯಾಗಿರುತ್ತದೆ. ಆಸಕ್ತರು ಇಂದು ಅಂತಿಮ ದಿನಾಂಕವಾಗಿದ್ದು ಸದುಪಯೋಗವನ್ನು ಪಡಿಸಿಕೊಳ್ಳಬಹುದಾಗಿದೆ.

ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸಿ ಫಾರ್ಮ್ ಮಂಡ್ಯದ ವತಿಯಿಂದ ಇಂದು ಬೆಳಗ್ಗೆ 10 ಗಂಟೆಯಿಂದ ವಿಸಿ ಫಾರಂ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಭಾಂಗಣದಲ್ಲಿ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕಾರ್ಯಕ್ರಮದಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳ ಮಹತ್ವ, ಅವುಗಳ ಸಮಯೋಚಿತ ಲಭ್ಯತೆ ಹಾಗೂ ಸುಧಾರಿತ ತಳಿಗಳ ಬಳಕೆಯನ್ನು ಉತ್ತೇಜಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದು, ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳ ರೈತರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ. ಆಸಕ್ತರು ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾಗೆ ಭೇಟಿ ನೀಡಲಿದ್ದು, ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಖ್ಯಾತ ಕವಿ ರವೀಂದ್ರನಾಥ್ ಠಾಗೂರ್ ಅವರ ಜನ್ಮದಿನದ ಅಂಗವಾಗಿ ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಸಮಾರಂಭಕ್ಕೆ ಸಕಲ ಸಿದ್ದತೆಗಳು ನಡೆಯುತ್ತಿದ್ದು, ಅಗತ್ಯ ಆಡಳಿತಾತ್ಮಕ ಸಭೆಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಬದಲಾಗುತ್ತಿರುವ ಇಂದಿನ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳಿಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಹೆಚ್ಚಿನ ಅವಕಾಶಗಳಿವೆ ಎಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ವಿಯೆಟ್ನಾಂ ಉದ್ಯಮ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಸನ್ನಿವೇಶ ಒಂದು ಸವಾಲಾಗಿದ್ದರೂ ಉಭಯ ದೇಶಗಳ ನಡುವಿನ ಸಹಕಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಒಂದು ಉತ್ತಮ ಅವಕಾಶವಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ತಂತ್ರಜ್ಞಾನ ಮತ್ತು ಉತ್ಪಾದನಾ ವಲಯದಲ್ಲಿನ ಉದ್ಯಮಿಗಳು ಹಾಗೂ ವೃತ್ತಿಪರರು ಏಷ್ಯಾದ ಭವಿಷ್ಯವನ್ನು ರೂಪಿಸುವಲ್ಲಿ ಭಾರತ ಮತ್ತು ವಿಯೆಟ್ನಾಂ ಪ್ರಮುಖ ಶಕ್ತಿಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಭಾರತ ಮತ್ತು ವಿಯೆಟ್ನಾಂ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನೆ ಮತ್ತು ನವೋದ್ಯಮ ಪರಿಸರ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ವಿಯೆಟ್ನಾಂನ ಸಚಿವ ಡಾ ವು ಹೈ ಕ್ವಾನ್ ಕೃತಕ ಬುದ್ದಿಮತ್ತೆ, ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ವರ್ಗಾವಣಾ ಉಪಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಕಳೆದ ಒಂದು ದಶಕದಲ್ಲಿ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯು ಹೊಸ ವೇಗವನ್ನು ಪಡೆದುಕೊಂಡಿದೆ. ಭಾರತ ಆಸಿಯಾನ್ ಸಂಶೋಧನೆ ಮತ್ತು ತರಬೇತಿ ಫೆಲೋಶಿಪ್ ಕಾರ್ಯಕ್ರಮದ ಅಡಿಯಲ್ಲಿ ವಿಯೆಟ್ನಾಂನ 10 ಸಂಶೋಧಕರು ಈಗಾಗಲೇ ಪ್ರಯೋಜನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಬಿಹಾರ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಲ್ಲರಿಗೂ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯ ಕಡೆಗೆ ಸಚಿವರ ಬದ್ದತೆಯು ಬಿಹಾರವನ್ನು ಸಮೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಲಿಷ್ಠ ಬಿಹಾರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸಂಕಲ್ಪವನ್ನು ಸಾಕಾರಗೊಳಿಸಲು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಅವರು ಕರೆ ನೀಡಿದರು. ಪಾಟ್ನಾ ಭೇಟಿಯ ಸಂದರ್ಭದಲ್ಲಿ ಬಿಹಾರದ ಜನರು ತೋರಿಸಿದ ಪ್ರೀತಿ ಮತ್ತು ಆಶೀರ್ವಾದಗಳಿಗೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ತಮಗೆ ದೊರೆತ ಆತ್ಮೀಯ ಸ್ವಾಗತದಿಂದ ತಾವು ಭಾವುಕರಾಗಿರುವುದಾಗಿ ತಿಳಿಸಿದ ಪ್ರಧಾನಿ, ಜನರ ಬೆಂಬಲ ಮತ್ತು ಉತ್ಸಾಹಕ್ಕೆ ಧನ್ಯವಾದ ಅರ್ಪಿಸಿದರು. ಜನರಲ್ಲಿ ಕಂಡುಬಂದ ಅಭೂತಪೂರ್ವ ಉತ್ಸಾಹವು ಅಭಿವೃದ್ಧಿ ಮತ್ತು ಸಾರ್ವಜನಿಕ ಸೇವೆಯ ಕಡೆಗೆ ಸರ್ಕಾರದ ಬದ್ದತೆಗೆ ಬಲವಾದ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದರು. 2020 ಭಾರತದ ಕಡಲ ವಲಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ 340% ಹೆಚ್ಚಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 10 ಹಿಂದೂ ಮಹಾಸಾಗರ ಸಂವಾದದಲ್ಲಿ ಮಾತನಾಡಿದ ಅವರು, ಸಾಗರ್ ಮೇ ಸಮ್ಮಾನ್ನಂತಹ ಉಪಕ್ರಮಗಳು ಮೂಲಕ ಸರ್ಕಾರ ಕಡಲ ವಲಯದಲ್ಲಿ ಮಹಿಳೆಯರಿಗೆ ಘನತೆ ಮತ್ತು ನಾಯಕತ್ವದ ಅವಕಾಶಗಳನ್ನು ಹೆಚ್ಚಿಸುತ್ತಿದೆ ಎಂದು ಹೇಳಿದರು. ಆರ್ಥಿಕ ಬೆಳವಣಿಗೆಯನ್ನು ಸಾಮಾಜಿಕ ಸಬಲೀಕರಣದೊಂದಿಗೆ ಸಂಯೋಜಿಸುವ ಮೂಲಕ ಭಾರತದ ವಿಶಾಲ ಕಡಲ ದೃಷ್ಟಿಕೋನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಗೆ ಅವಕಾಶ ಕಲ್ಪಿಸಿದೆ. ಸುರಕ್ಷಿತ, ಸುಭದ್ರ ಮತ್ತು ಸ್ಥಿರವಾದ ಹಿಂದೂ ಮಹಾಸಾಗರ ಪ್ರದೇಶವನ್ನು ಮುನ್ನಡೆಸಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ದೇಶವು ಬದ್ದವಾಗಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ವೈಭವಯುತ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರ ಇಂದು ವಾಕಥಾನ್ 2026 ಎಂಬ ವಿಶೇಷ ಜಾಥಾವನ್ನು ಆಯೋಜಿಸಿದೆ. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಜಾಥಾ ಪ್ರಾರಂಭವಾಗಿದೆ. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟನಲ್ಲಿ ಆಯೋಜಿಸಲಾಗಿರುವ ಈ ವಿಶೇಷ ನಡಿಗೆಯಲ್ಲಿ ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ನಿನ್ನೆ ಅಬುಧಾಬಿಯಲ್ಲಿ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ತ್ರಿಪಕ್ಷೀಯ ಸಭೆಯಲ್ಲಿ ಭಾರತದ ರಾಜ್ಯ ಸಚಿವ ಮತ್ತು ವಿಶೇಷ ರಾಯಭಾರಿ ರೀಮ್ ಅಲ್ ಹಶೀಮಿ ಮತ್ತು ಫ್ರಾನ್ಸ್ನ ಯುರೋಪ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಮಾರ್ಟಿನ್ ಬ್ರಿಯಾನ್ಸ್ ಅವರೊಂದಿಗೆ ಭಾಗವಹಿಸಿದರು. ಮೂರು ದೇಶಗಳು ತಮ್ಮ ಪಾಲುದಾರಿಕೆಯನ್ನು ಬಲಪಡಿಸಲು ಮತ್ತು ಸ್ಪಷ್ಟ ಸಮಯದ ಮಿತಿಯೊಂದಿಗೆ ಮಾರ್ಗಸೂಚಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಕ್ರಮ್ ಮಿಸ್ರಿ ಅವರು ಮುಬದಲ ಹೂಡಿಕೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಖಲ್ಡೂನ್ ಅಲ್ ಮುಬಾರಕ್ ಅವರನ್ನು ಭೇಟಿಯಾಗಿ ಹೂಡಿಕೆ ಸಹಕಾರದ ಬಗ್ಗೆ ಚರ್ಚಿಸಿದರು. ಭಾರತದ ಕ್ರೀಡಾ ಭವಿಷ್ಯವು ಕ್ರೀಡಾಪಟುಗಳು, ಒಕ್ಕೂಟಗಳು ಮತ್ತು ಸರ್ಕಾರಗಳ ನಡುವಿನ ಸಮನ್ವಯವನ್ನು ಸಾಧಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಕ್ರೀಡಾ ಒಕ್ಕೂಟ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಕಾಮನ್ವೆಲ್ತ್ ಕ್ರೀಡಾಕೂಟ 2026, ಏಷ್ಯನ್ ಕ್ರೀಡಾಕೂಟ 2026 ಮತ್ತು ಬೇಸಿಗೆ ಒಲಿಂಪಿಕ್ಸ್ 2028 ಸೇರಿದಂತೆ ಮುಂಬರುವ ಜಾಗತಿಕ ಕ್ರೀಡಾಕೂಟಗಳಿಗೆ ಭಾರತದ ಸಿದ್ದತೆಗೆ ಈ ಸಮಾವೇಶ ಒಂದು ಸಂಘಟಿತ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಶಿಕ್ಷಣ ಮತ್ತು ಕಠಿಣ ಕಾನೂನು ಕ್ರಮಗಳ ಮೂಲಕ ಭಾರತೀಯ ಕ್ರೀಡಾ ಪರಿಸರ ವ್ಯವಸ್ಥೆಯಿಂದ ಡೋಪಿಂಗ್ ಅನ್ನು ನಿರ್ಮೂಲನೆ ಮಾಡುವತ್ತ ಸರ್ಕಾರದ ಬದ್ದತೆಯನ್ನು ತಿಳಿಸಿದ ಅವರು, ದೇಶದಲ್ಲಿ ಸ್ವಚ್ಛ ಮತ್ತು ಪಾರದರ್ಶಕ ಕ್ರೀಡಾ ಸಂಸ್ಕೃತಿಯನ್ನು ನಿರ್ಮಿಸಲು ಒಕ್ಕೂಟಗಳು, ತರಬೇತುದಾರರು ಮತ್ತು ಬೆಂಬಲ ಸಿಬ್ಬಂದಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕೆಂದು ಸಚಿವರು ಒತ್ತಾಯಿಸಿದರು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ 17 ವರ್ಷದೊಳಗಿನ ಬಾಲಕಿಯರು ಅಮೋಘ ಪ್ರದರ್ಶನ ನೀಡಿದ್ದು ಒಟ್ಟು 12 ಪದಕಗಳನ್ನು ಖಚಿತಪಡಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಪಂದ್ಯಗಳಲ್ಲಿ ಭಾರತದ ಬಾಕ್ಸರ್ಗಳು ಎದುರಾಳಿಗಳ ವಿರುದ್ದ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದರು. ಪ್ರಮುಖವಾಗಿ 46 ಕೆಜಿ ವಿಭಾಗದಲ್ಲಿ ರಾಖಿ ಮತ್ತು 57 ಕೆಜಿ ವಿಭಾಗದಲ್ಲಿ ನವ್ಯ ಚೀನಾ ತೈಪೆ ಮತ್ತು ಚೀನಾ ವಿರುದ್ದ 5-0 ಅಂತರದ ಜಯ ಸಾಧಿಸಿದರು. 48 ಕೆಜಿ ವಿಭಾಗದಲ್ಲಿ ಖುಷಿ, 52 ಕೆಜಿ ವಿಭಾಗದಲ್ಲಿ ಮಮತಾ, 54 ಕೆಜಿ ವಿಭಾಗದಲ್ಲಿ ಲಕ್ಷ್ಮಿ, 60 ಕೆಜಿ ವಿಭಾಗದಲ್ಲಿ ಇಶಿಕಾ, 66 ಕೆಜಿ ವಿಭಾಗದಲ್ಲಿ ಹರ್ನೂರ್ ಮತ್ತು 70 ಕೆಜಿ ವಿಭಾಗದಲ್ಲಿ ಹಿಮಾಂಶಿ ತಮ್ಮ ಪಂದ್ಯಗಳನ್ನು ಗೆದ್ದು ಮೇಲುಗೈ ಸಾಧಿಸಿದರು. 75 ಕೆಜಿ ವಿಭಾಗದಲ್ಲಿ ಜ್ಯೋತಿ ಮತ್ತು 80 ಕೆಜಿ ಮೇಲ್ಪಟ್ಟವರ ವಿಭಾಗದಲ್ಲಿ ಗುರ್ಸಿರತ್ ಕೂಡ ಗೆಲುವಿನ ನಗೆ ಬೀರಿದರು. ಬಾಲಕರ ವಿಭಾಗದಲ್ಲಿ ನರೇಂದ್ರ ಕುಮಾರ್ ನೆಲ್ಲಾ ಕೂಡ ಭರ್ಜರಿ ಜಯ ದಾಖಲಿಸಿ ಭಾರತದ ಪದಕದ ಪಟ್ಟಿಯನ್ನು ಹಿಗ್ಗಿಸಿದರು. ಲಕ್ನೋನಲ್ಲಿರುವ ಏಕಣಾ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಮಳೆ ಬಾಧಿತ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ 9 ರನ್ಗಳ ಗೆಲುವು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾಗೆ ಭೇಟಿ, ನೂತನ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಯೆಟ್ನಾಂಗೆ ವಿಪುಲ ಅವಕಾಶ, ಮುಂಬೈನಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಅಭಿಮತ. 2020 ಭಾರತದ ಕಡಲ ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡ 340% ಹೆಚ್ಚಳ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರಿನಲ್ಲಿ ವಾಕಥಾನ್ 2026 ಆರಂಭ. ಹಾಗೂ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ 17 ವರ್ಷದೊಳಗಿನ ಬಾಲಕಿಯರಿಂದ 12 ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಆಕಾಶವಾಣಿ ಹಾಸನ ಕೇಂದ್ರ ಸವಿಗಾನ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆ. ಮೂಡಿಬರುವ ಧ್ವನಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

ಎಸ್ಎಸ್ಎಲ್ಸಿ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸುಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ

0: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ.
2: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
3: ತೆಂಗಿನ ತೇರು, ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
1: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
3: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
4: ಸವಿಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಟಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿರುವ ಸಮಯದ ಗೊಂಬೆ ಚಿತ್ರದ ಗೀತೆ, ಮೂಡಿಬರುವ ಧ್ವನಿಗಳು ಎಸ್ ಜಾನಕಿ ಮತ್ತು ಡಾ ರಾಜ್ಕುಮಾರ್ ಅವರದು.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
2: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.
3: ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್.

ಚಂಪಾರಣ್ಯ ಜನಕರಾಜನ ನಾಡು. ಈಗ ಅಲ್ಲಿ ಮಾವಿನ ತೋಪುಗಳು ವಿಶೇಷವಾಗಿರುವಂತೆ 1917ರವರೆಗೆ ಅಲ್ಲಿ ನೀಲಿ ತೋಟಗಳು ಅಧಿಕವಾಗಿದ್ದವು. ಚಂಪಾರಣ್ಯದ ರೈತ ತಾನು ಮಾಡುತ್ತಿದ್ದ ಜಮೀನಿನ 20 ಭಾಗದ ಪೈಕಿ ತನ್ನ ಜಮೀನುದಾರನಿಗಾಗಿ 3 ಭಾಗದಲ್ಲಿ ನೀಲಿಯನ್ನು ಬೆಳೆಯಲು ಕಾನೂನಿನಿಂದ ಬಂಧಿತನಾಗಿದ್ದ. ಈ ಪದ್ಧತಿಗೆ ತೀನ್ ಕಾಠಿಯ ಪದ್ಧತಿ ಎಂದು ಹೆಸರಿತ್ತು. ಅಂದರೆ 20 ಕಾಠಿಯ ಅಂದರೆ 1 ಎಕರೆ ಪೈಕಿ 3 ಭಾಗಗಳಿಗೆ ನೀಲಿಯನ್ನ ಬೆಳೆಯಬೇಕಾಗಿತ್ತು. ಆಗ ನನಗೆ ಚಂಪಾರಣ್ಯದ ಹೆಸರು ಗೊತ್ತೇ ಇರಲಿಲ್ಲ, ಅದು ಇರುವ ಸ್ಥಳವೂ ನನಗೆ ಗೊತ್ತಿರಲಿಲ್ಲ, ನೀಲಿಯ ತೋಟಗಳ ವಿಷಯವೇ ನನಗೆ ಗೊತ್ತಿರಲಿಲ್ಲ. ನಾನು ನೀಲಿಯ ಪೊಟ್ಟಣಗಳನ್ನು ಮಾತ್ರ ನೋಡಿದ್ದೆ, ಆದರೆ ಅವು ಚಂಪಾರಣ್ಯದಲ್ಲಿ ಸಹಸ್ರಾರು ರೈತರು ಅಪಾರ ಕಷ್ಟದಿಂದ ಬೆಳೆದಿರಬಹುದು ಎಂಬುದನ್ನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಈ ಕಷ್ಟಕ್ಕೆ ಸಿಲುಕಿದವರಲ್ಲಿ ರಾಜ್ಕುಮಾರ್ ಶುಕ್ಲಾ ಕೂಡ ಒಬ್ಬರಾಗಿದ್ದರು. ತಮ್ಮ ಹಾಗೆ ಕಷ್ಟಪಡುತ್ತಿದ್ದ ಸಾವಿರಾರು ರೈತರಿಗಾಗಿ ಈ ನೀಲಿಯ ಕರೆಯನ್ನು ತೊಡೆದು ಹಾಕಬೇಕು ಎಂಬುದು ಅವರ ಉತ್ಕಟವಾದ ಇಚ್ಛೆಯಾಗಿತ್ತು. ನಾನು 1916ರಲ್ಲಿ ಲಕ್ನೋ ಕಾಂಗ್ರೆಸ್ಸಿಗೆ ಹೋಗಿದ್ದಾಗ ಅವರು ಅಲ್ಲಿ ಬಂದು ನನ್ನನ್ನು ಕಂಡರು. ವಕೀಲ ಬಾಬುಗಳು ನಮ್ಮ ಸಂಕಟದ ವಿಷಯದಲ್ಲಿ ಎಲ್ಲವನ್ನ ತಿಳಿಸುತ್ತಾರೆ ಎಂದು ಹೇಳಿ ನಾನು ಚಂಪಾರಣ್ಯಕ್ಕೆ ಹೋಗಬೇಕೆಂದು ಬಲಾತ್ಕರಿಸಿದರು. ವಕೀಲ ಬಾಬು ಮತ್ತಾರೂ ಅಲ್ಲ, ಬ್ರಿಜ್ ಕಿಶೋರ್ ಪ್ರಸಾದರು. ಅವರು ನನ್ನೊಂದಿಗೆ ಸಹಕಾರ್ಯಕರ್ತರಾದರು. ಬಿಹಾರದ ಎಲ್ಲ ಸಾರ್ವಜನಿಕ ಕಾರ್ಯಗಳಿಗೂ ಇವರೇ ಆತ್ಮ. ರಾಜ್ಕುಮಾರ್ ಶುಕ್ಲಾ ವಕೀಲ ಬಾಬು ಅವರನ್ನ ನನ್ನ ಡೇರೆಗೆ ಕರೆತಂದರು. ಅವರು ಕರಿಯ ನಿಲುವಂಗಿ ಮತ್ತು ಶರಾಯಿಯನ್ನ ಧರಿಸಿದ್ದರು. ಬ್ರಜ್ಕಿಶೋರ್ ಬಾಬು ಆಗ ನನ್ನ ಮೇಲೆ ಪರಿಣಾಮವನ್ನುಂಟು ಮಾಡಲು ಶಕ್ತರಾಗಿರಲಿಲ್ಲ. ಅವರೂ ಸಹ ಬಡ ರೈತನನ್ನ ಲೂಟಿ ಮಾಡುತ್ತಿರುವ ಒಬ್ಬ ಸಾಧಾರಣ ವಕೀಲರಿರಬೇಕೆಂದು ಭಾವಿಸಿದ್ದೆ. ಚಂಪಾರಣ್ಯದ ವಿಷಯವಾಗಿ ಅವರಿಂದ ಕೆಲವು ವಿಷಯಗಳನ್ನು ತಿಳಿದುಕೊಂಡ ನಂತರ ನಾನು ನನ್ನ ಪದ್ಧತಿಯಂತೆ ಹೀಗೆಂದೆ. ಪರಿಸ್ಥಿತಿಯನ್ನು ನನ್ನ ಕಣ್ಣಿಂದ ನೋಡದೆ ನಾನು ಯಾವ ಅಭಿಪ್ರಾಯವನ್ನು ಹೇಳಲಾರೆ. ನೀವು ಕಾಂಗ್ರೆಸ್ಸಿನಲ್ಲಿ ನಿಮ್ಮ ನಿರ್ಣಯವನ್ನು ಮಂಡಿಸಿ, ಸದ್ಯಕ್ಕೆ ನನ್ನನ್ನು ಬಿಡಿ ಎಂದೆ. ರಾಜ್ಕುಮಾರ್ ಶುಕ್ಲಾ ಅವರಿಗೆ ಕಾಂಗ್ರೆಸ್ಸಿನಿಂದ ಸ್ವಲ್ಪ ಸಹಾಯವಂತೂ ಬೇಕಾಗಿಯೇ ಇತ್ತು. ಚಂಪಾರಣ್ಯದ ಜನರಿಗೆ ಸಹಾನುಭೂತಿಯನ್ನು ಕೇಳುವ ನಿರ್ಣಯವನ್ನು ಬ್ರಜ್ಕಿಶೋರ್ ಬಾಬು ಸಭೆಯಲ್ಲಿ ಮಂಡಿಸಿದರು. ಅದು ಸರ್ವಾನುಮತದಿಂದ ಅಂಗೀಕೃತವಾಯಿತು. ರಾಜ್ಕುಮಾರ್ ಶುಕ್ಲಾ ಅವರಿಗೆ ಇದರಿಂದ ಸಂತೋಷವಾಯಿತು. ಆದರೆ ಇದರಿಂದ ಅವರಿಗೆ ಪೂರ್ಣವಾಗಿ ತೃಪ್ತಿಯಾಗಲಿಲ್ಲ. ನಾನು ಚಂಪಾರಣ್ಯಕ್ಕೆ ಹೋಗಿ ರೈತರ ಸಂಕಟವನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಎಂಬುದು ಅವರ ಇಚ್ಛೆಯಾಗಿತ್ತು. ನಾನು ಅವರಿಗೆ ನನ್ನ ಮುಂದಿನ ಸಂಚಾರದಲ್ಲಿ ಚಂಪಾರಣ್ಯವನ್ನು ಸೇರಿಕೊಳ್ಳುತ್ತೇನೆ, ಅಲ್ಲಿ 1 ದಿನ ಅಥವಾ 2 ದಿನ ಇರುತ್ತೇನೆ ಎಂದು ಹೇಳಿದೆ. ಅವರು ಒಂದೇ ದಿನ ಸಾಕು, ಈ ಎಲ್ಲ ವಿಷಯಗಳನ್ನು ನಿಮ್ಮ ಕಣ್ಣಿಂದಲೇ ನೋಡುವಿರಿ ಎಂದರು. ಲಕ್ನೋದಿಂದ ನಾನು ಕಾನ್ಪುರಕ್ಕೆ ಹೋದೆ. ರಾಜ್ಕುಮಾರ್ ಶುಕ್ಲಾ ಅಲ್ಲಿಗೆ ನನ್ನನ್ನು ಅನುಸರಿಸಿದರು. ಚಂಪಾರಣ್ಯ ಇಲ್ಲಿಗೆ ಬಹಳ ಹತ್ತಿರ, ದಯವಿಟ್ಟು 1 ದಿನದ ಮಟ್ಟಿಗೆ ಅಲ್ಲಿಗೆ ಬನ್ನಿ ಎಂದು ಬಲಾತ್ಕರಿಸಿದರು. ಈ ಸಲ ದಯವಿಟ್ಟು ಮನ್ನಿಸಿ, ನಾನು ಬರುವುದಾಗಿ ಮಾತು ಕೊಡುತ್ತೇನೆ ಎಂದು ಹೇಳಿ ವಾಗ್ದಾನವನ್ನ ಮಾಡಿದೆ. ನಾನು ಆಶ್ರಮಕ್ಕೆ ಹಿಂದಿರುಗಿದೆ. ಸರ್ವವ್ಯಾಪಿಗಳಾದ ರಾಜ್ಕುಮಾರ್ ಶುಕ್ಲಾ ಅಲ್ಲಿಯೂ ಇದ್ದರು. ದಯವಿಟ್ಟು ದಿನವನ್ನ ಗೊತ್ತು ಮಾಡಿಕೊಡಿ ಎಂದರು. ನಾನು ಒಳ್ಳೆಯದು, ಇಂತಹ ದಿನ ಕಲ್ಕತ್ತಾದಲ್ಲಿ ನಾನು ಇರುತ್ತೇನೆ, ಆಗ ನನ್ನನ್ನು ಬಂದು ನೋಡಿ, ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನನ್ನ ನೋಡಬೇಕು ಒಂದೂ ಸಹ ನನಗೆ ಗೊತ್ತಿರಲಿಲ್ಲ. ಕಲ್ಕತ್ತಾದಲ್ಲಿ ಭೂಪೇನ್ ಬಾಬುಗಳ ಮನೆಗೆ ಹೋಗುವುದಕ್ಕೆ ಮುಂಚೆಯೇ ರಾಜ್ಕುಮಾರ್ ಶುಕ್ಲಾ ಅಲ್ಲಿ ಹೋಗಿ ನೆಲೆಸಿದ್ದರು. ಹೀಗೆ ವಿದ್ಯಾವಂತರಲ್ಲದ ಈ ರೈತರು ನನ್ನನ್ನು ಪೂರ್ಣವಾಗಿ ಆಕರ್ಷಿಸಿದರು. ಆದ್ದರಿಂದ 1917ರ ಪ್ರಾರಂಭದಲ್ಲಿ ನಾವಿಬ್ಬರು ಕಲ್ಕತ್ತಾದಿಂದ ಚಂಪಾರಣ್ಯಕ್ಕೆ ಹೋದೆವು. ನಾವಿಬ್ಬರು ಸ್ನೇಹಿತರಾದ ರೈತರಂತೆ ಕಾಣುತ್ತಿದ್ದೆವು. ಯಾವ ರೈಲಿಗೆ ಹೋಗಬೇಕು ಎಂಬುದು ನನಗೆ ಗೊತ್ತಿರಲಿಲ್ಲ. ಅವರು ನನ್ನ ರೈಲಿಗೆ ಕರೆದುಕೊಂಡು ಹೋದರು. ನಾವಿಬ್ಬರು ಬೆಳಗಿನವರೆಗೆ ಒಟ್ಟಿಗೆ ಪ್ರಯಾಣ ಮಾಡಿ ಬೆಳಗ್ಗೆ
ಪಾಟ್ನಾವನ್ನು ಸೇರಿದೆವು. ಪಾಟ್ನಾಕ್ಕೆ ಇದು ನನ್ನ ಮೊದಲ ಭೇಟಿ. ನಾನು ಹೋಗಿ ಇಳಿದುಕೊಳ್ಳಲು ನನಗೆ ಮಿತ್ರರ ಅಥವಾ ಪರಿಚಿತರ ಮನೆ ಯಾವುದೂ ಇರಲಿಲ್ಲ. ರಾಜ್ಕುಮಾರ್ ಶುಕ್ಲಾ ಅವರು ಹಳ್ಳಿಯ ಸರಳ ರೈತರಾದರೂ ಪಾಟ್ನಾದಲ್ಲಿ ಅವರಿಗೆ ಸ್ವಲ್ಪ ಪ್ರಭಾವ ಇರಬಹುದು ಎಂದು ನಾನು ಎಣಿಸಿದ್ದೆ. ಪ್ರಯಾಣದ ಕಾಲದಲ್ಲಿ ಅವರ ಪರಿಚಯ ನನಗೆ ಇನ್ನೂ ಹೆಚ್ಚಾಯಿತು. ಪಾಟ್ನಾವನ್ನು ತಲುಪುವ ವೇಳೆಗೆ ಅವರ ವಿಷಯದಲ್ಲಿ ನನಗೆ ತಿಳಿಯದೇ ಇದ್ದುದು ಯಾವುದೂ ಇರಲಿಲ್ಲ. ಪಾಪ ಅವರಿಗೆ ಏನೊಂದೂ ತಿಳಿಯದು. ತನ್ನ ಮಿತ್ರರೆಂದು ಅವರು ಭಾವಿಸಿದ್ದ ವಕೀಲರು ಅಂಥವರಾಗಿಯೇ ಇರಲಿಲ್ಲ. ರಾಜ್ಕುಮಾರ್ ಸ್ವಲ್ಪ ಹೆಚ್ಚು ಕಡಿಮೆ ಅವರ ಸೇವಕರೇ ಆಗಿದ್ದರು. ಇಂತಹ ವ್ಯವಸಾಯ ಕಕ್ಷಿಗಾರನಿಗೂ ಅವರ ವಕೀಲರಿಗೂ ನಡುವೆ ಗಂಗಾ ಪ್ರವಾಹದಷ್ಟು ಅಂತರವಿರುತ್ತದೆ. ರಾಜ್ಕುಮಾರ್ ಶುಕ್ಲಾ ಅವರು ನನ್ನನ್ನು ಪಾಟ್ನಾದಲ್ಲಿ ರಾಜೇಂದ್ರ ಬಾಬು ಅವರ ಮನೆಗೆ ಕರೆದುಕೊಂಡು ಹೋದರು. ರಾಜೇಂದ್ರ ಬಾಬು ಅವರು ಪುರಿಗೋ ಅಥವಾ ಮತ್ತೆಲ್ಲಿಗೋ ಹೋಗಿದ್ದರು. ಅವರ ಬಂಗಲೆಯಲ್ಲಿ ಒಬ್ಬಿಬ್ಬರು ಮಾತ್ರ ಆಳುಗಳಿದ್ದರು. ಅವರು ನಮ್ಮನ್ನ ಗಮನಿಸಲಿಲ್ಲ. ನನ್ನಲ್ಲಿ ಸ್ವಲ್ಪ ಆಹಾರ ಪದಾರ್ಥವಿತ್ತು. ನನಗೆ ಖರ್ಜೂರ ಬೇಕಾಗಿತ್ತು. ರಾಜ್ಕುಮಾರ್ ಶುಕ್ಲಾ ಅವರು ಅದನ್ನ ಪೇಟೆಯಿಂದ ತಂದುಕೊಟ್ಟರು. ಬಿಹಾರದಲ್ಲಿ ಕಟ್ಟುನಿಟ್ಟಾದ ಅಸ್ಪೃಶ್ಯತೆ ಇತ್ತು. ನಾನು ಯಾವ ಜಾತಿಗೆ ಸೇರಿದವನೆಂಬುದು ಸೇವಕನಿಗೆ ಗೊತ್ತಿಲ್ಲವಾದ್ದರಿಂದ ಅವರು ಬಾವಿಯಿಂದ ನೀರನ್ನ ಸೇದುತ್ತಿರುವಾಗ ನನಗೂ ಸೇದಲು ಅವಕಾಶ ಮಾಡಿಕೊಡಲಿಲ್ಲ. ನನ್ನ ಬಕೆಟಿನ ನೀರಿನ ಹನಿ ಎಲ್ಲಿ ಹಾರಿ ಅವರನ್ನು ಎಲ್ಲಿ ಮೈಲಿಗೆಗೊಳಿಸುವುದು ಎಂಬ ಭಯ ಅವರಿಗಿತ್ತು. ರಾಜ್ಕುಮಾರ್ ಅವರು ನನಗೆ ಮನೆಯೊಳಗಿನ ಪಾಯಖಾನೆಯನ್ನು ತೋರಿಸಿದರು. ಆದರೆ ಸೇವಕರು ತತ್ಕ್ಷಣ ಹೊರಗಿನ ಪಾಯಖಾನೆಯನ್ನು ತೋರಿಸಿದರು. ಇದಾವುದರಿಂದಲೂ ನನಗೆ ಆಶ್ಚರ್ಯವಾಗಲಿ ಕೋಪವಾಗಲಿ ಉಂಟಾಗಲಿಲ್ಲ. ಏಕೆಂದರೆ ನನಗೆ ಅವೆಲ್ಲ ಅಭ್ಯಾಸವಾಗಿದ್ದವು. ಆಳುಗಳು ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದರೂ ಅಷ್ಟೇ. ರಾಜೇಂದ್ರ ಬಾಬು ಬಯಸಿದ ಕಾರ್ಯಗಳನ್ನೇ ತಾವು ಮಾಡುತ್ತಿರುವುದಾಗಿ ಅವರು ಎಣಿಸಿದರು. ಈ ಕುತೂಹಲಕಾರಿ ಅನುಭವಗಳಿಂದ ರಾಜ್ಕುಮಾರ್ ಶುಕ್ಲಾ ಅವರಲ್ಲಿ ನನ್ನ ಗೌರವ ಹೆಚ್ಚಾಯಿತು. ಅವರನ್ನ ಇನ್ನೂ ಹೆಚ್ಚಾಗಿ ಅರಿಯಲು ನನಗೆ ಸಾಧ್ಯವಾಯಿತು. ರಾಜ್ಕುಮಾರ್ ಶುಕ್ಲಾ ಅವರು ನನಗೆ ದಾರಿ ತೋರಿಸಲಾರರು. ನಾನೇ ಸೂತ್ರವನ್ನು ವಹಿಸಬೇಕು ಎಂದು ಈಗ ನನಗೆ ಗೊತ್ತಾಯಿತು.

0: ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿ ಪಾತ್ರರಿಂದ ಏನೇ ನಿರೀಕ್ಷಿಸುತ್ತಾಳೆ, ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಟ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಆಕಾಶವಾಣಿ ಹಾಸನ ಎಫ್ಎಂ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಒಂದು ಭಾವಗೀತೆ, ಚಂದ್ರಶೇಖರ ಕಂಬಾರರ ರಚನೆ, ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ ಕಾಂತನೀಲದ ಮ್ಯಾಲ

ಕೇಳಿ ನಮ್ಮ ಮುಂದೆ ಒಂದು ಜನಪದ ಗೀತೆ. ಮಾಧವಿ ಮತ್ತು ಆತ್ರೇಯ ಅವರ ಯುಗಳಸ್ವರದಲ್ಲಿ ಶಿವನು ಭಿಕ್ಷಕ್ಕೆ ಬಂದ ನೋಡುವಾರೆ.

0: ಸಮಯ 9:00. ಆಕಾಶವಾಣಿ ಹಾಸನ.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
2: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಹೆಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರ್ಕಲ್ಗುಡುವಿ ಮಧುಸೂದನ್.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಐಸಿಎಸ್ಇ 100% ಫಲಿತಾಂಶದ ಯಶೋಗಾಥೆಯನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಹೆಚ್ಎನ್ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಸಾಲಿನ ಫಲಿತಾಂಶದ ಒಂದು ಗುರಿ ಅವ್ರಿಗೆ ಏನಿತ್ತು, ಅದನ್ನು ಹೇಗೆ ಸಾಧನೆಯನ್ನ ಮಾಡಿದ್ರು ಅನ್ನುವಂತಹ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಾಗಿ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ತೆ ಸರ್.
3: ಮೊಟ್ಟ ಮೊದಲ ಬಾರಿಗೆ ತಮಗೆ ಅಭಿನಂದನೆಗಳು. 100% ಫಲಿತಾಂಶ ಬರಬೇಕು ಅನ್ನುವಂತಹ ಗುರಿ ನಿಗದಿಯಾಗಿತ್ತ ಅಥವಾ ಅದೇ ಬಂತ?
6: ಗುರಿ ನಿಗದಿಯಾಗಿತ್ತು ಸರ್.
3: ಶೇಕಡ 100% ಸಾಧನೆ ಮಾಡಬೇಕು ಅಂತ ಅಂದಾಗ ಕಠಿಣ ಅಲ್ವಾ ಸರ್? ಅದು
6: ಎಲ್ಲ ವೆಲ್ ಪ್ಲಾನ್ಡ್ ಆಗಿ ಆರ್ಗನೈಸ್ಡ್ ಆಗಿ ಪ್ರಿಪೇರ್ ಆದ್ರೆ 100% ಫಲಿತಾಂಶ ಸುಲಭ ಆಗುತ್ತೆ ಸರ್.
3: ಸುಲಭ ಆಗುತ್ತೆ. ನೀವು ಈ 100% ಫಲಿತಾಂಶದ ಗುರಿಯನ್ನ ತಲುಪುವ ನಿಟ್ಟಿನಲ್ಲಿ ನಿಮ್ಮ ಹಂತಗಳು ಮತ್ತೆ ನಿಮ್ಮ ಒಂದು ಪ್ರಯತ್ನ ಎಲ್ಲೆಲ್ಲಿ ಹೇಗೆಗಿತ್ತು ಅನ್ನೋದನ್ನ ಹಂಚಿಕೋಬಹುದಾ?
6: ಐಸಿಎಸ್ಇ 100% ಫಲಿತಾಂಶ ಬರಬೇಕು ಅಂದ್ರೆ ಸರ್, ಬರೀ 10ನೇ ತರಗತಿಯಲ್ಲಿ ಮಾತ್ರ ನಾವು ತಯಾರಾದ್ರೆ ಸಾಕಾಗೋದಿಲ್ಲ ಸರ್. ಐಸಿಎಸ್ಇ ವಾಸ್ಟ್ ಸಿಲೆಬಸ್ ಇರುತ್ತೆ. ಆಮೇಲೆ 9th standard ಇಂದ ಪ್ರಿಪರೇಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಸರ್. ಸಾಮಾನ್ಯ ಬೇರೆ ಬೋರ್ಡ್ಗಳಲ್ಲಿ ಅದೇ ಥರ ಆಗುತ್ತೆ, ಬಟ್ ಐಸಿಎಸ್ಇಲ್ಲಿ ಏನಾಗುತ್ತೆ ಅಂದರೆ 9th standard ಇರೋ ಟೆಕ್ಸ್ಟ್ ಬುಕ್ನೇ 10th standardಗೂ ಇಟ್ಟಿರ್ತಾರೆ. ಅದೊಂದು ವಿಶೇಷ. ಜೂಲಿಯಸ್ ಸೀಸರ್ ನಾಟಕ ಇದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ಎರಡು ಭಾಗ ಇರುತ್ತೆ. ಎರಡು ಭಾಗನ್ನು 9th standardಲ್ಲೇ ಕೊಟ್ಬಿಟ್ಟಿರ್ತಾರೆ. 9th ಅಲ್ಲೂ ಅದನ್ನೇ ಪಾಠ ಮಾಡಿರ್ತೀವಿ, 10th ಅಲ್ಲೂ ಅದನ್ನೇ ಪಾಠ ಮಾಡಿರ್ತೀವಿ. ಅಂದ್ರೆ ವಾಸ್ಟ್ ಇರುತ್ತೆ, ಟೈಮು ಇರುತ್ತೆ. ಅದು ಇಂಗ್ಲೀಷ್ ಕನ್ನಡಕ್ಕೆ ಮಾತ್ರ ಸೀಮಿತ. ನಾಟ್ ಓನ್ಲಿ ಇಂಗ್ಲೀಷ್ ಅಂಡ್ ಕನ್ನಡ, ಎನಿ 2 languages, ಐದರ್ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್. ನಾವು ಕರ್ನಾಟಕ ಆಗಿರೋದ್ರಿಂದ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿದ್ದೀವಿ, ಇಂಗ್ಲೀಷ್ ಆಸ್ ಯೂಶುವಲ್ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಜೂಲಿಯಸ್ ಸೀಸರ್ ನಾಟಕ 2 ವರ್ಷ ಹೇಳ್ಕೊಡ್ತೀವಿ, ಇಂಗ್ಲೀಷ್ ಲ್ಯಾಂಗ್ವೇಜು 2 ವರ್ಷ ಹೇಳ್ಕೊಡ್ತೀವಿ, ಕನ್ನಡನೂ ಹಾಗೆ. ಕನ್ನಡ ಇದೆಲ್ಲ ಸಿಲೆಬಸ್ ಉತ್ಕೃಷ್ಟವಾಗಿರುತ್ತೆ. ಕನ್ನಡದಲ್ಲೂ ಕೂಡ ನಾಟ್ಯ ಮಯೂರಿ ಇದೆ, ಡೀಟೇಲ್ ನಾನ್ ಡೀಟೇಲ್ ಇರ್ತಿತ್ತು ನಮಗೆ ಆ ಥರ. ಇದರಲ್ಲಿ ನಾಟ್ಯ ಮಯೂರಿ 9th standardಲ್ಲಿ ಇರುತ್ತೆ, 10th standard. ಸಾಹಿತ್ಯ ಸಂಗಮ ಶಾಶಿ ಮುರಳಯ್ಯ ಅವ್ರದ್ದು, ಅದು 9th standardಲ್ಲಿ ಇರುತ್ತೆ, 10th standardಲ್ಲಿ ಇರುತ್ತೆ. ಸೊ 2 ವರ್ಷ ಅವಕಾಶ ಇರುತ್ತೆ. ಅದು ಇವೆರಡು ಲ್ಯಾಂಗ್ವೇಜ್ ವಿಚಾರವಾಗಿ ಈ ಥರ ಆಗುತ್ತೆ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ತುಂಬ ಚೆನ್ನಾಗುತ್ತೆ ಐ ಸಿ ಎಸ್ ಇಲ್ಲಿ. ನೀವು ಯಾವುದೇ ಅದೊಂದು ಟ್ರಾಲ್ಸ್ ಮೀಮ್ಸ್ ಎಲ್ಲ ಬರುತ್ತೆ, ಐ ಸಿ ಎಸ್ ಇವರೆಲ್ಲ ಶೇಕ್ಸ್ಪಿಯರ್ ಅವ್ರು ಮಾತಾಡ್ದಂಗೆ ಮಾಡಿ ಕ್ವೀನ್ ಇಂಗ್ಲೀಷ್ ಮಾತಾಡ್ತಾರೆ, ಸ್ಟೇಟ್ ಅವರು ಸಿ ಬಿ ಎಸ್ ಇವ್ರ ಕೆಲ ಕಷ್ಟ ಅದು ಅಂತೆಲ್ಲ. ಬಟ್ ನಾಟ್ ಓನ್ಲಿ ಇಂಗ್ಲೀಷ್, ಯು ಟೇಕ್ ಎನಿ ಲ್ಯಾಂಗ್ವೇಜ್, ಕನ್ನಡ ಅದು ಕೂಡ ಉತ್ಕೃಷ್ಟವಾಗಿರುತ್ತೆ. ನೀವು ತಮಿಳು ತಗೊಂಡ್ರೆ ಅದು ಉತ್ಕೃಷ್ಟವಾಗಿರುತ್ತೆ. ಆಸ್ ವೆಲ್ ಆಸ್ ಲ್ಯಾಂಗ್ವೇಜ್, ಅದರ್ ಕೋರ್ ಸಬ್ಜೆಕ್ಟ್ಸ್ ಲೈಕ್ ಸೈನ್ಸ್ ಸೋಷಿಯಲ್ ಇದೆಲ್ಲ. ಬೇರೆ ಬೋರ್ಡ್ ಮಕ್ಕಳುಗಳು ಒಂದೊಂದೇ ಪುಸ್ತಕ ಓದ್ತಾರೆ. ಸೈನ್ಸ್ ಅಂದ್ರೆ ಒಂದೇ ಪುಸ್ತಕದೊಳಗಡೆ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿನ ಇರುತ್ತೆ, ಬಯಾಲಜಿನ ಇರುತ್ತೆ, ಸೋಷಿಯಲ್ ಹಿಸ್ಟ್ರಿ ಸಿವಿಕ್ಸ್ ಜಿಯೋಗ್ರಫಿ ಒಂದೇ. ನಮ್ಮಲ್ಲಿ ಸ್ಪ್ಲಿಟ್ ಆಗುತ್ತೆ ಸರ್, ಸೈನ್ಸ್ ವಿಲ್ ಸ್ಪ್ಲಿಟ್ ಇನ್ ಟು 3, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ, ಸೇಮ್ ಆಸ್ ಪಿ ಯು ಕಾಲೇಜಸ್ ಸರ್. ಆ ಥರ ನಮ್ಮಲ್ಲಿ ಪ್ರೈಮರಿ ಕ್ಲಾಸಸ್ ಇಂದ 6th ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಜೊತೆ ಕೋರ್ ಸಬ್ಜೆಕ್ಟ್ ಪ್ರೊಫಿಷಿಯನ್ಸಿನೂ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು 9th standard ಇಂದನೇ ಬೋರ್ಡ್ ಎಕ್ಸಾಮಿನೇಷನ್ ತಯಾರಿಗಳನ್ನ ಮಾಡ್ಕೊಳ್ಳೋಕೆ ಅನುವಾಗುತ್ತದೆ. ನಾವು ಲೆಸನ್ ಪ್ಲಾನ್ಸ್ಗಳನ್ನ 9th, 10th ಕಂಬೈನ್ಡ್ ಆಗಿ ಮಾಡ್ಕೊಂಡು ಹೋದಾಗ ಈ ಗುರಿ ಹೊಂದಕ್ಕೆ ಸಾಧ್ಯ ಆಗುತ್ತೆ ಸರ್. ಬರೀ ಟೆಂತ್ ಒಂದು ವರ್ಷ ಸಾಧ್ಯ ಆಗೋದಿಲ್ಲ, ಆಮೇಲೆ ನಮ್ಮ ಎಕ್ಸಾಮ್ಸು ಬೇಗ ಆಗುತ್ತೆ. ಬೇರೆ ಬೋರ್ಡ್ ಎಕ್ಸಾಮ್ಸ್ಗಳೆಲ್ಲ ಮಾರ್ಚ್ ಏಪ್ರಿಲಲ್ಲಾದರೆ ನಮ್ಮ ಜನವರಿ ಫೆಬ್ರವರಿಲ್ಲೇ ಮುಗಿದೋಗುತ್ತೆ. ಈ ವರ್ಷದ ಎಕ್ಸಾಮ್ ಫೆಬ್ರವರಿ 17 ಸ್ಟಾರ್ಟ್ ಆಗಿ ಮಾರ್ಚ್ 29 ಮುಗೀತು. ಆ ಥರ ಫೆಬ್ರವರಿಲೇ ಸ್ಟಾರ್ಟ್ ಆಗುತ್ತೆ, ಒಂದೂವರೆ ತಿಂಗಳು ಎಕ್ಸಾಮ್ ಇರುತ್ತೆ. ಸಾಕಷ್ಟು ಸಮಯಾವಕಾಶನೇ ಇರುತ್ತೆ, ಜೊತೆಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಅದರ್ ಬೋರ್ಡ್ಸ್.
3: ಈ ಸಾಲಿನ ತಮ್ಮ ಶಾಲೆಯ ಫಲಿತಾಂಶದ ವಿಶೇಷತೆಗಳೇನೇನಿದೆ?
6: ನಮ್ಮ ಶಾಲೆಯ ಫಲಿತಾಂಶದ ವಿಶೇಷತೆ 100% ಫಸ್ಟ್ ಕ್ಲಾಸ್. ಎಷ್ಟು 31 ಮಕ್ಕಳು ಎಕ್ಸಾಮ್ ಅಪಿಯರ್ ಆಗಿದ್ರು, 31 ಮಕ್ಕಳಲ್ಲಿ 31 ಮಕ್ಕಳು ಫಸ್ಟ್ ಕ್ಲಾಸ್. ಲೀಸ್ಟ್ ಸ್ಕೋರ್ ಇಸ್ 72, ಹೈಯೆಸ್ಟ್ ಸ್ಕೋರ್ ಬಂದು 97% ಜನ್ಯ ವೈಬಿ ಅಂತ, ಡಾಟರ್ ಆಫ್ ಬಸಂತ್ ಕುಮಾರ್ ಅಂಡ್ ಹರಿಣಾಕ್ಷಿ, 97% ಸ್ಕೋರ್ ಮಾಡಿದ್ರೆ ವಿಚ್ ಇಸ್ ಡಿಸ್ಟಿಕ್ಟ್ ಟಾಪ್ 3 ಒಳಗಡೆ ಬರುತ್ತೆ ಅದು ಸ್ಕೋರ್. ಬೇರೆ ಸ್ಕೂಲ್ಸ್ಗಳಲ್ಲೂ ಟಾಪರ್ಸ್ ಇದ್ದಾರೆ, ನಮ್ಮಲ್ಲಿ ಡಿಸ್ಟಿಕ್ಟ್ ಟಾಪ್ 3 ಒಳಗಡೆ ಒಂದೊಂದು ಸ್ಕೋರ್ 97.something ಬಂದಿದೆ. ಲೀಸ್ಟ್ ಸ್ಕೋರು ನಿಶ್ಚಲ್ ಅಂತ 72%. ಆ ಹುಡುಗನ ಅಪ್ರಿಷಿಯೇಟ್ ಮಾಡಬೇಕು, ಅವನು ರೂರಲ್ ಬ್ಯಾಕ್ಗ್ರೌಂಡ್, ಆಲೂರು ಪಾಳ್ಯದಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದ, ಅವನಿಗೆ ಸಮಯಾವಕಾಶಗಳು ಕಡಿಮೆ ಆಗಿರೋದ್ರಿಂದ ಇಲ್ಲ ಅವನು ಎಬೋ ಡಿಸ್ಟಿಂಕ್ಷನ್ 97 ಬರ್ತಿದ್ದ ಅನಿಸುತ್ತೆ. ಅದನ್ನೆಲ್ಲ ಗಣನೆಗೆ ತಗೊಂಡಾಗ ನಮ್ಮ ಶಾಲೆ ವಿಶೇಷ ಫಲಿತಾಂಶದಲ್ಲಿ ಏನು ಅಂತಂದರೆ 31 ಮಕ್ಕಳಿಗೂ 31 ಮಕ್ಕಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಅದರಲ್ಲಿ ಒಂದು 20 ಚಿಲ್ಡ್ರನ್ ಮಕ್ಕಳು ಎಬೋ 90% ಇದ್ದಾರೆ ಸರ್. ಒಬ್ಬನೇ ಒಬ್ಬ 72, ಇನ್ನೆಲ್ಲ ಡಿಸ್ಟಿಂಕ್ಷನ್ಸ್ ಇದ್ದಾರೆ ಸರ್. 85 ಅಂಡ್ ಎಬೋ ಇದ್ದಾರೆ ಎಲ್ಲರೂ
3: ಇದ್ದಾರೆ. ಇದು ಒಂದು ಒಳ್ಳೆಯ ಫಲಿತಾಂಶ. ಬೇರೆ ಯಾವ ಶಾಲೆಗೂ ಈ ತರದ ಒಂದು ಫಲಿತಾಂಶ?
6: ಬೇರೆ ಶಾಲೆಗಳಿಗೂ 100% ಫಲಿತಾಂಶ ಬಂದಿದೆ, ಬಟ್ ಅದರಲ್ಲಿ ಸೆಕೆಂಡ್ ಕ್ಲಾಸ್ ಮಾರ್ಕ್ಸ್ ಇದೆ, ಪಾಸ್ ಕ್ಲಾಸ್ ಮಾರ್ಕ್ಸ್ಗಳು ಇದೆ, ಟಾಪರ್ಸ್ಗಳು ಇದ್ದಾರೆ. ಬಟ್ ನಮ್ಮಲ್ಲಿ ಸೆಕೆಂಡ್ ಕ್ಲಾಸ್ ಮಾರ್ಕ್ಸ್ ಇಲ್ಲ, ಪಾಸ್ ಕ್ಲಾಸ್ ಮಾರ್ಕ್ಸ್ ಇಲ್ಲ, ಎಲ್ಲರೂ ಫಸ್ಟ್ ಕ್ಲಾಸ್ ಮಾರ್ಕ್ಸ್. ಸೊ 100% ಫಸ್ಟ್ ಕ್ಲಾಸ್ ರಿಸಲ್ಟ್ಸ್.
3: ಈ ಒಂದು 100% ಫಲಿತಾಂಶವನ್ನು ಪಡಿಬೇಕು ಅಂತ ಹೇಳಿದ್ರೆ ಶಿಕ್ಷಕರ ಒಂದು ಪರಿಶ್ರಮ ಸಾಕಷ್ಟು ಇರುತ್ತೆ. ತಮ್ಮ ಶಾಲೆಯ ಶಿಕ್ಷಕರು ಬೇರೆ ಶಾಲೆಗಳಿಗಿಂತ ಹೇಗೆ ಭಿನ್ನ?
6: ಶಿಕ್ಷಕರ ಶ್ರಮ ತುಂಬ ಇರುತ್ತೆ ಸರ್. ನಾವು ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಲಿ, ಪ್ರಿನ್ಸಿಪಲ್ ಆಗಲಿ, ಪೇರೆಂಟ್ಸ್ಗಳಾಗಲಿ, ವಿ ಕ್ಯಾನ್ ಸಪೋರ್ಟ್ ದೆಮ್ ಅಷ್ಟೇ. ಪೂರ್ವಕವಾದ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೋದು ಅಷ್ಟೇ. ಬಟ್ ಕೆಲಸ ಮಾಡಬೇಕಾಗಿರೋದು ಶಿಕ್ಷಕರೇ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಡಬಲ್ ಎಫರ್ಟ್ಸ್ ಹಾಕಿದ್ದಾರೆ. ನಾರ್ಮಲ್ ಕ್ಲಾಸಸ್ಗಿಂತ ಸ್ಪೆಷಲ್ ಕ್ಲಾಸಸ್ಗಳು ಮಾಡಿದ್ದಾರೆ, ರೆಮಿಡಿಯಲ್ ಕ್ಲಾಸಸ್ಗಳು ಮಾಡಿಸಿದ್ದಾರೆ. ನಾವು ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಅವ್ರ ಹತ್ರನೂ ಕ್ಲಾಸ್ ಮಾಡಿಸಿದ್ದೀವಿ. ಆಮೇಲೆ ICSE ವಿಶೇಷತೆ ಏನು ಅಂದರೆ ಒಂದು ಸತಿ ಕ್ವಶನ್ಸ್ ಬಂದಿದ್ದು ಇನ್ನೊಂದು ಸತಿ ರಿಪೀಟ್ ಆಗಿರಲ್ಲ. 1956 ಇಲ್ಲಿ ತನಕ ಒಂದೇ ಒಂದು ಕ್ವಶನ್ ರಿಪೀಟ್ ಆಗಿಲ್ಲ ಬೋರ್ಡ್ ಎಕ್ಸಾಮಿನೇಷನ್ಲಿ. ಸಾಮಾನ್ಯವಾಗಿ ಬೇರೆ ಬೋರ್ಡ್ ಎಕ್ಸಾಮ್ಸ್ಗಳಿಗೆಲ್ಲ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ, ಒಂದು ಟೆಕ್ಸ್ಟ್ ಬುಕ್ ಪರ್ಟಿಕ್ಯುಲರ್ ಆಗಿರುತ್ತೆ, ಆ ಟೆಕ್ಸ್ಟ್ ಬುಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡಿದ್ರೆ ಒಂದಿಷ್ಟು ಮಾರ್ಕ್ಸ್ ನಿಗದಿಯಾಗಿ ಬರುತ್ತೆ ಅಂತ ಡಿಸೈಡ್ ಮಾಡ್ಕೋ. ನಮ್ಮಲ್ಲಿ ಆ ಥರ ಆಗೋದಿಲ್ಲ ಸರ್.

0: ನೀವು ಪ್ರೀವಿಯಸ್ ಪೇಪರ್ಸ್ಗಳು ಸಾಲ್ವ್ ಮಾಡಿದ್ರೆ ಯಾವ ಕ್ವಶನ್ಸ್ಗಳು ಸಾಮಾನ್ಯವಾಗಿ ರಿಪೀಟ್ ಆಗೋದಿಲ್ಲ, ವೆರಿ ರೇರ್. ಇಂಡೈರೆಕ್ಟ್ ಕ್ವಶನ್ಸ್ಗಳು ಜಾಸ್ತಿ. ಆಮೇಲೆ ನಮ್ಮಲ್ಲಿ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ಕೇ ಇರೋದಿಲ್ಲ, ಸಿಲೆಬಸ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಮ್ಗೆ ಇಷ್ಟ ಬಂದು ಸೆಲೆಕ್ಟ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ಸ್ಗಳನ್ನ ಟೀಚ್ ಮಾಡಬೇಕಾಗಿರುತ್ತೆ. ಸೊ ಕಂಟೆಂಟ್ ವೈಸು ಟೀಚರ್ಸ್ಗಳು ಸ್ಟ್ರಾಂಗ್ ಇದ್ದಾಗ ಐ ಸಿ ಎಸ್ ಸಿಲಿ ರಿಸಲ್ಟ್ ಬರೋಕ್ಕೆ ಸಾಧ್ಯ ಸರ್. ಆ ಥರ ನಮ್ಮ ಟೀಚರ್ಸು ಕಂಟೆಂಟ್ ವೈಸ್ ತುಂಬ ಚೆನ್ನಾಗಿದ್ದಾರೆ, ಮತ್ತು ಅವರಿಗೆ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಗಳಿರುತ್ತೆ. ವರ್ಷದಲ್ಲಿ 2-3 ಸತಿ ಸಿ ಪಿ ಡಿ ಪ್ರೋಗ್ರಾಮ್, ಕರಿಯರ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಮಾಡಿಸ್ತಿರ್ತೀವಿ. ಅದಕ್ಕೆ ರಿಸೋರ್ಸ್ ಪರ್ಸನ್ಸ್ ಕರೆಸಿ ಮಾಡಿಸ್ತೀವಿ. ಐ ಸಿ ಎಸ್ ಸಿ ಬೋರ್ಡಿಂದನೂ ಮಾಡ್ತಾರೆ, ಅಪಾರ್ಟ್ ಫ್ರಮ್ ದಟ್ ನಾವು ನಮ್ಮ ಶಾಲೆ ವತಿಯಿಂದನೂ ಮಾಡಿಸ್ತೀವಿ. ಆಗ ಅವರು ಎನ್ರಿಚ್ಮೆಂಟ್ ಆಗ್ತಿರ್ತಾರೆ, ಹಾಗಾಗಿ ಅವ್ರು ಕಲ್ತಿರೋದನ್ನ ಮಕ್ಳಿಗೆ ಹೇಳ್ಕೊಡೋ ತವಕದಲ್ಲಿ ಇರ್ತಾರೆ. ಆ ತರ ಶಿಕ್ಷಕರುಗಳನ್ನ ತಯಾರು ಮಾಡಿ ಈ ಫಲಿತಾಂಶ ಬರೋಕ್ಕೆ ಸಾಧ್ಯ ಆಯ್ತು.
1: ಅನೇಕ ವಿದ್ಯಾರ್ಥಿಗಳು ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು, ಜೊತೆಗೆ ಪೋಷಕರು ಮತ್ತೆ ಶಿಕ್ಷಕರು ಕೂಡ ಹಂಚಿಕೊಂಡ್ರು. ತಮ್ಮ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಒತ್ತಡವನ್ನ ಹೇರದೆ ಅವರು ಕಲಿಯೋದಕ್ಕೆ ಪ್ರೇರೇಪಣೆಯನ್ನ ಮಾಡ್ತಕ್ಕಂಥದ್ದು. ಒತ್ತಡವನ್ನ ಹೇರದೆ ಒತ್ತಡ ರಹಿತವಾದಂತಹ ಒಂದು ಉತ್ತಮವಾದಂತಹ ಕಲಿಕೆ ಹೇಗೆ ಸಾಧ್ಯ ಆಗ್ತದೆ?
0: ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಸರ್, ನಮ್ಮ ಈ ಬ್ಲೂಮ್ಸ್ ಟ್ಯಾಕ್ಸಾನಮಿ ಎಲ್ಲ ತಗೊಂಡಾಗ ಅದಕ್ಕೆ ಒಂದು ಮೆಥಡಾಲಜಿ ಇದೆ, ಒಂದು ಪೆಡಾಗಜಿಗಳಿರುತ್ತೆ. ಇದೇ ಥರ ಹೇಳ್ಕೊಡ್ಬೇಕು ಏನೋ, ಅದೆಲ್ಲ ರಿಚುಯಲ್ಸ್, ಟ್ರೆಡಿಷ್ನಲ್ ವೇ ಆಫ್ ಟೀಚಿಂಗ್, ಕನ್ವೆನ್ಷನಲ್ ವೇ ಆಫ್ ಟೀಚಿಂಗ್ ಅಂತ. ಈಗ ನಾವು ವಿ ಹ್ಯಾವ್ ಮಿಕ್ಸ್ಡ್, ವಿ ಹ್ಯಾವ್ ಹೈಬ್ರಿಡೆಡ್ ಬೋತ್ ಮಾಂಟೆಸರಿ ಮೆಥಡಾಲಜಿ ಆಸ್ ವೆಲ್ ಆಸ್ ಕನ್ವೆನ್ಷನಲ್ ಮೆಥಡಾಲಜಿ. ಅವೆರಡೂ ನಾವು ಇಂಟಿಗ್ರೇಟ್ ಮಾಡಿದಾಗ ಮಕ್ಕಳಿಗೆ ಓದೋದು ಅಷ್ಟು ಪ್ರೆಷರ್ ಅನ್ಸಲ್ಲ, ಬಟ್ ರಾದರ್ ದನ್ ಇಟ್ ವುಡ್ ಬಿ ಎ ಪ್ಲೆಷರ್. ಎರಡೂ ಮೆಥಡಾಲಜಿ ಮಿಕ್ಸ್ ಮಾಡಿ ಟೀಚ್ ಮಾಡೋದ್ರಿಂದ ನಾವು ಈ ಬೇಬಿ ಸಿಟಿಂಗ್ ಎಲ್ ಕೆ ಜಿ ಮಕ್ಕಳಿಗೆ ಪ್ಲೇವೇ ಮೆಥಡಲ್ಲಿ ಹೇಗೆ ಹೇಳ್ಕೊಡ್ತೀವಿ, ಅದೇ ಥರ 10th standard ಮಕ್ಕಳಿಗೂ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಟ್ಟಾಗ ಪ್ರೆಷರ್ ಕಡಿಮೆ ಆಗುತ್ತೆ. ಈಗ 10 ಸತಿ ಓದಿ ಬರೆಯೋದಕ್ಕಿಂತ ಒಂದ್ಸತಿ ಮಾಡಿ ಕಲಿತರೆ ಮಕ್ಕಳುಗಳು ಸುಲಭ ಆಗುತ್ತೆ. ಸೊ ಸೈನ್ಸಿಫಿಕ್ ಸಬ್ಜೆಕ್ಟ್ಸ್ಗಳೆಲ್ಲ ಜಾಸ್ತಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಹೇಳ್ಕೊಡ್ತೀವಿ. ಆಮೇಲೆ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ಸ್ಗಳಿರುತ್ತೆ, ಹಾಗಾಗಿ ಅವರಿಗೆ ಅಷ್ಟು ಪ್ರೆಷರ್ ಅನ್ಸೋದಿಲ್ಲ. ತೀರಾ ಪ್ರೆಷರ್ ಇಲ್ಲದೇ ಬರೀ ಪ್ಲೆಷರ್ ಅಂತ ಹೋದ್ರೂ ಮಕ್ಕಳುಗಳು ಕಲಿಯ ಲರ್ನಿಂಗ್ ಔಟ್ಕಮ್ ಕಡಿಮೆ ಇರುತ್ತೆ. ನಮಗೆ ಪೂರ್ತಿ 9th standard 10th standard ಅಲ್ಲಿ ಯಾವ್ಯಾವ ಮಗುದು ಲರ್ನಿಂಗ್ ಔಟ್ಕಮ್ ಹೇಗಿದೆ ಅನ್ನೋದು ನಮ್ಮ ಯೂನಿಟ್ ಟೆಸ್ಟ್ಗಳಲ್ಲಿ ಮತ್ತೆ ಎಫ್ ಎಗಳಲ್ಲಿ ಎಸ್ ಎಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆಗ ಅಕಾರ್ಡಿಂಗ್ ಟು ದ ರಿಸಲ್ಟ್ಸ್ ವಾಟ್ ದೇ ಗಿವ್, ಆ ರಿಸಲ್ಟ್ಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಪ್ರತಿ ಸ್ಟೂಡೆಂಟ್. ಹಾಗಾಗಿ ನಾವು ಸ್ಟ್ರೆಂತ್ ಕಡಿಮೆ ಇಟ್ಕೊಂಡಿದ್ದೀವಿ. ಸ್ಟ್ರೆಂತ್ ಕಡಿಮೆ ಇದ್ದಾಗ ಔಟ್ಕಮ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅವಾಗ 1-on-1 ಟೀಚಿಂಗ್ಗಳು ಸಾಧ್ಯ ಆಗುತ್ತೆ. ನಮ್ಮಲ್ಲಿ 30-40 ಮಕ್ಕಳಿದ್ರೆ ಹೆಚ್ಚು ಒಂದು ಕ್ಲಾಸಲ್ಲಿ, ಸ್ಟಾಫ್ 1-80 ಇರ್ತೀವಿ. ಹಾಗಾಗಿ ಟೀಚರ್ ರೇಷಿಯೋ ಕಡಿಮೆ ಇರುತ್ತೆ ಸ್ಟೂಡೆಂಟ್ಗೂ ಟೀಚರ್ಗೂ. ಅವಾಗ ಇಂಡಿವಿಜುವಲ್ ಕಾನ್ಸಂಟ್ರೇಟ್ ಒಂದೊಂದು ಮಗುಗೆ ಒಂದೊಂದು ಟೀಚರ್ ಅಂತ ಕೊಟ್ಟಾಗ ಆ ಟೀಚರ್ ಜವಾಬ್ದಾರಿ ಇರುತ್ತೆ ಆ ಮಗುದ ಬೆಳವಣಿಗೆಗಳು ಅಂತದ್ದು ಏನಿದೆ. ಆ ಟೀಚರ್ಸ್ಗಳು ತನ್ನ ಸ್ವಂತ ಮಗುವನ್ನ ರೀತಿ ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರಿಂಗ್ ಫಾರ್ ಕ್ಲಾಸ್ ಎಕ್ಸಾಮ್ ಇಸ್ ಡಿಫ್ರೆಂಟ್, ಪ್ರಿಪೇರಿಂಗ್ ಸ್ಟೂಡೆಂಟ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ಇಸ್ ಡಿಫ್ರೆಂಟ್. ಅಂಡ್ ICIC ಇಟ್ ಇಸ್ ಎ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ವಿಚ್ ಇಸ್ ಎಕ್ಸಿಸ್ಟಿಂಗ್ ಇನ್ ಆಲ್ ದ ಕಂಟ್ರೀಸ್. ವರ್ಲ್ಡ್ ಲೆವೆಲ್ ಪೇಪರ್ ಇದ್ದಾಗ ಇರುತ್ತೆ, ಮತ್ತೆ ನ್ಯಾಷನಲ್ ರ್ಯಾಂಕಿಂಗ್. ಸೊ ನಮಗೇನು ಖುಷಿ ಅಂದ್ರೆ ನ್ಯಾಷನಲ್ ರ್ಯಾಂಕಿಂಗ್ ಅಲ್ಲಿ ನಮ್ಮ ಮಕ್ಕಳು ಎಬೋ 90% ಅಲ್ಲಿ ಇದ್ದಾರೆ, ಮೆಜಾರಿಟಿ ಮಕ್ಕಳುಗಳು, ಮತ್ತೆ ಎಲ್ಲರೂ 100% ಇದ್ದಾರೆ ಅನ್ನೋದೊಂದು ಹೆಮ್ಮೆ ಮತ್ತೆ ಖುಷಿ ಕೊಡುವಂಥ ವಿಚಾರ ಸರ್.
1: ನಿಮ್ಮ ಒಂದು ಒತ್ತಾಸೆಗೆ ನಮ್ಮ ಪೋಷಕರ ಒಂದು ಸ್ಪಂದನೆ ಹೇಗಿದೆ?
0: ನಮ್ಮ ಶಾಲೆ ಪೋಷಕರು ಅದೊಂದು ನಮ್ಮ ಪುಣ್ಯ ಅನ್ಸುತ್ತೆ ಸರ್, ನಮ್ಮ ಭಾಗ್ಯ. ನಮ್ಮ ಶಾಲೆಗಿರೋಂಥ ಉತ್ತಮವಾದ ಪೋಷಕರುಗಳು ಸಾಮಾನ್ಯವಾಗಿ ನಾನು ಅಷ್ಟು ಬೇರೆ ಶಾಲೆಗಳಲ್ಲಿ ನಮ್ಮ ಶಾಲೆ ಪೋಷಕರು ನಾವು ಏನು ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ನಾವು ಏನು ಹೇಳಿದ್ರು ನಾವು ಏನಾರು ಒಂದು ಮಗುವಿನ ಹಿತದೃಷ್ಟಿಯಲ್ಲೇ ಶಾಲೆ ಈ ನಿರ್ಣಯಗಳು ತಗೊಳತ್ತೆ ಅನ್ನೋದು ಚೆನ್ನಾಗಿ ಮಂದಟ್ಟಾಗಿದೆ ಅವರಿಗೆ. ಹಾಗಾಗಿ ನಾವು ಏನು ಹೇಳಿದ್ರು ಯಾವುದಕ್ಕೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಅವರು. ಅರ್ಲಿ ಮಾರ್ನಿಂಗ್ ಕ್ಲಾಸ್ 5:30 ಅಂದ್ರೂ ಕಳಿಸ್ತಾ ಇದ್ರು, 6:30 ಅಂದ್ರೂ ಕಳಿಸ್ತಾ ಇದ್ರು, ಲೇಟ್ ಈವ್ನಿಂಗ್ ಕ್ಲಾಸಸ್ up to 10 ಮಾಡ್ತೀವಿ ಅಂದ್ರೂ ಕಳಿಸ್ತಾ ಇದ್ರು. ಊಟ ತಿಂಡಿ ಆಗಲ್ಲ ಅಂತಂದ್ರೂ ಏನಾರು ಮಾಡಿ ವ್ಯವಸ್ಥೆ ಮಾಡಿಕೊಡ್ತಿದ್ರು, ಇಲ್ಲಾಂದ್ರೆ ನಾವೇ ಇಲ್ಲೇ ಶಾಲೆ ವತಿಯಿಂದ ವ್ಯವಸ್ಥೆ ಮಾಡ್ತಿದ್ವಿ. ಪೋಷಕರ ಸ್ಪಂದನೆ ಸರಿಯಾಗಿರೋದ್ರಿಂದ ನಮಗೆ ರಿಸಲ್ಟ್ ಸಿಕ್ಕಿದ್ದು ಸರ್.
1: ಹಾಗಾಗಿ ಒಂದು ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯಲಿಕ್ಕೆ
0: ಸಾಧ್ಯ ಆಯಿತು.
1: ಪೋಷಕರಿಗೆ ಮತ್ತೆ ನಿಮ್ಮ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ತಾವು ಏನು ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರ ಈ ಸಂದರ್ಭದಲ್ಲಿ?
0: ಪೋಷಕರಿಗೆ ಆಸ್ ಯೂಶಲಿ ವೆನ್ ದೇ ಹ್ಯಾವ್ ಆಪ್ಟೆಡ್ ICIC ಮೀನ್ಸ್ ಇಟ್ ಈಸ್ ಎ ಗುಡ್ ಚಾಯ್ಸ್. ICIC ಮಕ್ಕಳು ಓದಿರೋದ್ರಿಂದ ಸಂದೇಶ ಏನು ಅಂದ್ರೆ ಆ ಮಕ್ಕಳುಗಳಿಗೆ PUC ತುಂಬ ಹೆಲ್ಪ್ ಆಗುತ್ತೆ. ಅದರ್ ದ್ಯಾನ್ PUC ನೀವು ಬೇರೆ ಯಾವುದೇ ಸಬ್ಜೆಕ್ಟ್ಗಳಿಗೆ ಹೋದರೆ UG ಲೆವೆಲಲ್ಲಿ PG ಲೆವೆಲಲ್ಲಿ ICIC ಮಕ್ಕಳು ಸ್ಟ್ರಾಂಗ್ ಫೌಂಡೇಶನ್ ಇರುತ್ತೆ. ಬಿಕಾಸ್ ವಾಸ್ಟ್ ಸಿಲೆಬಸ್ ಇರುತ್ತೆ, ಡೀಪ್ ನಾಲೆಡ್ಜ್ಗೆ ಹೋಗ್ತಾರೆ, ಡೆಪ್ತ್ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಈ ಮಕ್ಕಳುಗಳು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಯು ಟೇಕ್ ದ ಸ್ಟ್ಯಾಟಿಸ್ಟಿಕ್ಸ್, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಲ್ಲಿ ICIC ಮಕ್ಕಳುಗಳು ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡಿರೋದು ಸಿಂಹಪಾಲಿರುತ್ತೆ ಈ ಮಕ್ಕಳುಗಳದ್ದು.
1: ನಿಮ್ಮ ಶಾಲೆಯ ಈ ಸಾಲಿನ ಗುರಿ ಏನು?
0: ಈ ಸತಿ 97 ನಮ್ದು ಹೈಯೆಸ್ಟ್ ಮಾರ್ಕ್ಸ್ ಆಗಿದೆ ಸರ್. ನೆಕ್ಸ್ಟ್ 97 ಬೆಟರ್ ಮಾಡಬೇಕು ಅಂತ. 98, 99 ಎಲ್ಲ ಹೋದ್ರೆ ನ್ಯಾಷನಲ್ ರ್ಯಾಂಕಿಂಗ್ಸ್ ಸಿಕ್ಬಿಡುತ್ತೆ. ಹಾಗಾಗಿ ವಿ ಆರ್ ಟ್ರೈಯಿಂಗ್ ಫಾರ್ ನ್ಯಾಷನಲ್ ರ್ಯಾಂಕಿಂಗ್ಸ್. ಈಗ ಸ್ಟೇಟ್ ರ್ಯಾಂಕಿಂಗ್ಸ್ ಅಲ್ಲಿ ಇದೀವಿ, ನೆಕ್ಸ್ಟ್ ನ್ಯಾಷನಲ್ ರ್ಯಾಂಕಿಂಗ್ಸ್ ಬರಾಯಿತು ನಮ್ಮ ಮುಂದಿನ ಗುರಿ.
1: ನಿಮ್ಮ ಗುರಿ ಮತ್ತು ಆಶಯ ಏನಿದೆಯೋ ಅದು ಈಡೇರಲಿ. ಮತ್ತೊಮ್ಮೆ ನಮ್ಮ ಹಾಸನದಂತಹ ಪುಟ್ಟ ನಗರದಲ್ಲಿ ನಿಮ್ಮ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪ್ರಥಮ ದರ್ಜೆಯಲ್ಲಿ ಅವರು ಉತ್ತೀರ್ಣರಾಗುವ ಮಟ್ಟಿಗೆ ತಾವು ತರಬೇತಿಯನ್ನು ಮತ್ತು ಪಾಠ ಪ್ರವಚನಗಳನ್ನು ಮಾಡುವ ಮೂಲಕ ಸಾಧನೆಯನ್ನು ಮಾಡಿದ್ದೀರಿ. ಇದುವರೆಗೆ ನಿಮ್ಮ ಶಾಲೆಯ ಕಲಿಕೆಯ ಒಂದು ವೈಖರಿ ಹೇಗಿದೆ, ಮಕ್ಕಳು ಹೇಗೆ ಅದನ್ನು ಕಲಿತಾರೆ, ಪೋಷಕರು ಹೇಗೆ ಸಹಕರಿಸ್ತಾರೆ, ಶಿಕ್ಷಕರು ಹೇಗೆ ಅವ್ರಿಗೆ ಕಲಿಕೆಗೆ ಒತ್ತನ್ನು ಕೊಡ್ತಾರೆ ಅನ್ನುವಂಥ ವಿಚಾರಗಳನ್ನು ಬಹಳ ಸೊಗಸಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳ್ರಿ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
3: ಇದುವರೆಗೆ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಹೆಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಅರ್ಕಲ್ಗುಡುವಿ ಮಧುಸೂದನ್, ಸಹಕಾರ ನಾಜಿಮಾ ಬಾನು.
1: ಇದುವರೆಗೆ ಸಾಧನೆಯ ಹಾದಿ
4: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
5: ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
6: ಕೇಳುಗರೆ ಗಮನಿಸಿ, ಇಂದು ಸಂಜೆ 5:45 ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶವನ್ನು ಪಡೆದಂತಹ ಯಶೋಗಾಥೆಯ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತರ್ ಅವರೊಂದಿಗಿನ ಮಾತುಕತೆಯನ್ನ ಆಲಿಸಲಿದ್ದೀರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೋಡು ವಿ ಮಧುಸೂದನ್, ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಆಕಾಶವಾಣಿ ಹಾಸನ. ಚಿತ್ರ ಚೈತ್ರ ನೇರ ಪ್ರಸಾರದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ

ಕೇಳುಗರೆ, ಈ ದಶಕದಲ್ಲಿ ಹೊಸ ಭಾಷ್ಯವನ್ನ ಬರೆದಂತಹ ಚಿತ್ರ ಚೌಕ. ಚೌಕ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿಬರುತ್ತಿರುವ ಸ್ವರ ಅನುರಾಧ ಭಟ್ ಅವರದು. ಎಲ್ಲಾ ವಿಭಾಗದ ಜನರಿಗೂ

ಇಷ್ಟವಾದಂತಹ ಹಾಗೂ ಪದೇ ಪದೇ ಗುನುಗುನಿಸುವಂತಹ, ಇಂದಿಗೂ ಗುನುಗುನಿಸುವಂತಹ ಹಾಡು ಇದು. ಈ ಹಾಡಿನಲ್ಲಿ ಅಪ್ಪನಾಗಿ ನಟಿಸಿದ್ದು ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ, ಸಂಗೀತಗಾರ, ಚಿತ್ರಸಾಹಿತಿ ಕಾಶಿನಾಥ್ ಅವರು.

ಹೌದು ಸ್ನೇಹಿತರೆ, ಇಂದು ಅಂದರೆ ಮೇ 8 ಕಾಶಿನಾಥ್ ಹತ್ವಾರ ಅವರ ಜನ್ಮದಿನ. 1951 ಮೇ 8 ಉಡುಪಿ ಜಿಲ್ಲೆ ಕುಂದಾಪುರದ ಸಮೀಪದಲ್ಲಿರ್ತಕ್ಕಂತಹ ಮಾರ್ಕೋಡ್ ಅನ್ನುವಂತಹ ಹಳ್ಳಿಯಲ್ಲಿ ಕಾಶಿನಾಥ್ ಜನಿಸ್ತಾರೆ. ಇಂದಿನ ಚಿತ್ರಚೈತ್ರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಕಾಶಿನಾಥ್ ಅವರ ಬಗ್ಗೆ ಒಂದಷ್ಟು ಮಾತನಾಡ್ತಾ ಅವರ ಸಿನಿಮಾಗಳಲ್ಲಿನ ಕೆಲವು ಹಾಡುಗಳನ್ನು ಕೇಳುವಂತಹ ಸಮಯ. ಎಲ್ಲ ಕೇಳುಗರಿಗೆ ಚಿತ್ರಚೈತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂತಹ ಕಾಶಿನಾಥ್ ಅವರ ತಂದೆ ಜಿ ವಾಸುದೇವರಾವ್, ತಾಯಿ ಸರಸ್ವತಿ. ಇವರ 5 ಮಕ್ಕಳಲ್ಲಿ ಕಾಶಿನಾಥ್ ಅವರು ದ್ವಿತೀಯ ಪುತ್ರ. ಬೆಂಗಳೂರಿನಲ್ಲಿ ಪದವಿಯನ್ನು ಪಡಿತಾ ಇರತಕ್ಕಂತಹ ಸಮಯದಲ್ಲಿಯೇ 1971-72 ಸ್ಲಿಪ್ ಅಂತಕ್ಕಂತಹ ಕಿರುಚಿತ್ರವನ್ನು ಕಾಶಿನಾಥ್ ಮಾಡ್ತಾರೆ. ಈ ಮೂಲಕ ಇವರ ಸಮಕಾಲೀನ ನಟ, ನಿರ್ಮಾಪಕ ಹಾಗೂ ಗೆಳೆಯ ಸುರೇಶ್ ಹಬ್ಲೀಕರ್ ಅವರೊಂದಿಗೆ ಆಸೀಮಾ

ಅಂತಕ್ಕಂತಹ ಚಲನಚಿತ್ರ ನಿರ್ಮಾಣ ತಂಡಕ್ಕೆ ಸೇರೋದಕ್ಕೆ ಇವರಿಗೆ ಉತ್ತೇಜನವನ್ನು ನೀಡುತ್ತೆ. 1976 ಕಾಶಿನಾಥ್ ಅವರು ತಮ್ಮ ತಂದೆಯ ಆರ್ಥಿಕ ಸಹಾಯವನ್ನು ಪಡೆದು ಹಾಸ್ಯ ಚಿತ್ರ ಅಪರೂಪದ ಅತಿಥಿಗಳು ಚಿತ್ರದಲ್ಲಿ ಸಹ ನಿರ್ಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. 1978 ಇವರು ನಿರ್ದೇಶನವನ್ನು ಮಾಡಿದಂತಹ ಅಪರಿಚಿತ ಸಸ್ಪೆನ್ಸ್ ಹಾಗೂ ಥ್ರಿಲ್ಲರ್ ಚಿತ್ರ ಅತ್ಯಂತ ಯಶಸ್ವಿ ಚಿತ್ರ ಅಂತೇಳಿ ಅನ್ನಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಟ್ರೆಂಡ್ ಸೆಟರ್ ಅಂತೇಳಿ ಪರಿಗಣಿಸಲ್ಪಟ್ಟು ಸಾಕಷ್ಟು ಥ್ರಿಲ್ಲರ್ ಚಿತ್ರಗಳಿಗೆ ದಾರಿಯನ್ನ ಮಾಡಿಕೊಡುತ್ತೆ. ಇದೀಗ ಕೇಳಿ ಅಪರಿಚಿತ ಚಿತ್ರದ ಬಹುಖ್ಯಾತ ಗೀತೆ ಸವಿ ನೆನಪುಗಳು ಬೇಕು ಸವಿಯಲು ಬದುಕು. ವಾಣಿ ಜಯರಾಮ್ ಅವರ ಸ್ವರದ ಮಾಧುರ್ಯದಲ್ಲಿರುವಂತಹ ಗೀತೆ, ಪಿ ಆರ್ ರಾಮದಾಸ್ ನಾಯ್ಡು ಅವರ ಸ್ವರವನ್ನ ಅಳವಡಿಸಿದ್ದಾರೆ, ಸ್ವರಕಲ್ಪಿಸಿದ್ದಾರೆ ಎಲ್ ವೈದ್ಯನಾಥನ್. ಗೀತೆಯ ಸಾಹಿತ್ಯ ಪಿ ಆರ್ ರಾಮದಾಸ್ ನಾಯ್ಡು ಅವರದು.

ನಿರ್ದೇಶನದಲ್ಲಿ ಯಶಸ್ವಿ ಅನಿಸಿಕೊಂಡಂತಹ ಕಾಶಿನಾಥ್ ಅವರು ಅನುಭವ ಚಿತ್ರದ ಮೂಲಕ ನಟನೆಯತ್ತಲು ಮುಖವನ್ನ ಮಾಡ್ತಾರೆ. ಜೊತೆಗೆ ಅನುಭವ ಚಿತ್ರವು ದಿಟ್ಟ ಚಿತ್ರ ಅಂತೇಳಿ ಪರಿಗಣಿಸಲ್ಪಡುತ್ತೆ. 1984 ತೆರೆ ಕಂಡಂತಹ ಈ ಚಿತ್ರದ ಯಶಸ್ಸು ಇವರನ್ನ 1986 ಹಿಂದಿಗೂ ರಿಮೇಕ್ ಆಗಿ ಅನುಭವ್ ಅನ್ನುವಂತಹ ಹೆಸರಿನಲ್ಲಿ ಶೇಖರ್ ಸುಮನ್ ಮತ್ತು ಪದ್ಮಿನಿ ಕೊಲ್ಲಾಪುರ ಅವರು ನಟನೆಯಲ್ಲಿ ಹಿಂದಿಯಲ್ಲಿಯೂ ಇದು ಯಶಸ್ವಿ ಅನ್ನಿಸ್ಕೊಳ್ಳುತ್ತೆ. ಕನ್ನಡದ ಅನುಭವದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಉಮಾಶ್ರೀ ಅಭಿನಯ ನಟಿಸಿದ್ದು ಈ ಇಬ್ಬರೂ ನಟಿಯರು ಅನುಭವ ಚಿತ್ರದ ಮೂಲಕವೇ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಎಲ್ ವೈದ್ಯನಾಥನ್ ಅವರ ಸ್ವರ ಸಂಯೋಜನೆಯಲ್ಲಿ ಗೀತೆಗಳು ತೆರೆ ಕಾಣ್ತವೆ. ಕನ್ನಡದ ಪ್ರಸ್ತುತ ಹೆಸರಾಂತ ಗೀತ ರಚನೆಕಾರ ಹಾಗೂ ಸಂಗೀತ ಸಂಯೋಜಕ ವಿ ಮನೋಹರ್ ಅವರನ್ನ ಈ ಚಿತ್ರದ ಮೂಲಕ ಪರಿಚಯಿಸಿದಂತಹ ಶ್ರೇಯಸ್ಸು ಕಾಶಿನಾಥ್ ಅವರದ್ದೇ. ಕೇಳಿ ಅನುಭವ ಚಿತ್ರದ ಪ್ರಸಿದ್ಧ ಗೀತೆ ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ. ಈ ಗೀತೆ ಇದೀಗ ನಿಮಗಾಗಿ ಈ ಮೊದಲೇ ಹೇಳಿದಂತೆ ವಿ ಮನೋಹರ್ ಅವರ ಮೊದಲ ಚಿತ್ರಗೀತೆಯಾಗಿ ಇದ್ದು ಎಲ್ ವೈದ್ಯನಾಥನ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ ವಾಣಿ ಜಯರಾಮ್. ಮತ್ತೊಂದು ವಿಚಾರ, 1987 ಇದೇ ಅನುಭವ ಚಿತ್ರ ಆದ್ಯತೆ ಅನುಭವಂ ಅನ್ನುವಂತಹ ಹೆಸರಿನಲ್ಲಿ ಬಿಡುಗಡೆಯನ್ನ ಕಾಣುತ್ತೆ ಮಲಯಾಳಂ ಭಾಷೆಯಲ್ಲಿ. ಚಿತ್ರ ಹಲವು ಬಾರಿ ಬಿಡುಗಡೆಯನ್ನ ಹೊಂದಿದ್ದು ಇದರ ಯಶಸ್ಸಿಗೊಂದು ಗರಿಯನ್ನ ತಂದುಕೊಡುತ್ತೆ.

ಕೇಳುಗರೆ, ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಚಿತ್ರಚೈತ್ರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಿಳಿ ಕಾಶಿನಾಥ್ ಅವರು 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ, ನಿರ್ದೇಶಕರಾಗಿ 40ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಅವುಗಳಲ್ಲಿ ಹಾಸ್ಯ ಚಿತ್ರಗಳದ್ದೇ ಸಿಂಹಪಾಲು. ಹಲವಾರು ತಂತ್ರಜ್ಞರು ಸೇರಿದಂತೆ ನಟ ಉಪೇಂದ್ರ, ಸೂಪರ್ ಹಿಟ್ ಚಿತ್ರಗಳ ನಿರ್ದೇಶಕರೆನಿಸಿರ್ತಕ್ಕಂತಹ ಯಶಸ್ವಿ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರನ್ನು ಪರಿಚಯಿಸಿದಂತಹ ಕೀರ್ತಿಯು ಕಾಶಿನಾಥ್ ಅವರದ್ದೇ. ಮಿಥಿಲೆಯ ಸೀತೆಯರು, ಅವಳೆ ನನ್ನ ಹೆಂಡತಿ, ಸುರಸುಂದರಾಂಗ, ಮನ್ಮಥರಾಜ, ಅವನೇ ನನ್ನ ಗಂಡ, ಅನಂತನಾವಾಂತರ, ಚಪಲ ಚನ್ನಿಗರಾಯ, ಈ ಎಲ್ಲ ಚಿತ್ರಗಳ ಯಶಸ್ಸು 1980ರ ದಶಕದಲ್ಲಿ ಕಾಶಿನಾಥ್ ಅವರನ್ನು ಬಹುಬೇಡಿಕೆಯ ನಟರಲ್ಲಿ ಒಬ್ಬರನ್ನಾಗಿಸುತ್ತೆ. ಕೇಳಿ ಅವಳೆ ನನ್ನ ಹೆಂಡತಿ ಚಿತ್ರದ ಒಂದು ಜನಪ್ರಿಯ ಗೀತೆ, ನೀನು ಹತ್ತಿರ ಇದ್ದಿದ್ದರೆ ಆಹಾ ಏನು ಚೆಂದವೋ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಯುಗಳಸ್ವರದಲ್ಲಿರುವಂತಹ ಗೀತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಕಾಶಿನಾಥ್ ಅವರ ಹಲವು ಸಿನಿಮಾಗಳು ಹಿಂದಿ ಭಾಷೆಯಲ್ಲಿಯೂ ರಿಮೇಕ್ ಆಗಿ ಯಶಸ್ವಿ ಅನಿಸಿವೆ. ಈ ಮೊದಲೇ ಹೇಳಿದಂತೆ ಅನುಭವ ಅನ್ನುವಂತಹ ಹೆಸರಿನಲ್ಲಿ, ಅಂತೆಯೇ ಇವರ ಅಜಗಜಾಂತರ ಹಿಂದಿಯಲ್ಲಿ ಜುದಾಯಿ ಹೆಸರಿನಲ್ಲಿ ಶ್ರೀದೇವಿ ಹಾಗೂ ಅನಿಲ್ ಕಪೂರ್ ಊರ್ಮಿಳಾ ಮಾತೋಂಡ್ಕರ್ ಅವರ ಅಭಿನಯದಲ್ಲಿ ತೆರೆಯನ್ನ ಕಂಡು ಯಶಸ್ವಿ ಅಂತೇಳಿ ಅನಿಸಿವೆ. ಹಲವಾರು ಜನಪ್ರಿಯ ಹಾಗೂ ಪ್ರಖ್ಯಾತ ನಿರ್ದೇಶಕರೊಂದಿಗೆ ಕೆಲಸವನ್ನ ಮಾಡಿದಂತಹ ಕಾಶಿನಾಥ್ ಅವರು ತಮ್ಮ ಶಿಷ್ಯ ಉಪೇಂದ್ರ ಅವರ ನಿರ್ದೇಶನದಲ್ಲಿ ತೆರೆ ಕಂಡಂತಹ ಆರ್ಆರ್ ಚಿತ್ರದಲ್ಲಿ ತಾವು ನಟಿಸ್ತಾರೆ. ಈ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ. ಹೆಂಡತಿ ಎಂದರೆ ಹೀಗಿರಬೇಕು. 1995 ಇವರ ನಿರ್ದೇಶನ ಹಾಗೂ ನಟನೆಯಲ್ಲಿ ಬೆಳಕು ಕಂಡಂತಹ ಚಲನಚಿತ್ರ ಮಧ್ಯಮ ಯಶಸ್ಸನ್ನ ಕಂಡ ಈ ಚಿತ್ರದಲ್ಲಿ ಇವರೊಂದಿಗೆ ನಾಯಕಿಯಾಗಿ ತೆರೆ ಹಂಚಿಕೊಂಡವರು ಅಕ್ಷತಾ. ಕೇಳಿ ಇದೇ ಚಿತ್ರದ ಒಂದು ಗೀತೆ ನಿಮಗೋಸ್ಕರ. ಕಾಶಿನಾಥ್ ಅವರೇ ಗೀತೆಯನ್ನು ರಚಿಸಿ ರಾಗ ಸಂಯೋಜಿಸಿರತಕ್ಕಂತಹ, ಸಂಗೀತ ಕಟ್ಟಿಯವರ ಸ್ವರದಲ್ಲಿರುವ ಹೆಂಡತಿ ಎಂದರೆ ಹೀಗಿರಬೇಕು ಚಿತ್ರದ ಗೀತೆ ನಿಮಗಾಗಿ

ಬದುಕು ಜಟಕಾವಂಡಿ, ಹಲೋಯಮ, ಚೋರ್ ಗುರು ಚಾಂಡಾಳ ಶಿಷ್ಯ, ರಂಬೆ ಊರ್ವಶಿ ಮೇನಕ್ಕೆ, ಹೀಗೆ ಸಾಕಷ್ಟು ಸಾಮಾನ್ಯ ಯಶಸ್ಸನ್ನ ಕಂಡಂತಹ ಚಿತ್ರಗಳ ನಂತರ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡೋ ತಮ್ಮದೇ ಚಿತ್ರಗೀತೆಯ ಹೆಸರಿನಲ್ಲಿ ಚಿತ್ರವನ್ನ ಮಾಡಿದ್ರು. ಆದರೆ ಆ ಚಿತ್ರವು ಅಂತಹ ಯಶಸ್ಸನ್ನೇನು ಗಳಿಸಲಿಲ್ಲ. 2007 ಅಪ್ಪಚ್ಚಿ ಚಿತ್ರದಲ್ಲಿ ನಟಿಸಿ ನಿರ್ದೇಶನವನ್ನ ಮಾಡ್ತಾರೆ. ಅಪ್ಪಚ್ಚಿ ಇವರ ನಿರ್ದೇಶನದ ಕೊನೆಯ ಚಿತ್ರವು ಹೌದು. ನಂತರ ಇವರ ಪುತ್ರ ಅಭಿಮನ್ಯು ಅವರ ಜೊತೆಯಲ್ಲಿ ಒಂದೆರಡು ಚಿತ್ರಗಳಲ್ಲಿ ಪೋಷಕ ನಟರಾಗಿಯೂ ಅಭಿನಯಿಸ್ತಾರೆ. 2016 ಗಣೇಶ್ ಅವರ ನಟನೆಯ ಜೂಮ್ ಚಿತ್ರದಲ್ಲಿ ಕಾಶಿನಾಥ್ ಅವರು ಪ್ರಮುಖ ಪೋಷಕ ಪಾತ್ರದಲ್ಲಿ ನಟಿಸ್ತಾರೆ. 2017 ದ್ವಾರಕೀಶ್ ಅವರ 50 ಚಿತ್ರ ಬಹು ತಾರಾಂಗಣದ ಚೌಕದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಸೈ ಅನ್ನಿಸ್ಕೊಳ್ತಾರೆ. ಇದೀಗ ಕೇಳಿ ಬದುಕು ಜಟಕಾಬಂಡಿ ಚಿತ್ರದ ಗೀತೆಯೊಂದನ್ನು. ಎಂಎನ್ ವ್ಯಾಸರಾವ್ ಅವರ ಗೀತೆ, ಎನ್ ಗೋವರ್ಧನ್ ಅವರ ರಾಗ ಸಂಯೋಜನೆಯಲ್ಲಿ ಗಾಯಕರು ನಂದಿತಾ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಪ್ರೀತಿಯ ರೇಡಿಯೋ ಗೆಳತಿ ಡಿ ಸುಜಲಾದೇವಿ. ಕೇಳಿ ಅತಿಮಧುರ ಅನುರಾಗ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ.
1: ಪೋಸ್ಟ್ಮನ್ ಕಾಗದ ಓದೊಂದು ಹಾಡ್ತಾ ಇದೆಯಲ್ಲಣ್ಣ.
2: ಕಣ್ಕಂಡೋರ ಕಾಗದನೆಲ್ಲ ಓದಿದ್ದಕ್ಕೆ ಊರಿಂದ ಊರಿಗೆ ಎತ್ತಂಗಡಿ ಮಾಡಿರೋದು. ಅದಕ್ಕೆ ಓದಲ್ಲಪ್ಪ, ಹಾಡ್ತೀನಿ.

ಕೇಳುಗರೆ, ಕೇಳಿ ಚಿತ್ರ ಚೈತ್ರದ ಕೊನೆಯ ಗೀತೆಯಾಗಿ ಕಾಶಿನಾಥ್ ಅವರು ತಮ್ಮ ಶಿಷ್ಯ ಉಪೇಂದ್ರ ಅವರ ನಿರ್ದೇಶನದಲ್ಲಿ ನಟಿಸಿದ್ದ ಆರ್ಆರ್ ಚಿತ್ರದ ಒಂದು ಗೀತೆ, ಉಪೇಂದ್ರ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ, ಎಲ್ ಎನ್ ಶಾಸ್ತ್ರಿಯವರ ಧ್ವನಿಮಾಧುರ್ಯದಲ್ಲೇ

0: ಕೇಳುಗರೆ, ಚಿತ್ರ ಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಹಾಸನ ಎಫ್ಎಂ.
2: ಜ್ಞಾನದೀವಿಗೆ
1: ರಸಪ್ರಶ್ನೆಗಳ ನೇರ ಪ್ರಸಾರ.

0: ಪ್ರೀತಿಯ ಕೇಳುಗರಿಗೆಲ್ಲ ಜ್ಞಾನದೀವಿಗೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೇ, ಕರೆ ಮಾಡಿ ಮಾತನಾಡಿ, ಹಾಗೆ ರೇಡಿಯೋದಿಂದ ದೂರ ಬಂದು ನಿಂತು ನೆಟ್ವರ್ಕ್ ಇರೋ ಕಡೆ ಮಾತನಾಡಿ ಅಂತ ಹೇಳ್ತಾ, ಹೊಸ ಕೇಳುಗರಿಗೋಸ್ಕರ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮಸ್ತೆ ಜ್ಞಾನದೇವಿಗೆ.
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಿದ್ದೆ.
0: ಎಲ್ಲಿಂದ?
1: ಶಿವಲಿಂಗ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳಕೋಡು.
0: ನಿಮ್ದು ಧ್ವನಿ ಸ್ಪಷ್ಟವಾಗಿ ಬರ್ತಾ ಇಲ್ಲ.
1: ಏನ್ರಿ?
0: ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅಂದೆ.
1: ಇಲ್ರಿ ಮೇಡಮ್, ಬೇರೆ ಐತ್ರಿ. ಹಾ ನೋಡ್ರಿ,
0: ಹಾ ಕೇಳಿಸ್ತಾ ಇದೆ. ನಿಮ್ಗೆ ಪ್ರಶ್ನೆ
1: ನೋಡ್ರಿ ಮೇಡಮ್.
0: ಆಯ್ತು ಆಯ್ತು, ಕೇಳಿಸ್ತಾ ಇದೆ, ಕೇಳಿಸ್ಕೊಳ್ಳಿ. ವಿಶ್ವ ರೆಡ್ ಕ್ರಾಸ್ ದಿನವನ್ನ ಕೇಳಿಸ್ಕೊಳ್ಳಿ. ನಮಸ್ತೆ.
2: ಹಲೋ,
0: ನಮಸ್ತೆ ಜ್ಞಾನದೀವಿಗೆ.
2: ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್.
0: ಯಾರು ಮಾತಾಡ್ತಿರೋದು?
2: ನಾವು ಗೋಪಾಲಕೃಷ್ಣ ಅಂತ ಮೇಡಮ್. ಗೌರವರಿಂದ
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
2: ಹೇಳಿ ಮೇಡಮ್,
0: ನಿಮ್ಗೆ ಪ್ರಶ್ನೆ. ವಿಶ್ವ ರೆಡ್ ಕ್ರಾಸ್ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ?
2: ವಿಶ್ವ ರೆಡ್ ಕ್ರಾಸ್ ಸಂಸ್ಥೆ ದಿನವನ್ನ ನವೆಂಬರ್ ತಿಂಗಳಲ್ಲಿ ಮಾಡಬಹುದು ಮೇಡಮ್.
0: ಇಲ್ಲ, ಬೆಳಗ್ಗೆ ನೀವು ಕಾರ್ಯಕ್ರಮ ಕೇಳಿಸ್ಕೊಳ್ಳಿಲ್ವಾ
2: ಮೇಡಮ್? ಒಂದು ಗಂಟೆ 10 ನಿಮಿಷ ವೇಸ್ಟ್ ಮಾಡಲ್ಲ ನಾವು. ಆಕರ್ಷಣೆ ಕೇಳೋದು
0: ರೇಡಿಯೋ ಬೆಳಗ್ಗೆಯಿಂದ ಕೇಳಿದ್ರಾ?
2: ಕೇಳಿದ್ವಿ ಮೇಡಮ್.
0: ಹೌದಾ? ಮತ್ತೆ ಗೊತ್ತಿರ್ಬೇಕಿತ್ತಲ್ಲ ಹಾಗಾದ್ರೆ.
2: ಈಗ ಸುಮಾರು ಕಾರ್ಯಕ್ರಮ ಬರ್ತಿತ್ತು ಮೇಡಮ್, ಎಲ್ಲಾನು ಕೇಳಿಕೊಂಡು ಕಾಶಿನಾಥ್ ಅವ್ರಿಗೂ ಹೇಳ್ತಾರೆ, ಅದನ್ನ ಕೇಳಿಕೊಂಡು
0: ಸರಿ ಆಯ್ತು. ಉತ್ತರ ಮುಂದಿನವ್ರ ಹತ್ರ ಹೇಳ್ಸೋಣ.
2: ಆಯ್ತು,
0: ಕಾರ್ಯಕ್ರಮವನ್ನ ಕೇಳಿ ಮುಂದಿನ ಕರೆ ಹೋಗ್ತೀವಿ. ನಮಸ್ತೆ ಜ್ಞಾನದೇವಿಗೆ.
3: ನಮಸ್ತೆ ಮೇಡಮ್. ಪ್ರತಿಭಾ ಅಂತ ಹೆಸರಿಂದ
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
3: ಧನ್ಯವಾದಗಳು ಮೇಡಮ್.
0: ವಿಶ್ವ ರೆಡ್ ಕ್ರಾಸ್ ದಿನವನ್ನ ಯಾವಾಗ ಆಚರಿಸಲಾಗತ್ತೆ?
3: ಮೇ 8.
0: ಇವತ್ತೇ ಅಲ್ವಾ? ಬೆಳಗ್ಗೆ ಕಾರ್ಯಕ್ರಮ ಬಂತು, ಪಾಪ ಅವ್ರು ಸರಿ ಕೇಳಿಸ್ಕೊಂಡಿಲ್ಲ. ಯಾಕೆ ಆಚರಿಸ್ತಾರೆ ಗೊತ್ತಾ?
3: ಇಲ್ಲ ಮೇಡಮ್, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ.
0: ಆಯ್ತು, ಮುಂದಿನವ್ರಿಗೆ ಕೇಳೋಣ. ಆಯ್ತಾ?
3: ಸರಿ ಮೇಡಮ್.
0: ಉತ್ತರ ಸರಿಯಾಗಿ ಹೇಳಿದ್ದೀರಾ, ಅಭಿನಂದನೆಗಳು ನಿಮ್ಗೆ.
3: ಧನ್ಯವಾದಗಳು.
0: ನಮಸ್ತೆ. ನಮಸ್ತೆ. ನಮಸ್ತೆ ಜ್ಞಾನದೇವಿಗೆ.
4: ಹಲೋ,
0: ಯಾರು ಮಾತಾಡ್ತಿರೋದು?
4: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
4: ಥ್ಯಾಂಕ್ ಯು ಮೇಡಮ್.
0: ವಿಶ್ವ ರೆಡ್ ಕ್ರಾಸ್ ದಿನವನ್ನ ಮೇ 8 ಆಚರಿಸಲಾಗುತ್ತೆ ಅಲ್ವಾ?
4: ಏನ್ ಮೇಡಮ್?
0: ವಿಶ್ವ ರೆಡ್ ಕ್ರಾಸ್ ದಿನವನ್ನ ಇಂದು ಅಂದ್ರೆ ಮೇ 8 ಆಚರಿಸಲಾಗುತ್ತೆ.
4: ಹೌದು ಮೇಡಮ್.
0: ಯಾವ ಕಾರಣಕ್ಕೋಸ್ಕರ
4: ವಿಶ್ವ ರೆಡ್ ಕ್ರಾಸ್? ಇದು ಕ್ರೆಸೆಂಟ್ ಚಳುವಳಿ ಅಂತ ಏನೋ ಮಾಡ್ತಾರೆ ಮೇಡಮ್.
0: ಇಲ್ಲ, ಉತ್ತರ ತಪ್ಪಾಗಿದೆ.
4: ತಪ್ಪಾಯ್ತಾ ಮೇಡಮ್?
0: ಹೌದು, ಕೇಳಿಸ್ಕೊಳ್ಳಿ ಕಾರ್ಯಕ್ರಮ. ಆಯ್ತಾ?
4: ಓಕೆ ಮೇಡಮ್. ಆಯ್ತು ಮೇಡಮ್.
0: ನಮಸ್ತೆ.
5: ಹಲೋ,
0: ಯಾರು ಮಾತಾಡ್ತಿರೋದು?
5: ಚಿಕ್ಕಮಗಳಿಂದ ಮೇಡಮ್. ನಾವು ಕೆಮ್ಮೇಳಿಂದ. ಇವತ್ತೇ ಮಾತ 8 ಮಾಡಿದ್ದು.
0: ಅದೇ ವಿಶ್ವ ರೆಡ್ ಕ್ರಾಸ್ ದಿನವನ್ನ 8 ಮಾಡ್ತಾ ಇರೋದು ಅಥವಾ ಆಚರಿಸ್ತಾರೆ. ನಿಮ್ಮ ಹೆಸರೇನು?
5: ಬ್ಲೈಂಡ್ ಮೇಡಮ್. ನಾವು
0: ಹೌದಾ?
5: ಬ್ಲೈಂಡ್ ಸ್ಕೂಲಲ್ಲಿ ಓದ್ತಿರೋದು.
0: ಏನು ಓದ್ತಾ ಇದ್ದೀರಾ ನೀವು?
5: ಟೀಚರ್. ಟೀಚರ್
0: ಮತ್ತೆ ಓದ್ತಿರೋದು ಅಂತೀರಾ? ಓದಿಸ್ತಾ ಇರೋದು ನೀವು
5: ಅಂದ್ರೆ ಇವತ್ತು ಸಿಗ್ತಲ್ ಮೇಡಮ್, ಹಂಗಾಗಿ ನಮ್ಗೆ
0: ಒಂಥರ ಗಾಬರಿ ಆಗ್ತಿದ್ದೀರಾ.
5: ಆರಾಮಾಗಿರಿ.
0: ಆರಾಮಾಗಿರಿ. ನೀವು ಅಂದ್ರೆ ಏನು ಬ್ಲೈಂಡ್ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ
5: ಇದ್ದೀರಾ? ಆಶಾ ಕಿರಣ. ನಮ್ಮ ಮಾಸ್ಟರ್ ಬಂದಿದ್ರು ಮೊನ್ನೆ, ನಮ್ದು ಇದಿತ್ತಲ್ ಮೇಡಮ್
0: ನಿಮ್ ಕಾರ್ಯಕ್ರಮಕ್ಕೆ, ನಿಮ್ಮ ಇಲ್ಲಿಗೆ ಬಂದಿದ್ರಾ?
5: ಸಂದರ್ಶನ ಮಾಡಿದ್ರಲ್ಲ.
0: ಸರಿ ಸರಿ, ಇದು ಕಾರ್ಯಕ್ರಮ ಆಗ್ತಾ ಇರೋದು. ಏನ್ ಹೇಳಿ? ಜ್ಞಾನದೀವಿಗೆ ಅಂತೇಳಿ ಅಂದ್ರೆ ರಸಪ್ರಶ್ನೆ ಕಾರ್ಯಕ್ರಮ. ವಿಶ್ವ ರೆಡ್ ಕ್ರಾಸ್ ದಿನನ ಮೇ 8 ಆಚರಿಸ್ತಾರಲ್ವಾ?
5: ಮೇ 8.
0: ಯಾಕೆ ಅಥವಾ ಏನಕ್ಕೆ ಆಚರಿಸ್ತಾರೆ ಅಂತ?
5: ಯಾಕೆ ಅಂತಂದ್ರೆ ಮೇಡಮ್, ಈಗ ರಕ್ತ ದಾನ ಮಾಡೋದು, ಆಹಾರವನ್ನ ಕೊಡೋದು, ಬಟ್ಟೆ ಕೊಡೋದು, ಅಂದ್ರೆ ಬಡವರಿಗೆ ಮತ್ತೆ ದಾನ ಧರ್ಮ ಕೊಡ್ತಾರೆ.
0: ನೀವು ಅದ್ರದ್ದು ಅದ್ರಲ್ಲಿ ಏನೇನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳ್ತಿದ್ದೀರಾ. ಆದ್ರೆ ಯಾಕೆ ಆಚರಿಸ್ತಾರೆ ಅಂತ ಅಂದ್ರೆ, ಈ ವಿಶ್ವ ರೆಡ್ ಕ್ರಾಸ್ ಸಂಸ್ಥೆ ಇದೆಯಲ್ಲ ಅದನ್ನ ಸ್ಥಾಪನೆ ಮಾಡಿದ್ದು ಹೆನ್ರಿ ಡೊನಾಲ್ಡ್ ಅವರ ಜನ್ಮದಿನ ಇವತ್ತು. ಯಾವತ್ತ ಹೇಳಿ? ಮೇ 8.
5: ಅವರ ದಿನವನ್ನ ರೆಡ್ ಕ್ರಾಸ್ ಅಂತ
0: ಮಾಡ್ತಾರೆ. ಹೌದು. ಎಸ್ರೇನ್ ಎಲ್ಲಿ ಅವರದು
5: ಹೆಸರು? ಬೆಳಿಗ್ಗೆ ಕೇಳಿದ್ರು.
0: ಹೆನ್ರಿ ಡೊನಾಲ್ಡ್.
5: ಹಿಂದಿ?
0: ಹೆನ್ರಿ
5: ಡೊನಾಲ್ಡ್.
0: ಡೊನಾಲ್ಡ್ ಅವ್ರ ಹೆಸರು. ಅವರ ಒಂದು ಜನ್ಮದಿನದ ಪ್ರಯುಕ್ತ ಇದನ್ನ ಆಚರಿಸಲಾಗತ್ತೆ. ಅಂದ್ರೆ ಏನಂತ ಅಂದ್ರೆ, ಯುರೋಪಿನಲ್ಲಿ ಎರಡನೇ ಮಹಾಯುದ್ಧ ಆಯ್ತಲ್ಲ, ಎರಡನೇ ಮಹಾಯುದ್ಧ ಆಗತ್ತಲ್ಲ, ಆ ಯುದ್ಧದಲ್ಲಿ ಗೆಲುವನ್ನ ಒಂದು ಸಂಭ್ರಮಿಸುವಂತಹ ಕ್ಷಣನೂ ಕೂಡ. ಹೌದು. ಮುಂದಿನ ಕರೆ ಹೋಗ್ತೀವಿ. ನಮಸ್ಕಾರ. ಹೀಗೆ ಕರೆ ಮಾಡ್ತಾರೆ. ನಮಸ್ತೆ. ಜ್ಞಾನದೇವಿಗೆ
6: ಹಲೋ.
0: ಯಾರು ಮಾತಾಡ್ತಿರೋದು?
6: ನಾನು ಇಲ್ಲಿ ಹಾಸನದಿಂದ ಗುರುಮೂರ್ತಿ ಮೇಡಮ್. ಕೆಆರ್ಪುರಂ ಇಂದ.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
6: ಥ್ಯಾಂಕ್ ಯು ಮೇಡಮ್.
0: ನಿಮ್ಗೆ ಒಂದು ಪ್ರಶ್ನೆ. ದ್ರೋಣಾಚಾರ್ಯರ ಮಗ ಯಾರು?
6: ದ್ರೋಣಾಚಾರ್ಯರ ಮಗ
0: ಎಲ್ಲೋ ಏನೋ ಹುಡುಕ್ತಿದ್ದೀರಾ ಅಂತ?
6: ಇಲ್ಲ, ಹುಡುಕ್ತಿಲ್ಲ. ನಮ್ ಮಗಳು ನಾನ್ ಮಾತಾಡ್ತೀನಿ ಅಂತ ಕೇಳ್ತಾ ಇದ್ಲು.
0: ನೀವ್ ಕರೆ ಸಿಕ್ಕಾಗ ಈಗೆಲ್ಲ ಮಾಡಿದ್ರೆ ಸಮಯ ವ್ಯರ್ಥ ಆಗುತ್ತಲ್ವಾ?
6: ಒಂದು ಸೆಕೆಂಡ್ ಮೇಡಮ್, ಕೊಡ್ತೀನಿ.
7: ಹಲೋ,
0: ಯಾರು ಮಾತಾಡ್ತಿರೋದು?
7: ಸನ್ನಿಧಿ.
0: ಸನ್ನಿಧಿ ಎಷ್ಟನೇ ತರಗತಿಯಪ್ಪ?

0: ನಾನು ಈಗ ಸೆವೆಂತ್.
1: ಅಜ್ಜ ಹೇಳ್ತಾ ಇದ್ರಲ್ವಾ, ನೀನು ಇಸ್ಕೋಬಾರ್ದಿತ್ತಲ್ವಾ ಫೋನು?
0: ಅವರೇ ಗೊತ್ತಿತ್ತು.
1: ಸರಿ ಸರಿ, ದ್ರೋಣಾಚಾರ್ಯ ಗೊತ್ತಲ್ವಾ ನಿಂಗೆ? ಯಾರ ಗುರು?
0: ಏಕಲವ್ಯ.
1: ಏಕಲವ್ಯನ ಮಾನಸ ಗುರು ಅಲ್ವಾ? ನೇರವಾಗಿ ಯಾರ ಗುರು?
0: ಅರ್ಜುನ.
1: ಪಾಂಡವರು ಮತ್ತೆ ಕೌರವರ ಗುರು ಅಲ್ವಾ? ಇಬ್ರಿಗೂ ಗುರುನೇ ಅವರು. ಅವರ ಮಗನ ಹೆಸರೇನು ಅನ್ನೋದು ಪ್ರಶ್ನೆ.
0: ಅವರ ಮಗನ ಹೆಸರು
1: ಅಶ್ವತ್ಥಾಮ. ಉತ್ತರ ಸರಿ ಇದೆ, ಅಭಿನಂದನೆಗಳು ನಿಂಗೆ. ಆಯ್ತಾ, ಹೀಗೆ ಕರೆ ಮಾಡ್ತಾರೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नमस्ते ज्ञाना देवी के करे तुंडागिदे ನಮಸ್ತೆ ಜ್ಞಾನದೇವಿಗೆ.
2: ನಮಸ್ತೆ,
1: ಯಾರು ಮಾತಾಡ್ತಿರೋದು?
2: ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು.
1: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
2: ಥ್ಯಾಂಕ್ ಯು.
1: ಕರ್ನಾಟಕದ ಪೊಲೀಸ್ ಅಕಾಡೆಮಿ ಎಲ್ಲಿದೆ?
2: ಕರ್ನಾಟಕದ ಪೊಲೀಸ್ ಅಕಾಡೆಮಿ ಮೈಸೂರು.
1: ಉತ್ತರ ಸರಿ ಇದೆ, ಅಭಿನಂದನೆಗಳು ನಿಮ್ಗೆ.
2: ಯಾಕೆ
1: ಹನುಮಾನದಲ್ಲಿ ಹೇಳಿದ್ರಲ್ಲ, ಹನುಮಾನದಲ್ಲಿ ಹೇಳಿದ್ರಿ ಅಲ್ವಾ?
2: ಅದೇ ಒಂದು ಊಹೆ ಮೇಲೆ ಹೇಳಿದೆ, ಊಹೆ
1: ಅದಿದೆಯೋ ಇದೋ ಇಲ್ವೋ ಅಂತ.
2: ಹೌದೌದು,
1: ಖಂಡಿತವಾಗ್ಲೂ ಅಲ್ಲೇ ಇದೆ, ಮೈಸೂರಲ್ಲಿ. ಉತ್ತರ ಸರಿ ಇತ್ತು, ಅಭಿನಂದನೆಗಳು ನಿಮ್ಗೆ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ ಜ್ಞಾನದೇವಿ.
3: ನಮಸ್ತೆ ಮೇಡಮ್.
1: ರೇಡಿಯೋ ಸಿಟಿಯಿಂದ ದೂರ ಬನ್ನಿ. ಯಾರು ಮಾತಾಡ್ತಿರೋದು?
3: ನಿರ್ಮಲಾ ದುಮೇನಳ್ಳಿಯಿಂದ.
1: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
3: ಮೇಡಮ್ ಥ್ಯಾಂಕ್ ಯು.
1: ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು?
3: ಭಾರತದ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮೇಡಮ್.
1: ಉತ್ತರ ಸರಿ ಇದೆ, ಅಭಿನಂದನೆಗಳು. ತುಂಬಾ ಸುಲಭದ ಪ್ರಶ್ನೆ ಆಯ್ತಾ?
3: ಸುಲಭದ ಪ್ರಶ್ನೆ ಆಯ್ತು ಮೇಡಮ್.
1: ಆಯ್ತು,
3: ಕೇಳ್ತೀರಾ ಮೇಡಮ್ ಇನ್ನೊಂದು?
1: ಪಾಪ ಬೇರೆಯವ್ರಿಗೂ ಸಿಗ್ಲಿ ಬಿಡಿ. ಆಯ್ತು ಬಿಡಿ, ಒಂದು ಹೇಳಿ. ಬಂಗಾರದ ಮನುಷ್ಯ ಚಿತ್ರ ಇದೆ ಅಲ್ವಾ?
3: ಹೇಳಿ ಮೇಡಮ್. ಬಂಗಾರದ ಮನುಷ್ಯ
1: ಯಾರ್ದೇಳಿ ಅದು? ಯಾರ ನಟನೆಯ ಚಿತ್ರ?
3: ಡಾಕ್ಟರ್ ರಾಜ್ಕುಮಾರ್.
1: ಆದ್ರೆ ಅದಲ್ಲ ನಿಮ್ಮ ಪ್ರಶ್ನೆ. ಆ ಚಿತ್ರದ ಕೃತಿಕಾರರು ಯಾರು? ಅದೊಂದು ಕಾದಂಬರಿ ಆಧಾರಿತ ಚಿತ್ರ, ಅದರ ಕೃತಿಯನ್ನ ರಚಿಸಿದ್ದು. ಅದರ ಯಾವ್ದ ಕೃತಿಯಿಂದ ಅದನ್ನ ಚಿತ್ರವನ್ನ ನಿರ್ಮಿಸಲಾಗಿದೆ?
3: ಅಂದ್ರೆ ಮೇಡಮ್ ಕುವೆಂಪು ಅವರ?
1: ಇಲ್ಲ.
3: ಮೇಡಮ್
1: ಉತ್ತರ ಹೇಳ್ಬಿಡದ? ಟಿ ಕೆ ರಾಮರಾವ್.
3: ಟಿ ಕೆ
1: ರಾಮರಾವ್ ಅವರ ಕೃತಿಯನ್ನ ಬಂಗಾರದ ಮನುಷ್ಯ ಚಿತ್ರವನ್ನಾಗಿಸಲಾಗಿದೆ. ಅಂತೂ ಉತ್ತರ ಮೊದಲನೇ ಸರಿ ಕೇಳಿದ್ರಿ, ಅಭಿನಂದನೆಗಳು ನಿಮ್ಗೆ. ನಮಸ್ಕಾರ.
3: ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ ಜ್ಞಾನದೇವಿಗೆ.
4: ಹಲೋ,
1: ಯಾರು ಮಾತಾಡ್ತಿರೋದು?
4: ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಸಂಶೆಟ್ಟಹಳ್ಳಿ ಗ್ರಾಮದಿಂದ ಪೂರ್ವಿಕಾ ಅಂತ.
1: ಪೂರ್ವಿಕ ಪೂರ್ತಿ ವಿಳಾಸವನ್ನ ಹೇಳ್ದೆ ಅಲ್ವಾ? ಎಷ್ಟನೇ ತರಗತಿಯಪ್ಪ?
4: ಇವಾಗ 5 ಮುಗ್ದು 6.
1: ನಿಮಗೆ ಪ್ರಶ್ನೆ, ಈಗ ಕರ್ನಾಟಕದಲ್ಲಿ ಆಡಳಿತವನ್ನ ನಡೆಸಿದಂತಹ ಪ್ರಮುಖ ರಾಜವಂಶಗಳು ಯಾವ್ದ್ಯಾವ್ದು ಹೇಳ್ಬೋದಾ? ಅಂದ್ರೆ ಗೊತ್ತಾಯ್ತಾ ಪ್ರಶ್ನೆ? ಗೊತ್ತಾಯ್ತಾ?
4: ಚಾಳುಕ್ಯರು, ಹೊಯ್ಸಳರು, ಕದಂಬರು, ರಾಷ್ಟ್ರಕೂಟರು.
1: ಮತ್ತೆ
4: ಅಷ್ಟೇ
1: ಗೊತ್ತಿರದ? ಮೈಸೂರು ಒಡೆಯರ್.
4: ಮೈಸೂರು
1: ಆಮೇಲೆ ಗಂಗರು.
4: ಗಂಗರು
1: ವಿಜಯನಗರದ ಅರಸರು. ವಿಜಯನಗರದ ಅರಸರು ಅದಷ್ಟು ರಾಜವಂಶಗಳು ಕರ್ನಾಟಕದಲ್ಲಿ ರಾಜ್ಯಭಾರವನ್ನ ಮಾಡಿದೆ. ಅಂತೂ ಉತ್ತರ ಸರಿ ಇತ್ತು, ಅಭಿನಂದನೆಗಳು ಪುಟ್ಟ ನಿಂಗೆ.
4: ಥ್ಯಾಂಕ್ ಯು.
1: ನಮಸ್ತೆ ಜ್ಞಾನದೇವಿ.
5: ನಮಸ್ಕಾರ.
1: ಯಾರು ಮಾತಾಡ್ತಿರೋದು?
5: ಮೂಡಿಗೆರೆ ತಾಲೂಕು ನಿಡವಳಿಯಿಂದ ಐತಪ್ಪ ಮಾತಾಡ್ತಿರೋದು.
1: ಹೆಸರು ಇನ್ನೊಂದ್ಸತಿ ಹೇಳಿ.
5: ಮೂಡಿಗೆರೆ ತಾಲೂಕು.
1: ಅದೆಲ್ಲ ಗೊತ್ತಾಯ್ತು, ನಿಮ್ಮ ಹೆಸರು ಹೇಳಿ.
5: ಐತಪ್ಪ.
1: ಐತಪ್ಪ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
5: ಓಕೆ, ಥ್ಯಾಂಕ್ ಯು.
1: ನಂಜನಗೂಡು ಯಾವ ನದಿಯ ದಡದಲ್ಲಿದೆ?
5: ನಂಜನಗೂಡು ಯಾವ ನದಿಯ ದಡದಲ್ಲಿ?

0: ಇದೆ ಅಂತನಾ? ಇದು ಗೊತ್ತಿಲ್ಲ ಮೇಡಮ್.
1: ಗೊತ್ತಿಲ್ವಾ, ಹೇಳೋಣ, ಮುಂದಕ್ಕೆ ಹೋಗೋಣ. ಹೇಳ್ಬಿಡೋಣ, ಯಾಕೆಂದ್ರೆ ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತಲ್ವಾ. ಕಪಿಲಾ ನದಿಯ ದಡದಲ್ಲಿದೆ.
0: ಗಂಗಾ ನದಿಯ?
1: ಕಪಿಲಾ ನದಿಯ ದಡದಲ್ಲಿದೆ.
0: ಓಕೆ ಓಕೆ, ಥ್ಯಾಂಕ್ ಯು.
1: ಆಯ್ತು, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ. ನಮಸ್ತೆ.

ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಬಚ್ಚನ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಕವಿರಾಜ್ ಅವರ ಕವಿತೆಗೆ ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಇದೆ.

0: ನಮಸ್ತೆ ಜ್ಞಾನದೇವಿಗೆ.
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಶಕುಂತಲಾ ಮೇಡಮ್.
0: ಶಕುಂತಲಾ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
1: ಸ್ವಾಗತ.
0: ವಿಮಾನದಲ್ಲಿ ಎತ್ತರವನ್ನ ಕಂಡು ಹಿಡಿಯೋದಕ್ಕೆ ಬಳಸುವಂತಹ ಸಾಧನವನ್ನ ಏನಂತ ಕರೀತಾರೆ?
1: ವಿಮಾನದಲ್ಲಿ ಎತ್ತರವನ್ನು ಕಂಡು ಹಿಡಿಯೋದಕ್ಕೆ ಬಳಸುವ ಸಾಧನ.
0: ಗೊತ್ತಿಲ್ವಾ? ಉತ್ತರ ಹೇಳೋಣ? ಉತ್ತರ ಹೇಳ್ಬಿಡದ ಅಂದೆ. ಅಲ್ಟಿಮೀಟರ್. ಅಲ್ಟಿಮೀಟರ್ ಅಂತ ಕರೀತಾರೆ. ವಿಮಾನದಲ್ಲಿ ಎತ್ತರವನ್ನ ಕಂಡು ಹಿಡಿಯೋದಕ್ಕೆ ಅಲ್ಟಿಮೀಟರ್ ಅಂತ ಹೇಳಿ ಕರೀತಾರೆ. ನಮಸ್ಕಾರ, ಕರೆ ಮಾಡಿ ಮಾತನಾಡಿದ್ದಕ್ಕೆ. ನಮಸ್ತೆ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
2: ಥ್ಯಾಂಕ್ ಯು ಮೇಡಮ್.
0: ಆಗುಂಬೆ, ಈ ಸ್ಥಳವನ್ನ ಕರ್ನಾಟಕದ ಏನಂತ ಕರೀತಾರೆ?
2: ಅದು ಕರ್ನಾಟಕದ ಚಿರಾಪುಂಜಿ ಅಂತ ಕರೀತಾರೆ.
0: ಉತ್ತರ ಕಂಡು ಹಿಡ್ಕೋಬಿಟ್ರೆ ಸರಿ ಇತ್ತು. ಅಭಿನಂದನೆಗಳು, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
2: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ನಮಸ್ತೆ ಜ್ಞಾನದೇವಿಗೆ. ನಮಸ್ತೆ ಜ್ಞಾನದೇವಿಗೆ.
1: ನಮಸ್ತೆ ಮೇಡಮ್, ಶಾಂತಿ ನಿರಂಜನಾಥ ಹಾಸನ ಅಂತ.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಎಲ್ ಭೈರಪ್ಪ ಯಾವ ಜಿಲ್ಲೆಯವರು?
1: ಹಾಸನ ಜಿಲ್ಲೆಯವರು.
0: ಅದಲ್ಲ,
1: ಶಿವರ.
0: ಅದು ನಿಮಗೆ ಪ್ರಶ್ನೆ ಅಲ್ಲ. ಎಸ್ ಎಲ್ ಭೈರಪ್ಪ ಅವರ ಯಾವ್ಯಾವ ಕಾದಂಬರಿಗಳು ಚಲನಚಿತ್ರಗಳಾಗಿದೆ?
1: ಎಸ್ ಎಲ್ ಭೈರಪ್ಪ ಅವ್ರದ್ದು ಅಷ್ಟು ಗೊತ್ತಾಗ್ತಾ ಇಲ್ಲ ಮೇಡಮ್ ನನಗೆ.
0: ನೋಡಿ, ಗೊತ್ತಾಗ್ತಾ ಇಲ್ವಾ? ಹೋಗ್ಲಿ, ಕೃತಿಗಳ ಹೆಸರು ಹೇಳಿ. ಯಾವ್ದಾದ್ರು ಕೃತಿಗಳ ಹೆಸರು ಹೇಳ್ಬೋದು ಅವ್ರದ್ದು?
1: ಅವರು ಕೃತಿಗಳು ಎಸ್ ಎಲ್ ಭೈರಪ್ಪ ಅಂತ ಕೆಲವು ನೆನಪಲ್ಲಿರುತ್ತೆ ಈ ಟೈಮಲ್ಲಿ ನೋಡಿ.
0: ಹಾಗೆ ಅದು ಹಾಗೆ ಕೈ ಕೊಡುತ್ತೆ ಅಂತ.
1: ಏನ್ ಮೇಡಮ್?
0: ಅದು ಹಾಗೇನೆ, ಕೆಲವೊಂದ್ಸತಿ ನೆನಪಾಗಲ್ಲ ಅಂತ.
1: ಹೌದು, ವಂಶವೃಕ್ಷ ಅದೊಂದು ಇದಾಗಿದೆ,
0: ಅದು ಚಲನಚಿತ್ರ ಆಗಿದೆ. ಹೌದು,
1: ಅದು ಚಲನಚಿತ್ರ ಆಗಿದೆ. ಆಮೇಲೆ ಮತದಾನ ಮೇಡಮ್, ಅದು ಚಲನಚಿತ್ರ ಆಗಿದೆ. ಗೃಹಭಂಗ ಗೊತ್ತು, ಯಾಕೆಂದ್ರೆ ಅದು ಚಲನಚಿತ್ರ ಆಗಿದೆ ಇಲ್ವೋ ಗೊತ್ತಿಲ್ಲ, ಅದು ನಮ್ಗೆ ಪಠ್ಯ ಪುಸ್ತಕ ಆಗಿತ್ತು ಡಿಗ್ರಿನಲ್ಲಿ, ಅಷ್ಟು ಗೊತ್ತು. ಗ್ರಹಣ ಅದು ಆಗಿರ್ಬಹುದಾ ಅಂತ.
0: ಇಲ್ಲ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ,
1: ಅದೇ ಮಗನೇ.
0: ಮತದಾನ, ವಂಶವೃಕ್ಷ.
1: ಮತದಾನ ಆಗಿದೆ,
0: ಮತದಾನ, ವಂಶವೃಕ್ಷ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ.
1: ನೀನಾದೆ ಮಗನೇ, ಓಕೆ ಮೇಡಮ್.
0: ಆಯ್ತು, ಅಂತೂ ಏನು ಉತ್ತರ ಹೇಳಿದ್ರಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಅಭಿನಂದನೆಗಳು, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ನಮಸ್ತೆ,
2: ಹಲೋ,
0: ಯಾರು ಮಾತಾಡ್ತಿರೋದು?
2: ಮೇಡಮ್ ಮಹೇಶ್ ಹೊಸೂರು ಶಿಕಾಯಪ್ಪ.
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
2: ಓಕೆ ಮೇಡಮ್.
0: ಈಗ ಬೆಳದಿಂಗಳ ಬಾಲೆ ಚಿತ್ರ ಬಂತಲ್ವಾ?
2: ಹೌದು ಮೇಡಮ್.
0: ಸಿನಿಮಾ ಯಾರ್ದದು
2: ಮೇಡಮ್? ಅದು ಅನಂತ್ ನಾಗ್ ಅವ್ರದ್ದು ಮೇಡಮ್. ಅನಂತ್ ನಾಗ್ ಸುಮನ್ ನಗರ್ಕರ್.
0: ಆದ್ರೆ ನಿಮ್ಗೆ ಪ್ರಶ್ನೆ, ಅದೇ ಅದೇ ನಿಮ್ಗೆ ಪ್ರಶ್ನೆ, ಆ ಬೆಳದಿಂಗಳ ಬಾಲೆ ಇದೆಯಲ್ಲ ಸಿನಿಮಾ, ಅದು ಯಾವ್ದ ಕಥೆಯನ್ನ ಆಧರಿಸಿದ್ದು
2: ಅಂದ್ರೆ ಮೇಡಮ್? ಅದ್ ಬರ್ದಿರ ಎಂಡಮೂರಿ ವೀರೇಂದ್ರನಾಥ್ ಅನ್ಕೊಂಡೆ ಮೇಡಮ್.
0: ಬರ್ದಿರೋದು ಎಂಡಮೂರಿ ವೀರೇಂದ್ರನಾಥ್ ಅವರು.
2: ಅದರ
0: ಕೃತಿಯ ಹೆಸರು ಗೊತ್ತಾ?
2: ಇಲ್ಲ ಮೇಡಮ್, ಕೃತಿ ಗೊತ್ತಾಗ್ತಾ ಇಲ್ಲ.
0: ತುಳಸಿ ದಳ.
2: ತುಳಸಿ? ಓಕೆ ಮೇಡಮ್, ತುಳಸಿ ದಳ ಕೃತಿನ ಮೇಡಮ್. ಅದು ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು.
0: ಹೌದು, ಎಂಡಮೂರಿ ವೀರೇಂದ್ರನಾಥ್ ಅವರು ಬರೆದಂತಹ ತುಳಸಿ ದಳ ಕೃತಿ. ಆ ಕೃತಿಯನ್ನ ಆಧರಿಸಿ ಬೆಳದಿಂಗಳ ಬಾಲೆ ಚಿತ್ರ ನಿರ್ಮಾಣ ಆಗತ್ತೆ.
2: ಹೌದು ಮೇಡಮ್. ಇದು ಅಂದ್ರೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಮೇಡಮ್, ಈ ಚಿತ್ರ ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕೆಂದ್ರೆ ಕೊನೆವರೆಗೂ ಅವ್ರ ನಟಿದು ಮುಖ ತೋರಿಸಲ್ಲ ಮೇಡಮ್.
0: ಹೌದು.
2: ಹಲೋ.
0: ಹೌದೌದು, ಸಿನಿಮಾ ಚೆನ್ನಾಗಿದೆ. ಕಥೆಯ ಮೂಲ ಇವರು ಎಂಡಮೂರಿ ವೀರೇಂದ್ರನಾಥ್ ಅವರು. ಹಾಗಾಗಿ ಆಯ್ತು, ಅಭಿನಂದನೆಗಳು, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ.
3: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
4: ತೆಂಗಿನ ತೇರು, ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
5: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
4: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ

0: ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50
2: ನಮಸ್ತೆ ಜ್ಞಾನದೇವಿ, ಯಾರು ಮಾತಾಡ್ತಿರೋದು? ಯಾರು ಯಾರು ಮಾತಾಡ್ತಿರೋದು?
3: ಧೃತಿ.
2: ಧೃತಿ ಎಷ್ಟನೇ ತರಗತಿ ಪುಟ?
3: 4ನೇ ತರಗತಿ.
2: 4ನೇ ತರಗತಿ. ನಿನ್ಗೆ ಏನ್ ಪ್ರಶ್ನೆ ಕೇಳೋದು? ಸುಲಭವಾಗಿರೋದೇನಾದ್ರೂ ಕೇಳ್ಬೇಕಾ ಅಥವಾ ಪರವಾಗಿಲ್ವಾ?
3: ಸುಲಭ ಕೇಳಿ.
2: ನಿಂಗೆ ಬಸವಣ್ಣನವ್ರು ಗೊತ್ತಲ್ವಾ? ಅವರನ್ನ ಏನಂತ ಕರೀತಾರೆ? ಅಂದ್ರೆ ಈಗ ಸಂಗೀತ ಪ್ರಕಾರದಲ್ಲಿ ವಿವಿಧ ವಿಭಾಗಗಳಿದೆ ಅಲ್ವಾ, ಅದರಲ್ಲಿ ಬಸವಣ್ಣನವರನ್ನ ಏನಂತ ಕರೀತಾರೆ? ಅಂದ್ರೆ ಇವಾಗ ಹಾಡೋರಿಗೆ ಹಾಡುಗಾರ ಅಂತಾರೆ ಅಲ್ವಾ. ರೇಡಿಯೋ ರೇಡಿಯೋ ಸೆಟ್ಟಿಂದ ದೂರ ಬಾಪುಟ. ಬರೆಯವರನ್ನು ಸಹ ವಿಭಾಗ ಮಾಡ್ತಾರೆ ಅಲ್ವಾ. ಬಸವಣ್ಣನವರನ್ನ ಯಾವ ವಿಭಾಗಕ್ಕೆ ಸೇರಿಸಬಹುದು ಗೊತ್ತಾಗ್ತಾ ಇಲ್ವಾ? ಈಗ ಪುರಂದರದಾಸರು ಕನಕದಾಸರೆಲ್ಲ ಇದಾರಲ್ವಾ, ಅವ್ರನ್ನ ಏನಂತ ಕರೀತಾರೆ ಅಂದ್ರೆ ಹರಿದಾಸರು ಅಂತ ಕರೀತಾರೆ ಅಲ್ವಾ. ಹರಿದಾಸರು ಅಂತ ಕರೀತಾರೆ ದಾಸ ಸಾಹಿತ್ಯ. ಬಸವಣ್ಣನವರು ಗೊತ್ತಾಗ್ಲಿಲ್ವಾ? ಅದೇ ಇವಾಗ ಪುರಂದರದಾಸರು ಅವರೆಲ್ಲಾರು ಭಕ್ತಿಗೀತೆಗಳನ್ನ ರಚಿಸಿದ್ರು, ಹಾಗಾಗಿ ಅವರನ್ನ ಹರಿದಾಸರು ಅಂತ ಕರೀತಾರೆ. ದಾಸ ಸಾಹಿತ್ಯ ಅಂತ ಹೇಳ್ತೀವಿ ಅವರನ್ನ ನಾವು, ಆ ಗುಂಪಿಗೆ ಸೇರಿಸ್ತೀವಿ. ಬಸವಣ್ಣನವರನ್ನ ಹಾಗೆ ಐದಕ್ಕಿ ಲಕ್ಕಮ್ಮ ಮತ್ತೆ ಇನ್ನು ತುಂಬಾ ಜನ ಇದ್ದಾರೆ, ಅವರನ್ನ ಯಾವ ಒಂದು ಗುಂಪಿಗೆ?
3: ಕರ್ನಾಟಕದ ಮಾರ್ಟಿನ್ ಲೂಥರ್.
2: ಅಲ್ಲ ಪುಟ್ಟ, ನಿಂಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಬಸವಣ್ಣನವರು ವಚನಕಾರರು. ಏನ್ ಹೇಳು? ಬಸವಣ್ಣನವರು ವಚನಗಳನ್ನ ವಚನಕಾರರು, ವಚನಗಳನ್ನ ರಚಿಸಿದ್ರು ಅವರು. ಆಯ್ತಾ, ಇನ್ನೊಂದ್ಸಲ ನೆನ್ಪಿಟ್ಕೊಂಡಿರ್ಬೇಕು. ಆಯ್ತು ಪುಟ್ಟ. ನಮಸ್ತೆ ಜ್ಞಾನದೇವಿಗೆ. ಯಾರು ಮಾತಾಡ್ತಿರೋದು? ಯಾವ ಊರಿನಿಂದ? ರೇಡಿಯೋ ಸೆಟ್ಟಿಂದ ದೂರ ಬನ್ನಿ. ಭಾರತದ ಯಾವ ನದಿಯಲ್ಲಿ ವಜ್ರ ಕಂಡು ಬರುತ್ತೆ? ಗೊತ್ತಾಗ್ತಾ ಇಲ್ವಾ? ಪ್ರಯತ್ನ ಪಡಿ ನೋಡೋಣ, ಒಂದೆರಡು ಹೆಸರು ಹೇಳಿ ನೋಡೋಣ, ಒಂದಾಗಿರುತ್ತ ಅಂತ. ಕ್ಲೂ ಕೊಟ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಇಲ್ಲ, ಅದು ಗಂಡು ನದಿ.
4: ಕೃಷ್ಣಾ ಮೇಡಮ್?
2: ಉತ್ತರ ಸರಿ ಇದೆ. ಹೌದು ಹೌದು, ಕೃಷ್ಣಾ ನದಿಯಲ್ಲಿ ವಜ್ರ ಕಂಡು ಬರುತ್ತೆ ಅಂತೂ ಉತ್ತರವನ್ನ ಹೇಳಿದ್ರೆ ಅಭಿನಂದನೆಗಳು. ನಮಸ್ಕಾರ. ನಮಸ್ತೆ ಜ್ಞಾನದೇವಿಗೆ.
5: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ಧನರಾಜರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
5: ಥ್ಯಾಂಕ್ ಯು ಮೇಡಮ್.
2: ಕುವೆಂಪು ಅವರ ಆತ್ಮಚರಿತ್ರೆಯ ಹೆಸರೇನು?
5: ಹುಳಿ ಮಾವು.
2: ಇಲ್ಲ, ಆತ್ಮಚರಿತ್ರೆ. ಗೊತ್ತಾಗ್ಲಿಲ್ವಾ?
5: ಗೊತ್ತಾಗ್ತಾ ಇಲ್ಲ.
2: ನೆನಪಿನ ದೋಣಿಯಲ್ಲಿ, ನೆನಪಿನ ದೋಣಿ, ಇದು ಇವರ ಕುವೆಂಪು ಅವರ ಆತ್ಮಚರಿತ್ರೆ. ಆಯ್ತಾ,
5: ಥ್ಯಾಂಕ್ ಯು ಮೇಡಮ್.
2: ಆಯ್ತು, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ನಮಸ್ತೆ ನಮಸ್ತೆ. ಕರೆ ತುಂಡಾಗಿದೆ.

ಈವರೆಗೆ ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬಂತು. ಕರೆ ಮಾಡಿ ಭಾಗವಹಿಸಿದಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕರೆ ಸಿಗದಿದ್ದವರು ಮುಂದಿನ ಕಾರ್ಯಕ್ರಮದ

ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ತಾಂತ್ರಿಕ ಸಹಕಾರವನ್ನು ನೀಡಿದಂಥವರು ಸೋಮಶೇಖರ್ ಹಾಗೂ ಡಿ ಅರವಿಂದನ್. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ನಮಸ್ಕಾರ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಇಂದು 8ನೇ ತಾರೀಕು 2026ನೇ ಇಸವಿ ಶುಕ್ರವಾರ. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಎಸ್ಟಿ ಮಾಡುವ ನಮಸ್ಕಾರಗಳು.

ವಾಟ್ಸಪ್ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲು 9141686837 ಈ ಸಂಖ್ಯೆಗೆ ಸಂದೇಶವನ್ನು ರವಾನಿಸಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು.

ಕೇಳಿದ್ರೆ ನಮ್ಮ ಮೊದಲನೇ ಸಂದೇಶ ಯಾವುದು ಅಂತ ನೋಡೋಣ. ಹೆಚ್.ಆರ್. ರುದ್ರಸ್ವಾಮಿ, ಹೇಮಲತಾ, ವಿದ್ಯಾಶ್ರೀ, ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರು ಇವರು ನಮಸ್ತೆ. ನಮಗಾಗಿ ಗೆಜ್ಜೆ ಪೂಜೆ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಪಂಚಮವೇದ ಪ್ರೇಮದ ನಾದ ಈ ಹಾಡನ್ನು ಕೇಳುವಂತಹ ಮನಸ್ಸಾಗಿದೆ, ದಯಮಾಡಿ ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ನಿಮ್ಮ ಮೆಚ್ಚಿನ ವಾಟ್ಸಪ್ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಮೆಸೇಜ್ ಯಾರು ಎಲ್ಲಿಂದ ಕಳಿಸಿದ್ದಾರೆ ಅಂತ ನೋಡೋಣ. ಆಕಾಶವಾಣಿಯ ಪ್ರೀತಿಯ ನಿರೂಪಕರಿಗೆ ಶುಭ ನಮಸ್ಕಾರಗಳು. ನಾವು ಧ್ರುವಕುಮಾರ್ ನಿಸರ್ಗ ಸ್ವಿಚ್ವೇರ್ ತಣ್ಣೀರು ಹಣದಿಂದ ಸಂದೇಶವನ್ನು ಕಳಿಸಿದ್ದೇವೆ. ನಮಗಾಗಿ ಕನಸುಗಾರ ಚಿತ್ರದಿಂದ ಎಲ್ಲೋ ಅದು ಎಲ್ಲೋ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಗೆ ರಾಗ ಜೋಡಣೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

ಇಂದ ಸಂದೇಶವನ್ನು ರವಾನಿಸಿದ್ದೀವಿ. ನಮಗಾಗಿ ಅನುರಾಗ ಸಂಗಮ ಚಿತ್ರದಿಂದ ಯಾವುದಾದ್ರೂ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ನಿಮಗಾಗಿ ನಿಮ್ಮ ಮೆಚ್ಚಿನ ಅನುರಾಗ ಸಂಗಮ ಚಿತ್ರದಿಂದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೇಳುಗರೆ, ವಾಟ್ಸಪ್ ಕನ್ನಡ ಚಿತ್ರಗೀತೆಗಳ ಕಡೆಯ ಸಂದೇಶ ಯಾರ್ದು ಅಂತ ನೋಡೋಣ. ಉಮಾ ಮೋಹನ್ ಮುರಳಿ, ಜೋಗಿಮಟ್ಟಿ ರಸ್ತೆ 1ನೇ ಕ್ರಾಸ್, ಚಿತ್ರದುರ್ಗದಿಂದ ಈ ಸಂದೇಶ ಬಂದಿದೆ. ನಮ್ಮ ಪ್ರೀತಿಯ ಹಸನ ಆಕಾಶವಾಣಿಯ ಎಲ್ಲಾ ಕೇಳುಗರಿಗೆ ಹಾಗೂ ಮೆಚ್ಚಿನ ನಿರೂಪಕರಿಗೆ ನಮಸ್ಕಾರಗಳು. ನಮಗಾಗಿ ಒಂದು ಗೀತೆಯನ್ನ ಪ್ರಸಾರ ಮಾಡಿ ತಾಯಿಗೆ ತಕ್ಕ ಮಗ ಚಿತ್ರದಿಂದ ವಿಶ್ವನಾಥನು ತಂದೆಯಾದರೆ ಈ ಹಾಡನ್ನ ಕೇಳುವಂತ ಮನಸ್ಸಾಗಿದೆ. ಹಾಗಾಗಿ ಈ ಹಾಡನ್ನ ಕೇಳಬೇಕು ಅಂತ ಕಾಯ್ತಾ ಇದ್ದೀವಿ ಅಂತಲೂ ಸಹ ಸಂದೇಶವನ್ನ ರವಾನಿಸಿದ್ದಾರೆ. ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆ ಕೇಳಿ.

ಕೇಳುಗರೆ, ಇದುವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆಯನ್ನ ಕೇಳಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದವರು ಟಿ ಜಿ ಲಿಂಗಪ್ಪ. ಇದಾಗಿತ್ತು ಇಂದಿನ ವಾಟ್ಸಪ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ ಸರಿಯಾಗಿ 11:25. ಕೆಳಗರೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಲ್ವಾರಿ ಗೀತೋಂಕಾ ಆಂಗನ್. ಕಾರ್ಯಕ್ರಮದ ಆರಂಭದಲ್ಲಿ ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿರುವ ಬಾಬಿ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್. ಕೇಳಿ ಕಾರ್ಯಕ್ರಮದ ಆರಂಭದಲ್ಲಿ ಬಾಬಿ ಚಿತ್ರದ ಗೀತೆಯನ್ನು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 081272. ಕರೆ ಮಾಡಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುಗರೆ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆಯಲ್ಲಿನ ಅನುಭವ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಪ್ರಗತಿಪರ ರೈತ ದಂಪತಿ ಎಸ್ ಸಿ ಚಂದ್ರಶೇಖರ್ ಹಾಗೂ ಗೌರಮ್ಮ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಈ ರಾತ್ರಿ 8 ಗಂಟೆಗೆ ಯುವವಾಣಿ ಅಚ್ಚುಮೆಚ್ಚು ನಿವೇದಿತ ಎಚ್ಡಿ ಅವರಿಂದ. ಕಾರ್ಯಕ್ರಮ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಅಭಿಮಾನ್ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ

ಕೆಳಗರೆ ಇದುವರೆಗೂ ಮಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಸ್ವರದಲ್ಲಿದ್ದ ಹಮ್ ದೋನೋ ಚಿತ್ರದ ಗೀತೆಯನ್ನ ಕೇಳಿದಿರಿ. ಶಾಹಿರ್ ಅವರು ಬರೆದಿರುವ ಗೀತೆಗೆ ಸಾಹಿತ್ಯವನ್ನು ಸಂಗೀತ ನಿರ್ದೇಶನ ಮಾಡಿದ್ದವರು ಜಯದೇವ್. ನೀವೀಗ ಕೇಳುತ್ತಿರುವ ಗೀತೆ ಲವ್ ಇನ್ ಟೋಕಿಯೋ ಚಿತ್ರದ್ದು. ಗಾಯಕರು ಲತಾ ಮಂಗೇಶ್ಕರ್.

0: उम्र है,
1: छोड़ो बहाना
0: ना ना ना।
2: ಕೆಳಗುರೆ ಇದುವರೆಗೂ ಜುಗನು ಚಿತ್ರದ ಗೀತೆಯನ್ನು ಕೇಳಿದ್ರಿ, ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ.

ಕೇಳುಗರೆ, ಇದುವರೆಗೂ ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂಕೆ ಪ್ರಾಣೇಶ್ ಅವರ ಕೊಳಲು ವಾದನ ಕೇಳಿ. ಸರಸಾರಂಗಿರಾಗ ಆದಿತಾಳದಲ್ಲಿ ಸ್ವಾತಿ ತಿರುನಾಳರ ಕೃತಿ.

0: ಕೇಳುಗರೆ, ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಕೆ ಪ್ರಾಣೇಶ್ ಅವರ ಕೊಳಲು ವಾದನ ಕೇಳಿದಿರಿ. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನೇ ನಿರೀಕ್ಷಿಸುತ್ತಾಳೆ, ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
2: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕೆಳಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ

ಜಾನಪದ ಕಲಾವಿದರಾದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೆಳಗರೆ ಇಂದು ಮಧ್ಯಾಹ್ನ 1:20 ಭಾವಗೀತೆಗಳನ್ನು ಆಲಿಸಬಹುದು. ನಂತರ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 12:00. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಅಂತಾರಾಷ್ಟೀಯ ರೆಡ್ ಕ್ರಾಸ್ ಸಮಿತಿ ಐಸಿಆರ್ಸಿ ಸಂಸ್ಥಾಪಕ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಹೆನ್ರಿ ಡ್ಯುನಾಂಟ್ ಅವರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥ ಇಂದು ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಾದ್ಯಂತ ಸಂಘರ್ಷಗಳು, ವಿಪತ್ತುಗಳು ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಬಾಧಿತರಾದ ಜನರಿಗೆ ನಿಷ್ಪಕ್ಷಪಾತ ಮಾನವೀಯ ನೆರವು ನೀಡುವ ಸ್ವಯಂ ಸೇವಕರ ಪ್ರಯತ್ನಗಳನ್ನು ಈ ದಿನ ಗೌರವಿಸಲಾಗುತ್ತದೆ. ಭಾರತದಲ್ಲಿ ಪ್ರಸಾರ ಸೇವೆ ಆರಂಭಗೊಂಡ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ತನ್ನ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಆಕಾಶವಾಣಿ ಧಾರವಾಡ ಕೇಂದ್ರದ ಅಭಿಯಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್ ಹಾಗೂ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಆಕಾಶವಾಣಿ ಧಾರವಾಡ ಕೇಂದ್ರದ ಆವರಣದಲ್ಲಿ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ಗೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಕೆಎಲ್ಎಸ್ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ವಾಕಥಾನ್ನಲ್ಲಿ ಪಾಲ್ಗೊಂಡ ಆಕಾಶವಾಣಿ ಕೇಳುಗ ಹಾಗೂ ನಿವೃತ್ತ ಪ್ರಾಧ್ಯಾಪಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಮದುರ್ಗದ, ಪ್ರಸ್ತುತ ಧಾರವಾಡದಲ್ಲಿ ನೆಲೆಸಿರುವ ಸುರೇಶ್ ಗುದಗನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಆಕಾಶವಾಣಿ ನನಗೆ ಚಿಕ್ಕವನಿಂದಲೂ ನನಗೆ ಅತ್ಯಂತ ಸೇರ್ಪಡಿಸಿದ ಆಗಿನಿಂದಲೂ ನಾನು ಆಕಾಶವಾಣಿ ಒಂದು ಕೇಳುವ ಹುಚ್ಚು. ಈಗ ಮನೆಯಲ್ಲಿ ಒಂದು ರೇಡಿಯೋನೇ ಇದೆ, ನಾನು ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀವಿ. ಆಕಾಶವಾಣಿ ಇವತ್ತು 90 ವರ್ಷ ಪೂರೈಸಿದ ನಿಮಿತ್ತ ನಮಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆಕಾಶವಾಣಿ ಇಡೀ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಅದು ಮನೆ ಮುಟ್ಟತ್ತೆ. ಎಲ್ಲ ಕಾರ್ಯಕ್ರಮಗಳನ್ನ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಸಂದರ್ಶನ ಮಾಡಿ ಎಲ್ಲರಿಗೂ ಅವರು ತಲುಪಿಸ್ತಾ ಇದ್ದಾರೆ. ಅದೊಂದು ಅತ್ಯಂತ ಸ್ತುತ್ಯವಾದ ಕಾರ್ಯ. ಇವತ್ತು ಮುಂಜಾನೆ 90 ವರ್ಷ ಪೂರೈಸಿದ ನಿಮಿತ್ತ ವಾಕ್ತಾನದಲ್ಲಿ ನಾವು ಖುಷಿಯಿಂದ ಭಾಗವಹಿಸಿದ್ವಿ. ಹೀಗೆ ಆಕಾಶವಾಣಿ ನಿರಂತರವಾಗಿ ಎಂದೆಂದಿಗೂ ಚಿರನೂತನವಾಗಿ ಬೆಳೆಯಬೇಕಂತ ನಾನು ಆಶಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ರೇಡಿಯೋ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
0: ರಾಜ್ಯದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಪವಿತ್ರ ವಸ್ತ್ರ ಯೋಜನೆಯಡಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ನೈಸರ್ಗಿಕ ಬಣ್ಣಗಳ ಹತ್ತಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಕೊಡುಕೊಳ್ಳುವವರ ಸಮಾವೇಶವನ್ನು ಮೈಸೂರಿನ ವಿಜಯನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಂಸ್ಥೆಯಲ್ಲಿ ಇಂದಿನಿಂದ 10ರವರೆಗೆ 3 ದಿನಗಳ ಕಾಲ ಆಯೋಜಿಸಿದೆ. ರಾಯಚೂರು ಯಾದಗಿರಿ ಲೋಕಸಭಾ ವ್ಯಾಪ್ತಿಯ ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ, ಲಿಂಗಸೂಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಪ್ರಸಕ್ತ ಮೇ ತಿಂಗಳು ಆರೋಗ್ಯಕರ ದೃಷ್ಟಿಮಾಸ ಆಚರಿಸಲಾಗುತ್ತಿದೆ. ರಾಷ್ಟೀಯ ಕಣ್ಣಿನ ಸಂಸ್ಥೆ ಎನ್ಇಐ ನೇತೃತ್ವದಲ್ಲಿ ದೃಷ್ಟಿ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ವಾರ್ಷಿಕ ಆಚರಣೆಯನ್ನು ಆಯೋಜಿಸಲಾಗಿದೆ. ಗ್ಲುಕೋಮಾ ಮತ್ತು ಮ್ಯಾಕ್ಯುಲಾರ್ ಡಿಜನರೇಷನ್ನಂತಹ ಕಾಯಿಲೆಗಳಿಂದ ದೃಷ್ಟಿ ನಷ್ಟವನ್ನು ತಡೆಗಟ್ಟಲು ಕಣ್ಣಿನ ಸಮಗ್ರ ಪರೀಕ್ಷೆ ಕೈಗೊಳ್ಳಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಚ್ಛ ಭಾರತ್ ಮಿಷನ್ 2ನೇ ಆವೃತ್ತಿಯಡಿ ಸ್ವಚ್ಛ ಕಲಬುರಗಿ ಶಾಶ್ವತ ಸಮೃದ್ಧಿ ಎಂಬ ಆಶಯದೊಂದಿಗೆ ಮಹಾನಗರ ಪಾಲಿಕೆ ನಾಳೆ ಬೆಳಗ್ಗೆ 7 ಗಂಟೆಗೆ ಜನಜಾಗೃತಿ ಮ್ಯಾರಥಾನ್ ಹಾಗೂ ಸೈಕ್ಲಥಾನ್ ಆಯೋಜಿಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಸ್ವಚ್ಛತೆಗಾಗಿ ಜನಜಾಗೃತಿ ಜಾಥಾಕ್ಕೆ ಗಣ್ಯರು ಚಾಲನೆ ನೀಡಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸಮಾರೋಪಗೊಳ್ಳಲಿದೆ. ಗ್ರಾಮೀಣ ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ, ಅಕ್ರಮ ತಡೆ ಮತ್ತು ಅಧಿಕೃತ ಮಾಲೀಕತ್ವದ ದಾಖಲೆ ಒದಗಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇ ಸ್ವತ್ತು ಅಭಿಯಾನ ಆರಂಭಿಸಿದೆ ಎಂದು ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸನಾತನ ಪ್ರತಿಷ್ಠಾನದ ಮಹಾತ್ಮ ಗಾಂಧಿ ರಾಷ್ಟೀಯ ಸದ್ಭಾವನ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪ್ರದಾನಿಸಿ ಗೌರವಿಸಿದರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿತ್ತೂರು ಗ್ರಾಮದಲ್ಲಿ ಮೀನು ಶಿಕಾರಿ ಕೆರೆ ಬೇಟೆ ಭರ್ಜರಿಯಾಗಿ ಜರುಗಿತು. ಕೆರೆ ಬೇಟೆಯಲ್ಲಿ ಕೂಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಚಿತ್ತೂರು ಗ್ರಾಮಸ್ಥರು ಸೇರಿದಂತೆ ಸಮೀಪವರ್ತಿ ಗ್ರಾಮಗಳ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಧಾರವಾಡ ರಂಗಾಯಣ ಕಾಲೇಜು ರಂಗೋತ್ಸವ ಹಾಗೂ ರಂಗಧ್ವನಿಯನ್ನು ಆಯೋಜಿಸಲಿದೆ ಎಂದು ರಂಗಾಯಣದ ನೂತನ ನಿರ್ದೇಶಕ ಜಾಕೀರ್ ನದಾಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಕೇಳಿ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಅಪರೂಪದ ಹಿರಿಯರು ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರಿಗೂ ಪರಿಚಯಿಸಲಿಕ್ಕೆ ನನಗಂತೂ ತುಂಬಾ ಖುಷಿ ಮತ್ತೆ ಹೆಮ್ಮೆ. ಅವರ ಹೆಸರು ಪುಟ್ಟತಾಯಕ್ಕ ಅಂತ. ಅವರು ಜಿ ಸಾಣೇನಹಳ್ಳಿ. ಅವ್ರದ್ದು ವಿಶೇಷ ಏನಂತಂದ್ರೆ ಮಾತಿಗೊಂದು ಗಾದೆನ ಹೇಳ್ತಾರೆ. ಈಗ ತೀರಾ ಅಪರೂಪವಾಗಿರುವಂತಹ ಗಾದೆ ಮಾತುಗಳನ್ನು ಕೇಳಬೇಕು, ಜೀವನದ ಒಂದು ಆಶಯವನ್ನ ತಿಳ್ಕೊಳ್ಬೇಕು ಅಂದ್ರೆ ಪುಟ್ಟತಾಯಕ್ಕ ಅವ್ರ ಜೊತೆಗೆ ಒಂದು ಸರ್ತಿ ಮಾತಾಡ್ಬಿಟ್ರೆ ನಮ್ಗೆ ಈ ಜೀವನದ ವೈಶಾಲ್ಯತೆ ಎಷ್ಟಿದೆ ಅಂತ ಗೊತ್ತಾಗ್ಬಿಡ್ತದೆ. ಪುಟ್ಟತಾಯಕ್ಕ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಆರಾಮಿದ್ದೀರಾ?
2: ಆರಾಮಿದ್ದೆ.
1: ಎಷ್ಟು ವಯಸ್ಸು ತಮ್ಗೀಗ?
2: ನಮ್ಗೀಗ 82 84
1: 84 82
2: 84
1: 84 ವರ್ಷ. ಹೇಳಿ, ನಿಮ್ದು ತವ್ರ ಮನೆ ಯಾವ್ದು?
2: ತವ್ರ ಮನೆ ಯಡಗೂರ್ ಹತ್ರ ಸಂಪಿಗೆ ಮರದ ಕೊಪ್ಪಲು ಅಂತ.
1: ಸಂಪಿಗೆ ಮರದ ಕೊಪ್ಪಲು, ಯಾಕೆ ಆ ಹೆಸರು ಬಂತು?
2: ಅದೇನೋ ಅಲ್ಲಿ ಹಿಂದೆ ಸಂಪಿಗೆ ಮರಗಳು ಇದ್ವು ಅಂತೆ. ಅದಕ್ಕೆ ಸಂಪಿಗೆ ಒಟ್ಟಿಗೆ ಯಡಗೂರಿಗೆ ಸೇರಿದ್ದೆ ಅದು. ಅದು ಪಕ್ಕ ಹಳ್ಳಿ ಇರೋದಕ್ಕೆ ಸಂಪಿಗೆ ಮರದ ಕೊಪ್ಪಲು
1: ಅಂತ.
2: ಸಂಪಿಗೆ ಮರ ಇತ್ತು ಅಂತ ಸಂಪಿಗೆ ಮರದ ಕೊಪ್ಪಲು.
1: ದೊಡ್ಡೂರ?
2: ಚಿಕ್ಕೂರು.
1: ಚಿಕ್ಕೂರು
2: ಒಂದ್ 25-30 ಮನೆ ಇದೆ.
1: ಶಾಲೆಗೆ ಹೋಗಿದ್ರ ಇತ್ತ ಅವಾಗ? ಶಾಲೆ
2: ಹುಡುಗರಿಗೆ ಹೋಗೋದು.
1: ನೀವು ಹೋಗಿದ್ದೀರಾ?
2: ನಾವು ಹುಡುಗರಿಗೆ ಹೋಗಿದ್ದು.
1: ಎಷ್ಟು ಓದಿದಿರ ಅಜ್ಜಿ?
2: ನಾವು 6-7 ಬಿಟ್ಟಾಯ್ತು. ತಾಯಿ ಚಿಕ್ಕ ವಯಸ್ಸಿಗೆ ತೀರೋದ್ರು, ನಾವು ಬಿಟ್ಟು
1: ಆಮೇಲೆ ಏನು?
2: ಆಮೇಲೆ ಮನೇಲಿ ದನ ಕರ
1: ಮನೆ ಕೆಲ್ಸ,
2: ಅಪ್ಪಾಜಿಯರಿದ್ರು ಮನೆ ಕೆಲ್ಸ, ಹಾಲ್ ಕರಿಯೋದು, ಬೆಣ್ಣೆ ತೆಗಿಯೋದು, 10-12 ಎಮ್ಮೆ, 10-12 ದನ, ಕೊಟ್ಟಿಗೆ ತುಂಬಾ, ಅದನ್ನೆಲ್ಲ
1: ಮಗಳ ನೀವು
2: ಅದನ್ನೆಲ್ಲ ನೋಡೋದು.
1: ಹಿರಿ ಮಗಳು ನೀವು?
2: ಇಲ್ಲ, ನಮ್ಗಿಂತ ಹಿರಿಯರಿದ್ರು.
1: ಎಷ್ಟ್ ಜನ ಮಕ್ಕಳು?
2: ನಾವು ಹೆಣ್ಮಕ್ಳು 5 ಗಂಡ್ಮಕ್ಳು 2
1: ಒಟ್ಟು 7
2: ಜನ.
1: ಆಮೇಲೆ ಎಷ್ಟು ವರ್ಷ ಮನೇಲಿ ಕೆಲ್ಸ ಮಾಡ್ತಿದ್ರಿ?
2: 4-5 ವೃತ್ತಮತಿ ಆದು. ಆಮೇಲೆ 15-16 ಮದ್ವೆ ಮಾಡಿ
1: ಮಾಡಿಬಿಟ್ರು. ಯಾವ ಊರಿಗೆ?
2: ಅದೇ ಸಾಣೇನಹಳ್ಳಿಗೆ, ಜಿ ಸಾಣೇನಹಳ್ಳಿಗೆ.
1: ಏನ್ ಮಾಡ್ತಿದ್ರು ಮನೆಯವರು?
2: ಈ ಮನೆಯವರು ಆರಂಭ, ನಮ್ಮ ಯಜಮಾನರು. ದನ ಕರ ಎಲ್ಲ ಇದ್ದು
1: ಆರಂಭ,
2: ಆಡು ಎಲ್ಲ ಇದ್ದು
1: ದೊಡ್ಡ ಮನೆ, ಕೃಷಿ ಕೆಲ್ಸ.
2: ದನ ಕಾಯ್ಕೊಂಬರೋದು,
1: ಅಲ್ಲಿಂದ ಇಲ್ಲಿಗೆ ಬಂದು
2: ಗುಡ್ಡದಿಂದ ಸೌದಿ ಹೊತ್ಕೊಂಬರೋದು.
1: ಗುಡ್ಡ ಆಯ್ತಾ ನಿಮ್ಮ ಊರ?
2: ಗುಡ್ಡ, ಸಖತ್ ಗುಡ್ಡ.
1: ಸೌದೆ ಎಲ್ಲ ಗುಡ್ಡದಿಂದ ತರ್ತಿದ್ರಿ. ನಿಮ್ಗೆ ಎಷ್ಟ್ ಮಕ್ಳು?
2: ನಮ್ಗೆ 2 ಗಂಡ್ ಮಕ್ಳು, 3 ಹೆಣ್ಣು ಮಕ್ಳು. ಒಬ್ಳು 7 ಮಗಳು ಇಲ್ಲ, ಹಿರಿ ಮಗಳು, 3 ಮಗಳು, ಗಂಡ್ ಮಕ್ಳು ಇಬ್ರು ಇದಾರೆ ಈಗ.
1: ಈಗ ನಿಮ್ಮನ್ನ ಗುರ್ತಿಸೋದು ಗಾದೆ ಹೊಸೆಯುವ ಪುಟ್ಟತಾಯಕ್ಕ ಅಂತ. ಹೆಂಗ್ ಬಂತು ಅದೆಲ್ಲ?
2: ನಾವು ಮದುವೆ ಆದ್ಮೇಲೆ ಹಿಂಗೆ ಸಂಘ ಜೊತೆಯಲ್ಲಿ ಹೊಲದಲ್ಲಿ, ಇವತ್ತು ಒಂದ್ ಹೊಲದಲ್ಲಿ ಕೆಲಸ ಮಾಡಿರಿ, ನಾಳೆ ಇನ್ನೊಬ್ರು ಹೊಲದಲ್ಲಿ ಕೆಲಸ, ಹಿಂಗ್ ಅವ್ರು ನಮ್ಮ ಹೊಲಕ್ಕೆ ಬರೋದು, ನಾವು ಅವ್ರ ಹೊಲಕ್ಕೆ ಹೋಗಿ ಕೆಲಸ ಮಾಡೋದು. ಆವಾಗ ಗಾದೆಗಳು, ಪದಗಳು ಹಿಂಗ ಆಡ್ಕೊಂಡು ಕಲ್ತ್ಕೊಂಡು ನಾವು. ಮೊದ್ಲು ಹುಡುಗಿಲೇನ್ ಕಲ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದು.
1: ಈಗ ಕೆಲ್ಸಕ್ ಕೆಲ್ಸನೂ ಆಗ್ತಿತ್ತು ನಿಮ್ಗೆ, ಮೆದುಳಿಗೆ ಚಟುವಟಿಕೆ ಆಗ್ತಿತ್ತು.
2: 5-6 ಜನ ಸೇರ್ಕೊಂಡು ಒಟ್ಟಿಗೆ ಹೊಲದಲ್ಲಿ ಕೆಲಸ ಮಾಡೋವಲ್ಲ, ಅವಾಗ ಒಬ್ರಿಗೊಬ್ರು ಒಬ್ರು ಮುಂದೆ ಹೇಳಿರೋ ಒಬ್ರು ಹಿಂದೆ ಹೇಳೋದು, ಮುಮ್ಮಳ ಇಮ್ಮಳ ಅಂತ ಕಲ್ತ್ಕೊಂಡು. ಅವಾಗ
1: ಮದ್ವೆ ಆಗಿ ಬಂದ್ರಲ್ಲ ಅಜ್ಜಿ, ಎಷ್ಟ್ ಜನ ಮಕ್ಕಳಿದ್ರು ಮನೆಯಲ್ಲಿ?
2: ಮನೆಯಲ್ಲಿ
1: ಎಲ್ಲಾರು ತುಂಬಿದ ಸಂಸಾರ ಅಲ್ವಾ ಅವಾಗ?
2: ಅದೇ ಮನೆಯಲ್ಲಿ ಒಂದು ವಯಸ್ಸಾದ ನಮ್ಮ ಯಜಮಾನರ ತಾಯಿ, ನಮ್ಮ ಭಾವ, ಭಾವನ ಹೆಂಡತಿ, ಅವರ 2 ಮಕ್ಕಳು, ನಮ್ಮ ಮದುವೆ ಆದ ಬಂದಾಗ ನಮ್ಮ ಯಜಮಾನರು, ಹಿಂಗೆ 7-8 ಜನ ಇದ್ದು.
1: ಒಟ್ ಮೂಲ ಕೃಷಿ ನಿಮ್ದು?
2: ಕೃಷಿ ಕೆಲಸ ಎಲ್ಲ ಆರಂಭ.
1: ಏನೇನ್ ಬೆಳಿತಿದ್ರ ಅಜ್ಜಿ?
2: ನಾವು ರಾಗಿ, ಹುಳ್ಳಿ, ಹತ್ತಿ, ಮೆಣಸಿನ್ಕಾಯಿ, ಕಾಳು ಕಡ್ಡಿ ಎಲ್ಲ ಬೆಳ್ಕೊಂಡು, ತೊಗರಿ, ಅವ್ರಿ.
1: ಹತ್ತಿನೂ ಬೆಳಿತಿದ್ರ ಇಲ್ಲಿ?
2: ಹತ್ತಿನೂ ಬೆಳಿತಿದ್ವು, ಹತ್ತಿನೂ ಬಿಡಿಸಿದೀವಿ, ಮೆಣಸಿನ ಹಣ್ಣು ಎಲ್ಲಾ ತರದ್ದು
1: ಬೆಳಿತಿದ್ರಿ?
2: ಬೆಳಿತಿದ್ರಿ.
1: ಈಗ ಅಷ್ಟೊಂದು ಬೆಳೆಯೋದಿಲ್ಲ.
2: ಈಗ ಅಷ್ಟೊಂದು ಬೆಳೆಯಲ್ಲ.
1: ಯಾಕೆ?
2: ಇವಾಗೆಲ್ಲ ಶುಂಠಿ ಅದು ಇದು ಕಷ್ಟದ ಕೆಲ್ಸದ್ ಬಿಟ್ರು, ಸುಲಭದ ನೋಡ್ಕೊಂಡು ಮಾಡಕ್ ಮಾಡಿರೋ
1: ದುಡ್ಡು ಏನ್ ಬರ್ತದೆ ಅದನ್ನ,
2: ದುಡ್ಡು ಯಾವ್ದ್ರ ಬರುತ್ತೆ ಅದನ್ನ ಮಾಡಕ್ ಮಾಡ್ಕೊಂಡ್ರು.
1: ಏನ್ ಅನಿಸ್ತದೆ?
2: ಹತ್ತಿ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಾಕಿರು.
1: ಈಗ ನಿಮ್ಗೆ ಏನ್ ಅನಿಸ್ತದೆ, ನೀವು ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡಿದವರು, ಸಗಣಿ ಗೊಬ್ಬರ ಹಾಕಿ ತಿಪ್ಪೆ ಗೊಬ್ಬರ ಹಾಕಿ ಕೃಷಿ ಮಾಡ್ತಿದ್ರು, ಈಗೆಲ್ಲದಕ್ಕೂ ಒಂದು ಹುಳುಕು ಔಷಧಿ ಬಂದೈತೆ, ಆಮೇಲೆ ಗೊಬ್ಬರಗಳು ಬಂದಿದೆ, ರಾಸಾಯನಿಕ ಗೊಬ್ಬರಗಳು ಬಂದಿದೆ, ಏನ್ ಅನಿಸ್ತದೆ?
2: ಅಯ್ಯೋ ಏನ್ ಅನಿಸ್ತಿದೆ ಮೇಡಮ್, ಕಾಯಿಲೆಗಳು, ಬಿ ಪಿ, ಶುಗರ್, ಅವೆಲ್ಲ ಗೊಬ್ಬರದ್ದೆಲ್ಲ ತಿನ್ನೋದು, ಇವಾಗೆಲ್ಲ ಬಾರಿ ಕಷ್ಟದ ಇದು.
1: ಈಗ ತೋಟದ ಹತ್ರನೇ ಇರ್ತೀವಿ,
2: ತಿಂಡಿ ತಿಂಡಿ ಊಟವೇ ಕಷ್ಟ.
1: ಕಷ್ಟ ಅಂದ್ರೆ
2: ಹಿಂದಿಕ್ಕಿನ ಊಟ ತಿಂಡಿಲಿ ಯಾವ ರೋಗ ಇರ್ಲಿಲ್ಲ.
1: ಏನೇನ್ ಮಾಡ್ತಿದ್ರಪ್ಪ ಅದೇಳಿ?
2: ನಾವು ಮೊದ್ಲು ಮುದ್ದೆ, ಅಂಬ್ಲಿ, ಅನ್ನ, ಸಾರು, ಸಾವಕ್ಕಿ ಅನ್ನ, ನವಣಕ್ಕಿ ಅನ್ನ, ಸಾವೆ ಬೆಳೆದು ಎಲ್ಲ ಬೇಯಿಸಿ ಮತ್ತೆ ಅದನ್ನ ಕುಟ್ಟಿ ಅನ್ನ ಮಾಡಿ,
1: ಅಕ್ಕಿ,
2: ಮೊಸರು, ಹಾಲು, ಮನೆಯಲ್ಲಿ ಕರಾವು ಬೇಕಾದಷ್ಟು, ಲೀಟರ್ ಗಟ್ಲೆ ಅರ್ಧ ನಾಲ್ಕ್ ಲೀಟರ್ 5 ಲೀಟರ್ ಹಾಲು ಕರಿಯವು
1: ಮನೆ ಮಾಡ್ತಿರ್ಲಿಲ್ಲ.
2: ಎಮ್ಮೆ ಹಸು ಬೆಣ್ಣೆ ತೆಗೆದು ಬೆಣ್ಣೆ ಮಾರವು. ಅವಾಗೇನ್ ಬೆಣ್ಣೆ ಏನ್ ಮಾಡ ಮೇಡಮ್, ಬರೀ 10 ರೂಪಾಯಿ 5 ರೂಪಾಯಿ 300 ಗ್ರಾಮ್ಗೆ, ಇವಾಗ 200-300
1: ಸೇರ್ ಲೆಕ್ಕ. ಏನ್ ಮಾಡ್ತೀರಾ, ಹಂಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಇರ್ತವೆ. ಈಗ ನೀವು ನಿಮ್ಮ ಅಜ್ಜಿರ್ ನೋಡಿದಕ್ಕೂ, ನಿಮ್ಮ ಅಜ್ಜಿ ನಿಮ್ಮನ್ ನೋಡೋದಕ್ಕೂ ವ್ಯತ್ಯಾಸ ಇತ್ತು.
2: ನಾವು ನಮ್ಮ ಊಟ ತಿಂಡಿಲಿ ಯಾವ ಕಾಯಿಲೆನೂ ಇರ್ಲಿಲ್ಲ. ಇವಾಗೆಲ್ಲ ಬಿ ಪಿ, ಶುಗರು ಇವೆಲ್ಲ ಈಗಿನ ತಿಂಡಿಲಿ.
1: ಶಕ್ತಿನೇ ಇಲ್ಲ ಅಲ್ವಾ?
2: ಶಕ್ತಿನೇ ಇಲ್ಲ ಮೇಡಮ್, ಬಾರಿಯ ಜನಗಳು ಶಕ್ತಿ ಇಲ್ಲ,
1: ತಿನ್ನ ಜಾಸ್ತಿ ಆಗಿದೆ, ಕಾಯಿಲೆಗಳು ಜಾಸ್ತಿ ಆಗಿದೆ.
2: ಹೌದೌದು
1: ಅಲ್ವಾ?
2: ಹೌದು ಹೌದು ಮೇಡಮ್.
1: ಈಗ ನೀವು ಈಗ ಹೆಂಗೆ ಮತ್ತೆ ಅಂತದೆಲ್ಲ ಊಟ ತಿಂಡಿ ಮಾಡ್ಕೊಂಡು ಬೆಳೆದಿರೋರು, ಈಗೆಲ್ಲ ನಿಮ್ಗೂ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಈಗಿನ ಊಟ ಬೇಕು, ಏನ್ ಅನಿಸ್ತದೆ? ಜಗಳಾಡ್ತೀರಾ, ಬುದ್ಧಿ ಹೇಳ್ತೀರಾ?
2: ಏನ್ ಹೇಳ್ತೀವಿ ಅವ್ರಿಗೆ, ಅದನ್ನ ಜಾಸ್ತಿ ತಿನ್ಬೇಡ್ರಿ, ಇದನ್ನ ಜಾಸ್ತಿ ತಿನ್ಬೇಡ್ರಿ, ಆರೋಗ್ಯ ಚೆನ್ನಾಗಿಟ್ಕೇಳ್ರಿ.
1: ಹೇಳ್ತೀರಾ,
2: ಆರೋಗ್ಯ ಚೆನ್ನಾಗಿಟ್ಕೇಳ್ರಿ ಅಂತ ಹೇಳ್ತೀವಿ ನಮ್ಮ ಮಕ್ಳಿಗೂ ಹೇಳ್ತೀವಿ. ಚೆನ್ನಾಗಿ ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ, ಕೆಟ್ಟಿದ ಅಂತ ಹೇಳ್ತೀವಿ.
1: ಈಗ ಮೊಮ್ಮಕ್ಕಳೆಲ್ಲ ವಿದ್ಯಾವಂತರು, ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನಿಸ್ತದೆ?
2: ಹಿರಿ ಮಗ ಇಲ್ಲೇ ಇಂಜಿನಿಯರ್ ಎಲ್ಲ ಮಾಡಿ ಫಾರಿನ್ ಅಲ್ಲಿ ಓದಿ ಇಂಗ್ಲೆಂಡ್ ಅಲ್ಲಿ.
1: ಅಲ್ಲಜ್ಜಿ, ಇಲ್ಲಿ ಅಡಿಗೆಗೆ ಬೈತೀರಾ ನೀವು? ಫಾರಿನ್ ಹೆಂಗೆ ನಿಮ್ ಮೊಮ್ಮಕ್ಳು ತಿಂತಾರಲ್ಲ, ಏನ್ ಅನಿಸ್ತದೆ? ಮೊಮ್ಮಕ್ಳು ಬಂದಾಗ ನೀವು ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ?
2: ನಾವ್ ಮಾಡಕ್ಕೆ ಸೊಸೆಯರ್ ಮಾಡ್ತಾರೆ.
1: ಈಗಿನ ಅಡಿಗೆ ಮಾಡ್ತಾರ ಅವಾಗಿನ ಅಡಿಗೆ ಮಾಡ್ತಾರ?
2: ಈಗಿನ ಅಡಿಗೆ ಮೇಡಮ್, ಅವಾಗಿನ ಅಡಿಗೆ ಏನ್ ಮಾಡ್ತಾರೆ? ಒಟ್ಟಿಗೆ ಮುದ್ದೆ ಮಾಡ್ತಾರೆ, ಸಾರು ಮುದ್ದೆ, ಅನ್ನ ಎಲ್ಲ ಮಾಡ್ತಾರೆ.
1: ಆದ್ರೆ ನೀವು ಮಾಡ್ದಂಗ ಟೇಸ್ಟ್ ಬರಲ್ಲ
2: ನಮ್ಮ ಅಡಿಗೆ. ಸಾವೆಗಿವೆ ಇವಾಗ ಯಾರು ಬೆಳೆಯೋದು ಇಲ್ಲ, ಅನ್ನ ಮಾಡೋದು ಇಲ್ಲ, ಅದ ಬರೀ ಅಕ್ಕಿ.
1: ಅಜ್ಜಿ, ಈಗ ನಿಮ್ಗೆ ಬಿಡುವಿಲ್ಲದ ಕೆಲ್ಸಗಳು ಇರ್ತಿತ್ತು, ಬಹಳ ಚಟುವಟಿಕೆಯಿಂದ ಇರ್ತಿದ್ರಿ, ಈಗೆಲ್ಲ ರೆಸ್ಟ್ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟದಲ್ಲ ಅಜ್ಜಿ, ಏನ್ ಹೇಳ್ತೀರಾ?
2: ರೆಸ್ಟ್ ಮಾಡೋದು ಬರೀ ವಾಕ್ ಮಾಡೋದು,
1: ವಾಕ್ ಮಾಡೋದು, ರೆಸ್ಟ್ ಮಾಡೋದು, ಟಿವಿ ನೋಡೋದು.
2: ಟಿವಿ ನೋಡೋದು
1: ನೀವು ನೋಡಲ್ವಾ?
2: ನಾವು ನೋಡ್ತೀವಿ, ಏನ ಚೆನ್ನಾಗಿದೆ ಏನ, ಒಂದ್ಸರಿ ಒಂದ್ ಸ್ವಲ್ಪ ಹೊತ್ತು ಇನ್ನ ರೇಡಿ ಕೇಳ್ತೀವಿ.
1: ಹೆಂಗ್ ಟೈಮ್ ಪಾಸ್ ಮಾಡ್ತೀರಾ ಈಗ?
2: ಟೈಮ್ ಪಾಸ್ ಇನ್ನೇನು, ಒಂದ್ ಸ್ವಲ್ಪ ಹೊತ್ತು ಮಧ್ಯಾಹ್ನ ಹೊತ್ತು ಮಲಗ್ತೀವಿ. ಇನ್ನ ಮನೆಯಲ್ಲಿ ಕೋಳಿ ಸಾಕೊಂಡಿದೀವಿ, ಕುರಿ ಸಾಕೊಂಡಿದೀವಿ ನಾವು ಹಬ್ಬ ಹುಣ್ಣಿಮೆಗಳಿಗೆ. ಅವನ್ನ ಬಿಟ್ಕೊಂಡು ನಮ್ ಮನೆ ಹತ್ರಲ್ಲೇ ತೋಟ ಇದೆ, ಎಲ್ಲಾ ತರದ ಗಿಡಗಳನ್ನು ಬೆಳೆದಿವಿ.
1: ಈಗ ಕೆಲಸ ಮಾಡ್ತೀರ ಅಜ್ಜಿ?
2: ಸುಮಾರ ಅಷ್ಟೇ, ಅವ್ನ ನೋಡ್ಕೊಂಡು ನಿಗಾ ನೋಡ್ಕೊಂಡು ಅವಕ್ ಮೇವು ಮತ್ತೊಂದು ನೀರು ಕೊಟ್ಕೊಂಡು ಇರ್ತೀವಿ. ಇನ್ನು ಅಡಿಗೆ ಕೆಲಸ ಇನ್ನೇ, ಆ ಬಾಕಿ ಕೆಲಸ ಮಾಡಕ್ ಹೋಗಲ್ಲ,
1: ಮಾಡಕ್ಕಾಗಲ್ಲ.
2: ಸೊಸೆಯರ್ ಮಾಡ್ತಾರೆ,
1: ಸೊಸೆಯರ್ ಮಾಡ್ತಾರೆ.
2: ಒಬ್ಬ ಮಗಳ ಊರಿನಲ್ಲೇ ಕುಟ್ಕೊಂಡಿದ್ದೀವಿ.
1: ಅತ್ತೆ ಸೊಸೆಯರು ಎಲ್ಲ ಸ್ವಲ್ಪ ಜಗಳ ಇರುತ್ತಲ್ಲ ಮಾಡ್ತೀರಾ?
2: ಇಲ್ಲ ಮೇಡಮ್, ಅದೇನಿಲ್ಲ. ನಮ್ಮ ಮನೇಲಿ
1: ಒಟ್ಟು ಜಗಳ ಮಾಡಿಲ್ಲ ನೀವು?
2: ಜಗಳನೇ ಮಾಡಲ್ಲ ನಾವು.
1: ನಿಜ ಹೇಳಿ, ಸುಳ್ಳು ಹೇಳ್ಬಿಡಿ ಅಜ್ಜಿ. ಜಗಳ ಆಡದೆ ಇರೋ ಅತ್ತೆ ಸೊಸೆಯರು ಎಲ್ಲಿದ್ದಾರೆ?
2: ಇಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವತ್ತು ಜಗಳನೇ ಆಡಲ್ಲ.
1: ಜಗಳ ಆಡಿಲ್ವಾ?
2: ಇಲ್ಲ, ಒಟ್ಟಿಗೆ ಮೊಮ್ಮಕ್ಳೇ ಅವರು. ನಮ್ ಮೊಮ್ಮಕ್ಳೊಬ್ಳು ನಮ್ ಹಿರಿಯ ಮಗನಿಗೆ ತಂದಿರೋದು ಮೊಮ್ಮಗಳೇ, ಅಕ್ಕನ ಮಗಳು ಮಗಳು. ಅವ್ರು ಯಾವತ್ತು ಏನು ಜಗಳ ಗಿಗಳ ಏನು ಮಾಡಲ್ಲ ನನ್ನ ಜೊತೆಲಿ. ನಮ್ಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಕೊಡ್ತಾರೆ, ನಾವೇನು ಜಗಳ ಗಿಗಳ ಏನು ಮಾಡಕ್
1: ಏನು ಮಾಡಲ್ಲ. ಅವ್ರ ಪಾಡಿಗೆ ಅವರು ಇರ್ತಾರೆ, ನಿಮ್ ಪಾಡಿಗೆ
2: ಅವ್ರು ಮಾಡ್ಕೊಂತಾರೆ. ಒಬ್ಬ ಕಿರಿಯ ಮಗನ ಹೆಂಡತಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಸೊಸೈಟಿಗೆ ಹೋಗ್ತಾರೆ ಬ್ಯಾಂಕಿಗೆ. ಮಗಳು ಮನೇಲಿ ಅದು ಇದು ಕೆಲಸ ನೋಡ್ಕೊಂಡು ಮನೇಲಿ ಇದ್ದಾಳೆ. ನಾನು ಹಿಂಗೆ ಉಸ್ಬಾರಿ ಏನೇನ ನೋಡ್ಕೊಂಡು ಇರ್ತೀನಿ ಮನೆ ಹತ್ರ. ಹೇಳ್ತೀನಿ ಕತೆ, ರಾಮಾಯಣ ಮಹಾಭಾರತ ನಾನು ಇಂಥವೆಲ್ಲ ಓದ್ತೀನಿ. ಇವತ್ತು
1: ಓದ್ತೀರಾ?
2: ಹೌದು,
1: ಓದಕ್ ಬರುತ್ತೆ ನಿಮ್ಗೆ ಅಲ್ವಾ? ಆರನೇ ಕ್ಲಾಸ್
2: ಓದಿದೀವಲ್ಲ.
1: ಈಗ ಯಾವ್ದು ಓದಿದ್ರಿ ಇತ್ತೀಚೆಗೆ?
2: ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಇಂಥವನ್ನೆಲ್ಲ ಓದಿದೀನಿ ನಾನು. ಸತಿ ಸಾವಿತ್ರಿ.
1: ಈಗ್ಲೂ ಓದ್ತಿರ್ತೀರಿ?
2: ಓದ್ತಾ ಇರ್ತೀವಿ ನಾವು.
1: ನ್ಯೂಸ್ ಪೇಪರ್ ಓದ್ತೀರಾ?
2: ನ್ಯೂಸ್ ಪೇಪರ್ ನಾವು ತರ್ಸಲ್ಲ ಹಳ್ಳಿಲಿ.
1: ಪುಸ್ತಕಗಳು ಯಾರು ತಂದು ಕೊಡ್ತಾರೆ ಈಗ?
2: ಪುಸ್ತಕ ಎಲ್ಲ ನಮ್ಮ ಹಿರಿಮಗ ತಂದು ಕೊಡ್ತಾನೆ.
1: ಓದ್ತೀರಾ?
2: ಓದ್ತೀವಿ
1: ನೋಡಿ. ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಓದ್ತೀರಾ, ನಿಮ್ ಕೆಲ್ಸ ನೀವೇ ಮಾಡ್ಕೋತೀರಾ, ಆಡ್ಸಾಕ್ತೀರಾ, ಕುರಿ ಸಾಕ್ತೀರಾ, ಬಹಳ ಖುಷಿಯಪ್ಪ.
2: ನಾವೆಲ್ಲ
1: 25-30 ವರ್ಷದವ್ರಿಗೆ ಎಲ್ಲ ರೆಸ್ಟ್ ರೆಸ್ಟ್ ರೆಸ್ಟ್ ಅನ್ನೋ ಕಾಲದಲ್ಲಿ ಬಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ದಂಗೆ.
2: ನಾವ್ ಇವತ್ತು ನನಗೆ ಪುಸ್ತಕ ಓದೋದು ಅಂದ್ರೆ ಇಷ್ಟ ನನಗೆ. ಕತೆ ಪುಸ್ತಕಗಳು ಕಷ್ಟದವು, ಇಂತ ಓದೋದು ಅಂದ್ರೆ ಬಾರಿ ಇಷ್ಟ ನನಗೆ.
1: ಶೋಭಾನೆ ಪದ ಎಲ್ಲ ಹಾಡ್ತೀರ ಅಜ್ಜಿ?
2: ಹೌದು,
1: ಹೇಳಿ ನೋಡೋಣ.
2: ಮುತ್ತು ಬೆಳೆವೋದು ನಾಡು, ಮುತ್ತು ಬೆಳೆವೋದು ದೇಶ, ಮುತ್ತು ಬೆಳೆವೋದೇ ಮಲೆನಾಡು, ಸೋ ಎನ್ನಿರೆ ಶೋಭಾನವೆನ್ನಿರೆ, ಮುತ್ತು ಬೆಳೆವೋದೇ ಮಲೆನಾಡಿನ ಮಕ್ಕಳು, ಮುತ್ತಿನ ಸಸುವೆ ತೊಳುದಾರೆ, ಸೋ ಎನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವುದು ನಾಡು, ಅವಳ ಬೆಳೆವುದು ದೇಶ, ಅವಳ ಬೆಳೆವೋದೇ ಮಲೆನಾಡು, ಸೋ ಎನ್ನಿರೆ ಶೋಭಾನವೆನ್ನಿರೆ, ಅವಳ ಬೆಳೆವೋದೇ ಮಲೆನಾಡಿನ ಮಕ್ಕಳು, ಅವಳದ ಸಸುವೆ ತೊಳುದಾರೆ, ಸೋ ಎನ್ನಿರೆ ಶೋಭಾನವೆನ್ನಿರೆ, ಅವರ ಕೈ ಸಸುವೆ ಏನೆಂದು ತೊಳೆದಳೆ, ಪುಪ್ಪುಗಿರಿ ಮಲೈನ ಸಿಕ್ಕುರಾವೆ, ಸೋ ಎನ್ನಿರೆ ಶೋಭಾನವೆನ್ನಿರೆ, ಪುಪ್ಪುಗಿರಿ ಮಲೈನ ಸಿಕ್ಕುರಾದ ಒಳಗಿರುವ ನಂಜು ಬಟ್ಟಲ್ವನವೇ ಸುಖಿ ಬಾಳು, ಸೋ ಎನ್ನಿರೆ ಶೋಭಾನವೆನ್ನಿರೆ. ನಮಸ್ಕಾರ. ಚೆನ್ನಾಯ್ತು ಮೇಡಮ್?
1: ಓ ಸೂಪರ್, ಚೆನ್ನಾಗ್ ಹಾಡ್ತೀರಾ ನೀವು ಅಜ್ಜಿ. ಒಗಟ್ ಹೇಳ್ತಿರಲ್ಲ, ಹೇಳಿ ನೋಡೋಣ, ನಂಗೆ ಬಿಡ್ಸಕ್ ಬರ್ತಾ ನೋಡ್ತೀನಿ.
2: ಕೊಕ್ಕೆಲೀತೆ ಕೊನೆ ಮುಳ್ಳಲೀತೆ, ಕಿಕ್ಕೆರಮ್ಮನ್ ತೇರಲೀತೆ, ಜಕ್ಕೆನಳ್ಳಿ ಬಯಲಲೀತೆ, ಬಲ್ಲಂತರ್ ಬಲ್ಗೊಂಬೆಲೀತೆ, ಕರೆಕಾಯ ಹುಡ್ಗಿ ತುರ್ಬಲೀತೆ.
1: ಹೂವ
2: ತಾಳೆ ಹೂವು,
1: ತಾಳೆ ಹೂವು,
2: ತಾಳೆ ಹೂವು ಮುಳ್ಳು ಅದು, ಯಾರದು ಕುಯ್ಯಕ್ಕಾಗಲ್ಲ, ಅನುಭವದ್ದಾರ ಮಾತ್ರ ಅದು ತಾಳೆ ಹೂವು ಕುಯ್ಯೋದು, ಅದು ಮುಳ್ಳಿನ ಗುತ್ತಿ.
1: ಇನ್ನೊಂದು ಹೇಳಿ ನೋಡೋಣ.
2: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನು ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಲ್ಲದಾತ.
1: ಅಯ್ಯೋ ಇದು ಕಷ್ಟ ಆಯ್ತಲ್ಲ ನನ್ಗೆ. ಇನ್ನೊಮ್ಮೆ ಹೇಳಿ.
2: ಹೇಳಿ ಮೇಡಮ್.
1: ಇನ್ನೊಮ್ಮೆ ಹೇಳಿ ನೋಡೋಣ.
2: ಅಂಗಾಲು ಮೇಲು ಮಾಡಿ ನೀರು ಕುಡಿಯ ಆತ, ನಿನು ಕುಯ್ದು ನಿಮ್ಮಲ್ಲ ಬುಕಾಣ ಆತ, ನಿನಗೆ ಯಾರ ಹೇಳಿದರು ತಲೆ ಇಲ್ಲದಾತ, ನನಗೊಬ್ಬ ಹೇಳಿದ ಕರುಳಲ್ಲದಾತ. ಅದು ಆತ ನೀರ್ ಕುಡಿತಾ ಇರುತ್ತೆ ಕೆರೆಲಿ, ಏಡೇನ್ ಹೇಳುತ್ತೆ, ಏ ನೀರ್ ಕುಡಿತಾ ಇದೇವ ಆತ, ನಾಳೆಗೆ ನೀನ್ ಕುಯ್ದು ಹಬ್ಬ ಮಾಡ್ತಾರ ನಿಮ್ಮಲ್ಲಿ ಅಂತ ಹೇಳುತ್ತೆ. ಆಮೇಲೆ ಆತ ಏನ್ ಕೇಳುತ್ತೆ, ಏಡಿಯ ನಿನ್ಗ್ಯಾರ ಹೇಳಿದರು ತಲೆ ಇಲ್ಲದಾತ, ಏಡಿಗೆ ತಲೆ ಇರಕ್ಲ, ನನಗೊಬ್ಬ ಹೇಳಿದ ಕರುಳಿಲ್ಲದಾತ. ತಮಟೆಕ್ಕೆ ಸಾರ್ತಾರಲ್ಲ ನಮ್ಮೂರಲ್ಲಿ ಹಬ್ಬ ಅಂತ, ಅದು ತಮಟಿಗೆ ಕರುಳಿಲ್ಲದಾತ.
1: ಹಂಗಾರೆ ಇಲ್ಲೂ ಸೋತೆ ನಾನು. ಹೇಳಿ ಇನ್ನೊಂದ್ ಹೇಳಿ ನೋಡ್ತೀನಿ.
2: ಅಯ್ಯಯ್ಯೋ ಜೋಗಿ ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಅಯ್ಯಯ್ಯೋ ಜೋಗಿ
2: ಮೈಯೆಲ್ಲ ಬೂದಿ, ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಬೂದ್ಗುಂಬಳಕಾಯ ಅಲ್ವಾ? ಏನು
2: ಹರಳೆಣ್ಣೆ ಮಾಡ್ತೀವಲ್ಲ ಮೇಡಮ್, ಹರಳೆಣ್ಣೆ ಗಿಡ.
1: ಓ ಔಡ್ಲ, ಔಡ್ಲ ಅಂತೀವಿ ನಾವು ಅದಕ್ಕೆ.
2: ಹೌದಾ? ಅದು ಮುಟ್ಟಿರಿ ಕೈಯೆಲ್ಲ ಬೂದ್ ಬೂದಿ ಆಗುತ್ತೆ.
1: ಕರೆಕ್ಟ್.
2: ಅದು ನತ್ತಿಲ್ ಕಾಯಿ ಬಿಡುತ್ತಲ್ಲ.
1: ಹೌದು,
2: ರುದ್ರಾಕ್ಷಿಕಾಯಿನಾಗ ಮುಳ್ಳು ಮುಳ್ಳಾಗಿ.
1: ಹೌದು,
2: ಅದಕ್ಕೆ ತಲೆ ಮೇಲೆ ರುದ್ರಾಕ್ಷಿಕಾಯಿ.
1: ಓ ಅಲ್ಲೂ ಸೋತೆ ಅಜ್ಜಿ, ಮೂರ್ ಹೇಳಿದ್ರು ಮೂರು ಸೋತೆ. ಇನ್ನೊಂದ್ ಹೇಳಿ ಲಾಸ್ಟ್, ನೋಡೇ ಬಿಡೋಣ.
2: ತೇರು ಓಡುತ್ತೆ ಹೂ ಬೀಳುತ್ತೆ,
1: ತೇರು ಓಡುತ್ತೆ ಹೂ ಬೀಳುತ್ತೆ. ಹ ಅಷ್ಟೇನಾ?
2: ಅಷ್ಟೇ. ಹೇಳಿ ನೋಡ.
1: ತೇರು ಓಡುತ್ತೆ ಹೂ ಬೀಳುತ್ತೆ.
2: ರಾಗಿ ಬೀಸ್ತೀವಲ್ಲ, ರಾಗಿ ಬೀಸ್ತಿ ಓಡ್ತಾ ಇರುತ್ತೆ ಅದು ತೇರು, ಇಟ್ಟು ಬೀಳುತ್ತೆ ಸುತ್ತ.
1: ಓ ಅದು ಹೂ ತರ ಬೀಳುತ್ತೆ ಅಂತ.
2: ಇನ್ನೊಂದ್ ಹೇಳ್ತೀನಿ ನೋಡಿ ಮೇಡಮ್. ಹಸಿರು ಗಿಡಕ್ಕೆ ಮೊಸರು ಚೆಲ್ಲೈತಿ.
1: ಅದ್ ಗೊತ್ತು ನನ್ಗೆ, ಮಲ್ಲಿಗೆ ಹೂವು.
2: ಗೊತ್ತಾ?
1: ಅದೊಂದೇ ಕೊನೆಗೂ ಗೆದ್ದೆ,
2: ಒಳ್ಳೆ ಕೆಲ್ಸ.
1: ಒಗಟ್ಟು ಆಯ್ತು, ಶೋಭಾನೆ ಪದ ಆಯ್ತು. ಈಗ
2: ಜನಪದ ಗೀತೆ ಹೇಳ್ತೀನಿ ಕೇಳಿ ಮೇಡಮ್.
1: ಹೇಳ್ತೀರಾ? ಹಾಡಿ ಹಾಡಿ.
2: ಹೂವ ನೋಡೆ ಉಣಸೆಯ, ಮೊಗ್ಗ ನೋಡು ಮಲ್ಲಿಗೆಯ, ಆರಂಬ ನೋಡು ಎನ್ನ ಗೆಳತಿ ನಾರಿ, ಹೂವ ನೋಡೆ ಅಡಿಗೆಯ ಕಾಣಿಗೆ.

0: ಅರಿವುವ ನೋಡಿ ಸಗಣಿಯ ಒರುವೋಕೆ ಬಡವಾರ ಮಗಳಲ್ಲ ಅರವತ್ತೊಂದಳ್ಳಿ ಕಸಬಿಯ ನರಿವುವ ನೋಡಿ ಅರವತ್ತೇ ಒಂದಳ್ಳಿ ಕಸಬಿ ಗೌಡರ ಮಗಳು ತರುವಾಗ ನೀನು ಅರಿಯೇನೇ ನರಿವುವ ನೋಡಿ ಹೂವ ನೋಡೆ ಉಣಸೆಯ ಮೊಗ್ಗ ನೋಡೆ ಮಲ್ಲಿಗೆಯ ಆರಂಭ ನೋಡಿ ಎನ್ನ ಗೆಳತಿ ನರಿವುವ ನೋಡಿ ನಾನಿನ್ನ ತರುವಾಗ ನೀನು ಚಿಕ್ಕವಳಲ್ಲಿ ಈಗೆಲ್ಲಿ ಕಲಿತೆ ವಾಸ ಮಾತ ನರಿವುವ ನೋಡೆ.
1: ಇದರ ಅರ್ಥ ಗೊತ್ತಾತ?
2: ಇಲ್ಲ.
0: ಹೂವ ನೋಡೆ ಹುಣಸೆಯ, ಮುಂಗಾರ ಕಾಲದಲ್ಲಿ ಹುಣಸೆ ಮರ ಹೂ ಬಿಡುತ್ತೆ. ಮೊಗ್ಗ ನೋಡೆ ಮಲ್ಲಿಗೆಯ, ಮುಂಗಾರ ಕಾಲದಲ್ಲಿ ಮಲ್ಲಿಗೆ ಗಿಡ ಮೊಗ್ಗಾಗುತ್ತೆ. ಆರಂಭದಲ್ಲಿ ಹೊಲದಲ್ಲಿ ಮುಂಗಾರ ಕೆಲಸ ಅಭ್ಯಾಸ ಹೊಡಿತಾರಲ್ಲ, ಆರಂಭ ನೋಡು ಎನ್ನ ಗೆಳತಿ. ಆಮೇಲೆ ಸೊಸೆ ಹೇಳ್ತಾಳೆ, ಅಡುಗೆ ಕೋಣೆಗೆ 61 ದೀಪ ನನಗೆ ನಮ್ಮರು ಸರ್ಮುತ್ ಸಲ್ವಿದಂಗ್ ಸಲ್ವಿದ್ರು ನನ್ನ ಅಂತ ಅತ್ತಿಗೆ ಹೇಳ್ತಾಳೆ. ಅತ್ತೇನ್ ಹೇಳ್ತಾಳೆ, ಸರ್ಮುತ್ ತರದ್ರ ಸೆರ್ಗಿ ಕಟ್ಟಿಯ ದೊಡ್ಡಿ ಸಗಣಿ ಉರ್ಬಾ ಅಂತಾಳೆ ಅತ್ತೆ. ಅದಕ್ಕೆ ಸೊಸೆ ಏನ್ ಹೇಳ್ತಾಳೆ, ನನ್ ಸಗಣಿ ಊರಕ್ಕೆ ನಾನು ಬಡವ್ರ ಮಗಳಲ್ಲ, 61 ಕಸಬಿ ಮಗಳು, ತರುವಾಗ ನೀನು ಅರಿಯ.
2: ತರುವಾಗ ಗೊತ್ತಾಗ್ಲಿಲ್ವಾ ಅಂತ ಅತ್ತೆಗೆ ವಾಪಸ್ ಬೈಯೋದು. ಅಜ್ಜಿ ಈಗ ಹಳ್ಳಿನಲ್ಲೇ ಇರೋದು, ತೋಟದಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀರಾ. ಸಿಟಿ ಜೀವನ ನೋಡಿದ್ರೆ ಏನ್ ಅನಿಸ್ತದೆ ಅಜ್ಜಿ ಈಗ?
0: ನನ್ಗೆ ಸಿಟಿ ಜೀವನ ಹಿಡ್ಸಲ್ಲ ಮೇಡಮ್.
2: ಏಕೆ?
0: ಊಟ ಮಾಡಿ ಒಳಗೆ ಕುತ್ಕೊಂಡೋಗಿ ಬೇಜಾರು. ನಾವು ಅಡ್ಡಾಡ್ಬೇಕು ಮನೆ ಕಡೆ, ಸಣ್ಣ ಪುಟ್ಟ ಕೆಲಸ ನೋಡ್ಕೊಂಡು ಕೋಳಿ ಕುರಿ ನೋಡ್ಕೋಬೇಕು. ನಾವು ಸಖತ್ ದನ ಎಲ್ಲ ಸಾಕಿದ್ದು ಆವಾಗ. ಇವಾಗ ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ದನ ಕರ ಏನೂ ಇಲ್ಲ, ಕೋಳಿ ಗಿಳಿ ಸುಲಭವಾದ ಕುರಿ ಸಾಕ್ಯಾಡು ಇದೀವಿ.
2: ಈ ಗಾದೆ ಹೇಳ್ತಿರಂತಲ್ಲ ಅಜ್ಜಿ, ನೀವು ಹೇಳಿ ಒಂದೆರಡು ಗಾದೆಗಳ. ಊಟಕ್ಕೆ ಸಂಬಂಧಪಟ್ಟಿರೋದು ಏನಾರು ಗಾದೆಗಳಿದ್ಯಾ?
0: ಊಟ ಬಲ್ಲನಿಗೆ ರೋಗ ಇಲ್ಲ, ಮಾತು ಬಲ್ಲನಿಗೆ ಜಗಳಿಲ್ಲ.
2: ಮತ್ತೆ
0: ಆಸೆಗೆ ಅಮಲಿ ಉಂಡ್ರೆ ಹಾಸಿಗೆ ಮೇಲೆ ಎಲ್ಲ ಹೊಟ್ಟೆ.
2: ಕರೆಕ್ಟ್. ಆಸೆ ಪಟ್ಟು ಜಾಸ್ತಿ ತಿನ್ಬಾರ್ದು ಅಂತ. ಆಮೇಲೆ ಹೇಳಿ ಒಂದಷ್ಟು ಗಾದೆಗಳು ಹೇಳಿ, ಇನ್ನು ಕೇಳ್ತೀನಿ. ನಾವು ಏನ್ ಕೇಳೇ ಇಲ್ವಲ್ಲ ಗಾದೆಗಳು ಅಷ್ಟೊಂದು.
0: ನಿಮ್ಗೆ ಇಲ್ಲಿ ಗೊತ್ತಾರಲ್ಲ, ಅವ್ರು ಹೇಳ್ತಾರೆ ಮೇಡಮ್.
2: ಹೇಳ್ತಾರೆ, ನಮಗೂ ಸ್ವಲ್ಪ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ.
0: ಆ ಕಡೆ ಕಾಯಿ ಹೊಡೆದ್ರೆ ಪಕ್ಕದಲ್ಲಿ ನಾವು ಕಂಠನಾರು ಹೊಡಿಬೇಕು, ಆಟ ಇರ್ಬೇಕು. ಪಕ್ಕದವ್ರ ಕಾಯಿ, ತೆಂಗಿನಕಾಯಿ ಹೊಡೆದ್ರೆ ನಾವು ಅರ್ಧ ಕಂಠನಾರ ಹೊಡಿಬೇಕು ಅನ್ನ ಗಾದಿ. ಅವ್ರಿಗಿನ್ ಅವ್ರಂತಲೇ ನಾವು ಆಟವಾಗಿ
2: ಒಳ್ಳೆ ಕಾಂಪಿಟೇಷನ್ ಇರ್ಬೇಕು ಅಂತ. ಆಮೇಲೆ
0: ಆಕಾಶ ನೋಡಕ್ ನೂಕಾಟೆ ಯಾಕೆ
2: ಅಲ್ವಾ
0: ಅಲ್ವಾ,
2: ಎಷ್ಟ್ ಚೆನ್ನಾಗಿದೆ ನೋಡಿ
0: ಆಕಾಶ ನೋಡಕ್. ನೂಕಾಡೋದ್ ಯಾಕೆ?
2: ಅಷ್ಟು ವಿಶಾಲವಾಗಿದೆ ಯಾಕೆ ನೂಕಾಡ್ಬೇಕು?
0: ನಮ್ಮ ಹತ್ರ ಇರುತ್ತಲ್ಲ, ನಮ್ಮನೆ ಒಡೆಯುತ್ತಲ್ಲ. ಏನು
2: ನಮ್ಮ ಹತ್ರ
0: ಇದೆ, ನಮ್ಮನೆ ಒಡೆಯುತ್ತೆ.
2: ನಮ್ಮ ಹತ್ರ ಇದ್ ನಮ್ನೆ ಹೊಡಿತದ ಏನಪ್ಪ ಗೊತ್ತಿಲ್ಲ. ಕಣ್ಣ
0: ಕಂಡ್ರತ್ತೆ
2: ಪರವಾಗಿಲ್ಲ, ಅರ್ಧ ಅರ್ಧ ಹೇಳಿದೀನಿ.
0: ನಮ್ಮ ಹತ್ರ ಇದೆ, ನಮ್ಗೆ ಸಿಕ್ಕಲ್ಲ.
2: ಸಿಕ್ಕಲ್ಲ ಮನ್ಸು ಅಲ್ವಾ, ಮತ್ತೇನು?
0: ಈ ಮೊಳಕೈ ನಮ್ ಕೈ ಸಿಗುತ್ತಾ ಮೇಡಮ್?
2: ಮೊಣಕೈ ಓ, ಈ ಕೈಯಿಂದ ಹಿಡಿಬೋದಲ್ಲ.
0: ಆ ಕೈಲಿ ಹಿಡಿಯಲ್ಲ,
2: ಹಿಡಿಯಲ್ಲ.
0: ನಮ್ ಕೈಲಿ ಇದೆ, ನಮ್ ಕೈ ಸಿಕ್ಕಲ್ಲ.
2: ಏನ್ ನೋಡಿ ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದೀರಾ. ಮರ್ತೋಗಿದಾವ
0: ಮೇಡಮ್? ಸಖತ್ತಾಗಿ ಇದ್ದಾವೆಲ್ಲ, ಮರ್ತೋ ಇರ್ತವೆ.
2: ಇವ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಲ್ತ್ಕೊಂಡಿದಾರ ಇವನ್ನ?
0: ಒಬ್ಬ ಮೊಮ್ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ, ಇನ್ನೊಬ್ಬ ಮೊಮ್ಮಗ ಫಾರಿನ್ ಇದ್ದಾನೆ ಫಾರಿನ್ ಅಲ್ಲಿ. ಅವ್ರೆ ಇಬ್ಬರೇ ಮೊಮ್ಮಕ್ಕಳು.
2: ಅವರೆಲ್ಲ ಕಲ್ತ್ಕೊಂಡ ಆಸಕ್ತಿಯಿಂದ ಕೇಳ್ತಾರ ಇವನ್ನ?
0: ಹೌದು ಕೇಳ್ತಾರೆ. ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡ್ಕೊಂಡ್ ಚೆನ್ನಾಗಿ ಕೇಳ್ತಾರೆ.
2: ಇಷ್ಟ
0: ನೀನು ಇರ್ಬೇಕು ಹತ್ರದಲ್ಲಿ, ಬರ್ಬೇಕು,
2: ಬೈತಾರೆ. ಬಂದಿರು ನಮ್ಮ ಹತ್ರ,
0: ನಮ್ಮ ಹತ್ರ ಇರು ಬಾ ಅಂತಾರೆ.
2: ನೀವು ಹೋಗಲ್ಲ?
0: ನಾವು ಹೋಗಲ್ಲ, ನಮ್ಗೆ ಹಳ್ಳಿ ವಾತಾವರಣವೇ ಸರಿ ಅನ್ಕೊಂಡು.
2: ಇಷ್ಟ
0: ಇಷ್ಟ
2: ಒಟ್ಟು ಆರೋಗ್ಯವಾಗಿ.
0: ಒಂದು ಮಂಗಳಾರತಿ ಹೇಳ್ತೀನಿ ಕೇಳ್ರಿ. ಹೊರ ಭಾದ್ರಪದ ತದಿಗೆ ನಾಳೆ ದಿವಸ ಹರಸರೇ ತವರೂರಿಗೋಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಇಲ್ಲಿಂದ ಹೋದರೆ ಅಲ್ಲಿ ನಿನಗೆ ಯಾರುಂಟು? ಚೆಲುವೆ ಕಂಗಳ ಬಾಲೆ ತಿಳಿದು ಪೇಳೆ, ಎಲ್ಲರೇ ಆತಕ್ಕೆ ಸ್ವಾಮಿ 3 ದಿವಸಕ್ಕೆ ಬರುವೆ. ನಿಮ್ಮೆಲ್ಲರ ಶಿವ ಪೂಜೆ ಒದಗಿ ಬರುವೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ, 3 ದಿನ 5 ದಿನ ಮೀರಿದರೆ 7 ದಿನ, ಬಾರದಿದ್ದರೆ ನೀನು ಮೀರಿದವಳು ಎನಗೆ. ಹೋಗಿ ಬಾರೆ ದೇವಿ ತವರೂರಿಗೆ. ಜಯಮಂಗಳಂ ನಿತ್ಯ ಶುಭ ಮಂಗಳಂ, ಕರಿಮುಖನ ಒಡಗೊಂಡು ಕರವುದಕ್ಕೆ ನಾ ಬರುವೆ. ಅದಕ್ಕೇನು ಉಪಚಾರವೇನುಂಟು ದೇವಿ? ನೀವೇನ ಹೇಳುವಿರಿ, ನಾವೇನ ಹೇಳೆವು? ಜಯಮಂಗಳಂ, ನಿತ್ಯ ಶುಭಮಂಗಳಂ. ಪಾದಕ್ಕೂ ಪದ್ಮಕ್ಕೂ ನಾಗಸಂಪಿಗೆ ತೈಲ, ದಾಳಿಂಬ್ರೆ ದ್ರಾಕ್ಷಿ ಖಜ್ಜೂರವು, ಏಳು ಕಿತ್ತಳೆ ನಿಂಬೆ ಎಳೆಯ ಮಾವಿನ ಮರದಡಿ ಇರುವ ಆನೆ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ, ನಿತ್ಯ ಶುಭಮಂಗಳಂ. ಮೊಸರು ಬಾನವನುಂಡು ಕುಸಲೆ ಮೂಗುತಿ ನಿಟ್ಟು, ನಸುಲಿ ಅಣ್ಣಯ್ಯನ ತಂಗಿಗೆ ಶಶಿಮುಖಿಯರೆಲ್ಲ ಬೇಡಿ ದೊರೆಗಳ ಕೊಡುವ. ಜಯಮಂಗಳಂ, ನಿತ್ಯ ಶುಭಮಂಗಳಂ. ಹಳ್ಳದಲ್ಲಿ ಮೈ ತೊಳೆದು ಮಡಿಯುಟ್ಟು ತಾ ಬಂದು ಎಲ್ಲ ಬಂಗಾರವ ತೊಡಗಿ ತೊಟ್ಟು, ಶಿವನಿಗೆ ಹೆಂಡತಿಯಾದ ಗುಳ್ಳಾದ ಗೌರಮ್ಮ ಗಾರತಿ ಎತ್ತಿರೆ. ಜಯಮಂಗಳಂ, ನಿತ್ಯ ಶುಭಮಂಗಳಂ. ನಾಗಭೂಷಣದಿಂದ ನಗುತ್ತ ಗೌರಿಯ ಕಂಡು ಹೋಗಿ ಬಂದೇನೆ ದೇವಿ ತವರೂರಿಗೆ. ಈಗೇನ ಕೊಟ್ಟರು ಇನ್ನೇನ ಕೊಡುವರು? ಜಯಮಂಗಳಂ, ನಿತ್ಯ ಶುಭಮಂಗಳಂ. ಅಲ್ಪ ಸ್ವಲ್ಪವೆಂದು ಕೊಪ್ಪರಿಗೆ ಹಣ ಕೊಟ್ರು, ಒಪ್ಪದಿಂದ ಬಳಸೆಂದು ಒನ್ನ ಕಳಸವನಿಟ್ರು. ನಮ್ಮೋರು ಬಡವರಿಂದೇನ ಕೊಡುವರು? ಜಯಮಂಗಳಂ, ನಿತ್ಯ ಶುಭಮಂಗಳಂ. ಬಂಧು ಬಳಗವೆಲ್ಲ ಸುಖದಿಂದಿಯರು, ತಂದೆಗಿರಿರಾಜ ಬಾಳ ದಿನದ ಮುದುಕ. ಬಂಧು ಬಳಗವೆಲ್ಲ ಸುಖದಿಂದಿಯರು, ಜಯಮಂಗಳಂ, ನಿತ್ಯ ಶುಭಮಂಗಳಂ.
2: ಒಟ್ಟು ಮಂಗಳ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಅಜ್ಜಿ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಏನ್ ಗೊತ್ತಾ, ಓದೋರು ಅಷ್ಟೇ ಜ್ಞಾನಿಗಳಲ್ಲ, ನಿಮ್ಗೆ ಇರೋ ಅರಿವಿದೆ ಅಲ್ಲ ಒಳಗೆ, ಎಲ್ಲರ ಜೊತೆಗ್ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಕೆಲ್ಸ ಮಾಡ್ಬೇಕು, ದುಡ್ಡು ತಿನ್ಬೇಕು, ಈ ತರದ ಅರಿವು ಇದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡದು.
0: ಹೌದು ಮೇಡಮ್, ದುಡ್ಡು ನಮ್ಮ ಇದ್ರಲ್ಲಿ ನಾವಿರ್ಬೇಕು, ನಮ್ ಕಾಲ ಮೇಲೆ ನಾವು ದುಡ್ಕೊಂಡ್ ತಿನ್ಬೇಕು. ನಾವು ಬೇರೆಯವ್ರಿಗೆ ಹೇಳೋದು ಅಷ್ಟೇ, ಕಷ್ಟಪಟ್ಟು ದುಡ್ಕೊಳ್ರಿ, ದುಡ್ಡಿಟ್ಕೊಳ್ರಿ. ಈಗಿನ ಮಕ್ಕಳು ಒಂದೊಂದು ಚೆಲ್ಲಾಟ ಕಲಿಯೋದು ಅಂತವಕ್ಕೆಲ್ಲ ಹೇಳ್ತೀವಿ, ಕೇಳ್ಬಹುದು ಬಿಡ್ಬಹುದು ಅಷ್ಟೇ.
2: ಹೇಳೋದನ್ನ ಹೇಳ್ಬೇಕಲ್ಲ ಅಜ್ಜಿ,
0: ಅವ್ರು
2: ದೊಡ್ಡವ್ರು ಹೇಳ್ಬೇಕು ಕೇಳ್ತಾರೆ ಅಲ್ವಾ, ಏನ್ ಮಾಡೋದು, ಹಂಗೆ ಸಹಿಸ್ಕೋಬೇಕು ಅಲ್ವಾ. ಆಯ್ತಜ್ಜಿ, ಒಳ್ಳೇದು, ಬಹಳ ಖುಷಿ ಆಯ್ತು ನಿಮ್ ಜೊತೆಗ್ ಮಾತಾಡಿ. ನಂಗೆ
0: ಯಾವ್ದು ತಪ್ಪಿದ್ರೆ,
2: ಏನ್ ತಪ್ಪಿಲ್ಲ,
0: ಕ್ಷಮಿಸ್ಬೇಕು.
2: ಕ್ಷಮಿಸೋದ್ ಎಂತದು ತಪ್ಪೇ ಇಲ್ಲ, ಕ್ಷಮಿಸೋದ್ ಎಲ್ಲಿಂದ ಬರ್ತದೆ? ನಮಸ್ತೆ.
0: ನಮಸ್ತೆ.
3: ಇದುವರೆಗೆ ಜನಪದ ಕಲಾವಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಿ ಸಾಣೇನಹಳ್ಳಿಯ ಪುಟ್ಟಮ್ಮ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ FM 102.2 MHz.

ಆತ್ಮೀಯ ಕೇಳಿದರೆ, ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಪಾರ್ಶ್ವವಾಯುಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆ ನರರೋಗ ತಜ್ಞರಾದ ಡಾ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ನಂತರ 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಮೂಡಿಬರುವುದು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24525 ಎಸ್ಟಿಡಿ ಕ್ರಮಾಂಕ 0817. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ ನಿಮಿಷದ ಹಾಡುಗಳನ್ನು ಕೇಳಬಹುದು. ಕೇಳುಗರೆ, ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಪ್ರಗತಿಪರ ರೈತ ದಂಪತಿ ಎಸ್ಸಿ ಚಂದ್ರಶೇಖರ್ ಹಾಗೂ ಗೌರಮ್ಮ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುವುದು. ಈ ರಾತ್ರಿ 8:00 ಯುವವಾಣಿ, ಇದರಲ್ಲಿ ಅಚ್ಚುಮೆಚ್ಚು ನಿವೇದಿತ HT ಅವರಿಂದ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಇಂದು ರಾತ್ರಿ 8:30 ಗಜಲ್ಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 9:15 ಪ್ರಚಲಿತ ವಿದ್ಯಮಾನ ಸ್ಪಾಟ್ಲೈಟ್ ಮೂಡಿ ಬರಲಿದೆ. 9:10 ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ನಮ್ಮ ಮುಂದಿನ ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ.
4: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಪಾರ್ಶ್ವವಾಯು ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರು. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ವಿಭಾಗದಲ್ಲಿ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಪಾರ್ಶ್ವವಾಯು ಅಂದ್ರೆ ಏನು, ಹೇಗೆ ಸಂಭವಿಸುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತವೆ, ಕಾರಣಗಳೇನು, ಹಾಗೆ ಚಿಕಿತ್ಸೆಗಳು ಉಂಟೆ, ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ ಮೇಡಮ್.
4: ಓಕೆ, ಪಾರ್ಶ್ವವಾಯು ಅನ್ನುವಂಥದ್ದು ಬೇರೆ ಬೇರೆ ಹೆಸರುಗಳಿಂದ ಕೂಡ ಗುರುತಿಸಿಕೊಂಡಿರುವಂಥದ್ದು. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಲಕ್ವ ಅಂತ ಹೇಳ್ತೇವೆ, ಹಾಗೆ ಸ್ಟ್ರೋಕ್ ಅನ್ನುವಂಥ ಒಂದು ಪದ ಇಂಗ್ಲಿಷ್ ಪದ ಆಗಿರುವಂಥದ್ದು. ಏನ್ ಡಾಕ್ಟರ್ ಈ ಪಾರ್ಶ್ವವಾಯು ಅಂದ್ರೆ ಏನು ಅಥವಾ ಸ್ಟ್ರೋಕ್ ಅಂದ್ರೆ ಏನು ಅಂತ?
5: ಮ್ಯಾಮ್, ಸ್ಟ್ರೋಕ್ ಅಂತಂದ್ರೆ ನಮ್ಮ ಮೆದುಳಿನ ಹೋಗುವ ರಕ್ತ ಸಂಚಲನಕ್ಕೆ ಬೇಕಾಗಿರ್ತಕ್ಕಂಥ ರಕ್ತನಾಳಗಳಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆ. ಈ ಸ್ಟ್ರೋಕ್ ಆದಾಗ ಅಥವಾ ಪಾರ್ಶ್ವವಾಯು ಲಕ್ವ ಅಂತ ಏನು ಹೇಳ್ತೀವಿ, ಆ ಒಂದು ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಅಥವಾ ಕ್ಲಾಟ್ ಫಾರ್ಮ್ ಆಗಿ ಮುಂದಕ್ಕೆ ಹೋಗ್ತಕ್ಕಂಥ ರಕ್ತ ಸಂಚಲನಕ್ಕೆ ಅಡಚಣೆ ಉಂಟಾದಾಗೆ, ಈ ಅಡಚಣೆ ಉಂಟಾಗೋದ್ರಿಂದ ಆ ಭಾಗಕ್ಕೆ ಬೇಕಾಗಿರತಕ್ಕಂಥ ಆಕ್ಸಿಜನ್ ಹಾಗೂ ಗ್ಲೂಕೋಸಿನ ಕೊರತೆ ಆಗ್ತದೆ. ಆ ಕಾರಣದಿಂದ ಅಲ್ಲಿ ಇರತಕ್ಕಂಥ ಸೆಲ್ಗಳ ಡೆತ್ ಆಗ್ತದೆ. ಇದು ಒಂದು ರೀತಿಯ ಸ್ಟ್ರೋಕ್, ಇದನ್ನ ನಾವು ಇನ್ಫಾರ್ಕ್ಟ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ಸ್ಟ್ರೋಕ್ ಅಲ್ಲಿ ರಕ್ತನಾಳಗಳು ಒಡ್ಕೊಂಡು ರಕ್ತನಾಳದಿಂದ ರಕ್ತ ಸ್ರಾವ ಆಗ್ತದೆ, ಇದನ್ನ ನಾವು ಹೆಮರೇಜ್ ಅಂತ ಕರಿತೀವಿ. ಸೊ ಈ ಸ್ಟ್ರೋಕ್ ಅಲ್ಲಿ 85% ಜನರಲ್ಲಿ ಇನ್ಫಾರ್ಕ್ಟ್ಗಳು ಅಂದ್ರೆ ರಕ್ತ ಹೆಪ್ಪುಗಟ್ಟಿ ಆಗುವಂಥದ್ದು, ಇನ್ನು 10-15% ಜನರಲ್ಲಿ ರಕ್ತಸ್ರಾವ ಆಗುವಂಥದ್ದು. ಇದು ಯಾವ ಭಾಗದಲ್ಲಿ ಆಗುತ್ತೆ ಅನ್ನೋದ್ರ ಪ್ರಕಾರ ಆ ಪೇಷಂಟ್ ಏನು ಡಿಸಬಿಲಿಟೀಸ್ಗಳು ಬರುತ್ತೆ ಅಂತ ಗೊತ್ತಾಗ್ತದೆ.
4: ಅಂದ್ರೆ ಮೆದುಳಿನ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿದೆ ಅನ್ನುವ ಆಧಾರದ ಮೇಲೆ ದೇಹದ ಯಾವ ಭಾಗಕ್ಕೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ.
5: ಎಡಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ನಮ್ಮ ಬಲಗಡೆ ಭಾಗದಲ್ಲಿ ಸ್ವಾಧೀನ ಕಳ್ಕೊಳ್ಳುತ್ತೆ ಹಾಗೂ ಮಾತಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತದೆ, ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದೇ ರೀತಿ ಬಲಗಡೆ ಭಾಗದಲ್ಲಿ ಸ್ಟ್ರೋಕ್ ಆದಾಗ ಎಡಗಡೆ ಕೈ ಕಾಲಿನ ಶಕ್ತಿಯಲ್ಲಿ ಸ್ವಾಧೀನ ಕಡಿಮೆ ಆಗ್ತದೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಎಡಗಡೆ ಬ್ರೈನ್ ಬಲಗಡೆ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ, ಬಲಗಡೆ ಎಡಗಡೆಯನ್ನು ಕಂಟ್ರೋಲ್
4: ಮಾಡುತ್ತೆ. ಹಾಗಾಗಿ ಎರಡು ರೀತಿಯಲ್ಲಿ ಸಂಭವಿಸುತ್ತೆ, ಒಂದು ರಕ್ತ ಹೆಪ್ಪುಗಟ್ಟುವುದು, ಮತ್ತೊಂದು ರಕ್ತಸ್ರಾವ ಆಗುವಂತದ್ದು. ಯಾಕೆ ಈ ರೀತಿ ಆಗುತ್ತೆ ಡಾಕ್ಟ್ರೆ, ರಕ್ತ ಹೆಪ್ಪುಗಟ್ಟೋದಾಗ್ಲಿ ಅಥವಾ ರಕ್ತಸ್ರಾವ ಆಗೋದಾಗ್ಲಿ ಯಾಕಾಗುತ್ತೆ?
5: ಸಾಮಾನ್ಯವಾಗಿ ನಾವು ನೋಡಿರೋ ಹಾಗೆ ಸ್ಟ್ರೋಕ್ ಅನ್ನ ನೀವು ಕೂಡ ನೋಡೋದೆಲ್ಲ ಹಿರಿಯರಲ್ಲಿ, ಹೆಚ್ಚಾಗಿ 50-60 ವರ್ಷಗಳ ನಂತರ. ಈ ಎಲ್ಲಾ ಪೇಷಂಟ್ಸ್ಗಳಲ್ಲೂ ನಾವು ನೋಡುವಂಥದ್ದು ಕೋಮಾರ್ಬಿಡಿಟೀಸ್ ಅಂತ ಕರಿತೀವಿ. ಕೋಮಾರ್ಬಿಡಿಟೀಸ್ ಅಂದ್ರೆ ಏನು, ಕ್ರಮೇಣ

0: ವಾಗಿ ವಯಸ್ಸಾಗ್ತಾ ಹೋದಾಗೆ ಬರುವಂತ ನಮ್ಮ ಸಮಸ್ಯೆಗಳು, ಅದರಲ್ಲಿ ಮುಖ್ಯವಾಗಿ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ನಾವು ಈ ಸ್ಟ್ರೋಕ್ ಸಂಬಂಧಪಟ್ಟ ರಿಸ್ಕ್ ಫ್ಯಾಕ್ಟರ್ಸ್ ಗಳಲ್ಲಿ ನಾವು ರ್ಯಾಂಕಿಂಗ್ ಕೊಟ್ರೆ ಮೊದಲನೇ ಸ್ಥಾನ ಬ್ಲಡ್ ಪ್ರೆಷರ್. ಅದೇ ರೀತಿ ರಿಸ್ಕ್ ಫ್ಯಾಕ್ಟರ್ ಗಳಲ್ಲಿ ಒಂದು ಬ್ಲಡ್ ಪ್ರೆಷರ್, ಒಬೆಸಿಟಿ, ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ಸ್, ಈ ಕಾಮನ್ ಆಗಿ ನಾವು ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಗಳಿವೆ. ಯಾರಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಗಳು ಹೆಚ್ಚಾಗ್ತಾ ಹೋಗ್ತದೆ ಅವರಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈಗ ಕೇಳ್ಬೋದು ನೀವು, ಎಷ್ಟೊಂದು ಜನರಲ್ಲಿ ಇವೆಲ್ಲ ಇರ್ತವೆ ಇನ್ನೂ ಆಗಿರಲ್ಲ. ಹೌದು, ಬಟ್ ಸಾಧ್ಯತೆಗಳು ಹೆಚ್ಚಾಗ್ತವೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ಅವರುಗಳು ಅವುಗಳ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಅಂದರೆ ಬಿ ಪಿ ಇದ್ದಾಗ ಬಿ ಪಿಯನ್ನು ನೆಗ್ಲೆಕ್ಟ್ ಮಾಡದೇ ವೈದ್ಯರನ್ನು ಭೇಟಿಯಾಗಿ ಸಮಯ ಸಮಯವಾಗಿ ಚಿಕಿತ್ಸೆಗೆ ತಗೊಳ್ತಾ ಇರೋದು ಒಳ್ಳೆಯದು. ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ದುಶ್ಚಟಗಳಿಂದ ದೂರ ಇರೋದು ಒಳ್ಳೆಯದು. ಪ್ರತಿ ದಿವಸ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಳ್ಳೆಯದು.
1: ಫಿಸಿಕಲ್ ಆಕ್ಟಿವಿಟಿ ಅಂತೂ ಇರಬೇಕು. ಈಗ ಹೆಚ್ಚಾಗಿ ಕೊರತೆ ಆಗ್ತಾ ಇರೋದೇ ದೈಹಿಕ ಚಟುವಟಿಕೆ. ಜೊತೆಗೆ ಒತ್ತಡ ಕಾಂಟ್ರಿಬ್ಯೂಷನ್ ಇದೆಯಾ?
0: ಹೌದು ಮ್ಯಾಮ್, ಇವತ್ತಿನ ದಿನದಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಲ್ಲೂ ಬಿಸಿ ಹೆಕ್ಟಿಕ್ ಲೈಫ್ ಆಗಿ ಬಿ ಪಿ ಶುಗರ್ ಜೊತೆಗೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇಂಡಿವಿಜುವಲ್ ಆಗಿ ಮಾಡದೇ ಇದ್ರು ಇವುಗಳ ಜೊತೆಗೆ ಸೇರಿಕೊಂಡು ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ.
1: ಓಕೆ ಡಾಕ್ಟ್ರೆ, ಹೌದು ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ?
0: ಮ್ಯಾಮ್, ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ನಾವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಸಿಂಪ್ಟಮ್ಸ್ ಅನ್ನ ಸಾಮಾನ್ಯವಾಗಿ ಈಸಿಯಾಗಿ ಅರ್ಥ ಆಗಲಿಕ್ಕೆ ಅದನ್ನ ಬಿ ಫಾಸ್ಟ್ ಅಂತ ಒಂದು ಆಕ್ರೋನಿಮ್ ಮಾಡ್ಕೊಂಡಿದ್ವಿ. ಬಿ ಫಾಸ್ಟ್ ಅಂದ್ರೆ ಏನು? ಬಿ ಇ ಎಫ್ ಎ ಎಸ್ ಟಿ ಅಂತ. ಬಿ ಅಂದ್ರೆ ಬ್ಯಾಲೆನ್ಸಿಗೆ ಸಂಬಂಧಪಟ್ಟು, ಈ ಎಲ್ಲ ಸಿಂಪ್ಟಮ್ಸ್ಗಳು ಸಡನ್ ಆಗಿ ಬರ್ತದೆ ಅವರಲ್ಲಿ, ಸಡನ್ ಆಗಿ ಬ್ಯಾಲೆನ್ಸಿಗೆ ಸಂಬಂಧಪಟ್ಟ ತೊಂದರೆಗಳು. ಇ ಅಂದ್ರೆ ಐಸ್, ಅಂದ್ರೆ ಅವ್ರ ವಿಷನ್ಗೆ ತೊಂದರೆ ಆಗ್ಬೋದು, ಐ ಮೂಮೆಂಟ್ಸ್ಗಳಲ್ಲಿ ತೊಂದರೆ ಆಗ್ಬೋದು. ಎಫ್ ಅಂದ್ರೆ ಫೇಸ್, ಫೇಸ್ ಅಲ್ಲಿ ಒಂದು ರೀತಿ ಡಿವಿಯೇಷನ್, ಒಂದು ಕಡೆ ಭಾಗ ಸ್ವಲ್ಪ ಸೊಟ್ಟಾಗೋದು ಅಂತಾರಲ್ಲ ಆ ರೀತಿ. ಎ ಅಂದ್ರೆ ಆರ್ಮ್, ಅಂದ್ರೆ ಒಂದು ಭಾಗದ ಕೈಯಿನ ಶಕ್ತಿ ಕಡಿಮೆ ಆಗ್ತದೆ, ಸ್ವಾಧೀನ ಕಡಿಮೆ ಆಗ್ತದೆ. ಎಸ್ ಅಂದ್ರೆ ಸ್ಪೀಚ್, ಮಾತು ತೊದಲಾಗುವಂಥದ್ದು ಇರ್ಬೋದು, ಕೆಲವೊಬ್ಬರಲ್ಲಿ ಮಾತು ಸಂಪೂರ್ಣವಾಗಿ ನಿಂತೇನು ಹೋಗ್ಬೋದು. ಟಿ ಅಂದ್ರೆ ಟೈಮ್ ಅಂತ. ಇವೆಲ್ಲ ಆದಾಗ ತುಂಬಾ ಹೊತ್ತು ವೇಸ್ಟ್ ಮಾಡದೇನೆ ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಬನ್ನಿ ಅನ್ನೋದ್ರ ಬಗ್ಗೆ ಟೀಗೆ, ಟೈಮಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೆ.
1: ಈ ಎಲ್ಲ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣನೆ ಏನು ಆ ಸಮಯ ಇದೆ ಅದನ್ನ ವ್ಯರ್ಥ ಮಾಡದೆ ಆದಷ್ಟು ಬೇಗ ಆಸ್ಪತ್ರೆಗೆ ಬನ್ನಿ ಅಂತ. ಇಲ್ಲಿ ಎರಡು ಪ್ರಶ್ನೆ ಡಾಕ್ಟರ್ ನಂದು, ಆ ಸಮಯ ಎಷ್ಟು, ಎಷ್ಟು ಸಮಯದ ಒಳಗೆ ಯಾವ ಆಸ್ಪತ್ರೆಗೆ?
0: ಇವತ್ತಿನ ದಿನ 4.5 ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಇರ್ತಕ್ಕಂಥ ಆಸ್ಪತ್ರೆಗೆ ಬಂದರೆ ಆ ಕ್ಲಾಟ್ ಅಂತ ನಾನು ಏನು ಹೇಳಿದೆ, ಆ ಕ್ಲಾಟನ್ನು ಕರಗಿಸುವಂಥ ಇಂಜೆಕ್ಷನ್ಸ್ಗಳು ಬಂದಿದೆ ಮೇಡಮ್. ಅದನ್ನು ನಾವು ಇಂಜೆಕ್ಷನ್ ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ, ಇನ್ನೊಂದು ಆಲ್ಟೆಪ್ಲೇಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಟೆನೆಕ್ಟೆಪ್ಲೇಸನ್ನು ನಾವು ಬಳಸುವಂಥದ್ದು, ಇದು ಅರೌಂಡ್ 30-35 ಸಾವಿರ ಆಗ್ತದೆ ಈ ಒಂದು ಇಂಜೆಕ್ಷನ್ಗೆ. ಇದು ನೀವು ಕೇವಲ 4.5 ಗಂಟೆ ಒಳಗಡೆ ಬಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಆಗಿ ಈ ರೀತಿಯ ಒಂದು ಸ್ಟ್ರೋಕ್ ಇದೆ ಅಂತ ಗೊತ್ತಾದಾಗ ಬಳಸಿದರೆ ಅವರ ಕ್ಲಾಟ್ ಕರಗುವ ಸಾಧ್ಯತೆಗಳು ಹೆಚ್ಚು, ಅದರಿಂದ ಮುಂದೆ ಆಗುವ ನ್ಯೂನತೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಒಂದು ಎರಡನೇದು, 4.5 ಗಂಟೆಗಳ ನಂತರ ಬಂದು ಸಪೋಸ್ ಅವರ ರಕ್ತನಾಳದಲ್ಲಿ ಕ್ಲಾಟ್ ಇದೆ ಅಂತ ಗೊತ್ತಾದಾಗ ಇವತ್ತಿನ ದಿನದಲ್ಲಿ ಆ ಕ್ಲಾಟನ್ನು ಡೈರೆಕ್ಟ್ ಆಗಿ ತೆಗೆಯುವಂಥ ಆಸ್ಪತ್ರೆಗಳು ಕೂಡ ಇದೆ. ಅದು ನಿಮಗೆ ಸಣ್ಣ ಊರಿನ ಆಸ್ಪತ್ರೆಗಳಲ್ಲಿ ಸೌಲಭ್ಯವಿಲ್ಲ, ಹೆಚ್ಚಾಗಿ ಇದು ಮೇಜರ್ ಸಿಟೀಸ್ ಅಂತ ಹೇಳ್ತೀವಿ, ಮೆಟ್ರೋಸಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದರೆ ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು. ಸೊ ಆ ಒಂದು ಪ್ರೊಸೀಜರ್ಗೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂದರೆ ನೇರವಾಗಿ ರಕ್ತನಾಳಕ್ಕೆ ಹೋಗಿ ಆ ಕ್ಲಾಟನ್ನು ರಿಟ್ರೀವ್ ಮಾಡುವಂಥದ್ದು. ಸೊ ಇದು ನೀವು 6 ಗಂಟೆಯಿಂದ 9 ಗಂಟೆವರೆಗೂ ಮಾಡ್ತಾರೆ, ಬಟ್ ಇಂಜೆಕ್ಷನ್ ಕೊಡೋದು ಮಾತ್ರ 4.5 ಗಂಟೆ ಒಳಗಡೆ ಮಾತ್ರ. ನೀವು ಅದಾದ ನಂತರ ಬಂದು ಡಾಕ್ಟರ್ ಅದು ಇಂಜೆಕ್ಷನ್ ಇದೆಲ್ಲ ಕೊಡ್ರಿ ಅಂತ ಕೇಳಿದ್ರು ಕೊಡೋದಿಲ್ಲ, ಅಕಾರ್ಡಿಂಗ್ ಟು ಗೈಡ್ ಲೈನ್ಸ್.
1: ಡಾಕ್ಟರ್, ಈಗ ಪರೀಕ್ಷೆ ಎನ್ನುವಂಥದ್ದು ನಮಗೆ ಒಂದು ಲಕ್ಷಣಗಳ ಮೇಲೆ ಗುರುತಿಸಿರುವಂಥದ್ದು. ಈಗ ಪರೀಕ್ಷೆ ನೀವು ಹೇಳಿದ್ರೆ ಎರಡು ರೀತಿಯಾಗಿ ಆಗುವಂಥದ್ದು. ನಾವು ಮನೆಯಿಂದ ಬರೋವರೆಗೂ ಒಂದು ಸಮಯ, ಬಂದ ಮೇಲೆ ನೀವು ಪರೀಕ್ಷೆಯನ್ನ ಮಾಡುವಂಥದ್ದು ಸಮಯ, ಈ ಒಂದು ಸಮಯವನ್ನ ಅಥವಾ ಬಂದ ತಕ್ಷಣ ಏನಾದ್ರು ಚಿಕಿತ್ಸೆ ಶುರು ಮಾಡಿಬಿಡ್ತೀರಾ, ಹೇಗೆ?
0: ಇಲ್ಲ ಮ್ಯಾಮ್, ಇದು ಒಂದು ಬಾರಿ ನಮಗೆ ಸ್ಟ್ರೋಕ್ ಇರುವಂತಹ ಸಾಧ್ಯತೆಗಳು ಕಂಡು ಬಂದಲ್ಲಿ ನೀವು ಈಗ SS ನಾರಾಯಣ ಎಕ್ಸಾಂಪಲ್ ಆಗಿ ಬಂದ್ರೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಬಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಟೀಮ್ ಆಕ್ಟಿವೇಟ್ ಆಗ್ತದೆ. ಸೊ ಅವ್ರು ಅದನ್ನ NIHS ಸ್ಕೇಲ್ ಅಂತ ಇರ್ತದೆ ಮೇಡಮ್, ಅದನ್ನು ನೋಡ್ಕೊಂಡ್ಬಿಟ್ಟು ಸೈಮಲ್ಟೇನಿಯಸ್ಲಿ ಇದೆಲ್ಲ ಜೊತೆಗೆ ನಡೀತಾ ಇರ್ತದೆ. ಆ ಪೇಷಂಟಿನ ರಕ್ತವನ್ನು ಕೆಲವು ಪರೀಕ್ಷೆಗಳಿಗೆ ಕಳಿಸೋದಿರ್ತದೆ, ಕಳಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್. ನಮ್ಮ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದ ಪೇಷಂಟ್ಗಳು ಬಂದಾಗ MRI ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡ್ಕೊಂಡಿದ್ದೀವಿ. ಆ ಸಮಯದಲ್ಲಿ ಬೇರೆ ಯಾವುದೇ ಸ್ಕ್ಯಾನ್ ನಡೀತಾ ಇದ್ರೂ ಕೂಡ ಆ ಪೇಷಂಟನ್ನು ನಾವು ಹೊರಗಡೆ ತರಿಸಿ ಈ ಸ್ಟ್ರೋಕ್ ಆಗಿರೋ ಪೇಷಂಟ್ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ, 4.5 ಗಂಟೆ ಒಳಗಡೆ ಬಂದಾಗ ಮಾತ್ರ. ಸೊ ಬೇಗನೆ ಸ್ಟ್ರೋಕಿನ ಇಮೇಜಿಂಗ್ ಮುಗಿಸಿ ಹೌದು ಕ್ಲಾಟ್ ಇದೆ ಅಂತ ಗೊತ್ತಾದರೆ ಆ ಇಂಜೆಕ್ಷನ್ ಬಳಕೆ ಮಾಡ್ತೀವಿ. ಇದರಲ್ಲಿ ಸಾಧ್ಯವಾದಷ್ಟು ಪ್ರೋಟೋಕಾಲ್ ಅಂತ ಹೇಳ್ತೀವಿ ಮೇಡಮ್, ಅಂದ್ರೆ ಎಮರ್ಜೆನ್ಸಿಯಿಂದ ನಾವು ಸ್ಕ್ಯಾನಿಗೆ ಹೋಗುವಂತ ಸಮಯ, ಸ್ಕ್ಯಾನ್ ಇಂದ ಇಂಜೆಕ್ಷನ್ ಕೊಡುವಂತ ಸಮಯ, ಇದೆಲ್ಲದೂ ಮ್ಯಾಟರ್ ಆಗ್ತದೆ.
1: ಅದಷ್ಟು ಬೇಗನೆ ಆಗ್ಬೇಕು ಚಿಕಿತ್ಸೆ ಅನ್ನುವಂಥದ್ದು, ಬೇಗ ಆಗ್ಬೇಕು.
0: ಪ್ರತಿ ನಿಮಿಷ ನಮಗೆ ಅತ್ಯಮೂಲ್ಯ. ಯಾಕೆ ಇದು ಎವ್ರಿ ಮಿನಿಟ್ ಕೌಂಟ್ಸ್ ಅಂದ್ರೆ ಟೈಮ್ ಈಸ್ ಬ್ರೈನ್ ಅಂತ. ಅಂದ್ರೆ ನಮ್ಮ ಪ್ರತಿ ಒಂದು ನಿಮಿಷ ನಾವು ವ್ಯರ್ಥ ಮಾಡಿದ ಹಾಗೆ ಒಂದೊಂದು ನಿಮಿಷಕ್ಕೆ 1.9 million ಸೆಲ್ಗಳ ಡೆತ್ ಆಗ್ತದೆ ಮೇಡಮ್. ಸೊ ಆ ಡೆತ್ ಹೆಚ್ಚು ಡೆತ್ ಆಗ್ತಾ ಹೋದಂಗೆ ನ್ಯೂನತೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತದೆ. ಆ ನ್ಯೂನತೆ ಅಥವಾ ಡಿಸೆಬಿಲಿಟಿಯನ್ನ ಕಡಿಮೆ ಮಾಡೋದಕ್ಕೋಸ್ಕರ ಬೇಗನೆ ಆಸ್ಪತ್ರೆಗೆ ಬನ್ನಿ, ಬೇಗನೆ ಆ ಇಂಜೆಕ್ಷನ್ ಬಳಸಿದ್ರೆ ಈ ಡಿಸೆಬಿಲಿಟಿಯನ್ನ ಕಡಿಮೆ ಮಾಡಬಹುದು.
1: ಡಾಕ್ಟರ್, ಈಗ ನಾವು ಜನಗಳಲ್ಲಿ ನೀವು ಹೇಳ್ತೀರಿ ಕೆಲವೊಂದು ಲಕ್ಷಣಗಳನ್ನ ಹೇಳಿರ್ತೀರಿ, ಆದ್ರೆ ನಮ್ಗೆ ಸುಮ್ನೆ ಏನೋ ಕೈಕಾಲು ಜೋ ಮಿಡಿತು, ಏನೋ ಸ್ವಲ್ಪ ನೋವು ಬಂತು, ಈಗ ಏನೋ ಆಯ್ತು ಅಂದ ತಕ್ಷಣ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಒಂದು ಭಯ ಕಾಣಿಸುತ್ತೆ. ಹೇಗೆ ನಾವು ಆ ವ್ಯತ್ಯಾಸವನ್ನ ಗುರುತಿಸಬೇಕು ಸ್ಟ್ರೋಕ್ ಇರುವಂತ ಲಕ್ಷಣಗಳಿಗೂ ಅಥವಾ ಬೇರೆದೇ ತೊಂದರೆಗಳಿಂದ ಆದುವಂತ ಲಕ್ಷಣಗಳಿಗೂ ಹೇಗೆ ವ್ಯತ್ಯಾಸವನ್ನ ಕಂಡು ಹಿಡ್ಕೊಳ್ಳೋದು?
0: ನಾನು ಆಗ್ಲೇ ಹೇಳಿದ ಹಾಗೆ ಆ ಬಿ ಫಾಸ್ಟ್ ಅನ್ನೋದು ಅದು ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ಬ್ಯಾಲೆನ್ಸ್ ಸಮಸ್ಯೆಗಳಾದ್ರೆ, ವಿಷನ್ ಪ್ರಾಬ್ಲಮ್ ಆದ್ರೆ, ಅಥವಾ ಫೇಸ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದ್ರೆ ಸಾಮಾನ್ಯವಾಗಿ ಗೊತ್ತಾಗಿಬಿಡ್ತದೆ. ಅದರಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡೋದು ಬೇಡ. ಬಟ್ ಹಲವು ಬಾರಿ ಏನಾಗ್ತದೆ, ಜನರಲ್ಲಿ ಅಲ್ಲೆಲ್ಲ ಜುಮ್ ಅನ್ನತ್ತೆ, ಇನ್ನೊಂದ್ ಕಡೆ ಏನೋ ಒಂದ್ ರೀತಿಯ ಮರಗಟ್ಟದಂಗ ಅನ್ಸುತ್ತೆ. ಅವೆಲ್ಲ ಆದಾಗ ನಾನು ಹೇಳೋದು, ನೀವು ಬಂದು ವೈದ್ಯರಲ್ಲಿ ಅದ್ರ ಬಗ್ಗೆ ಮಾತಾಡಿಕೊಂಡು ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ವೈದ್ಯರು ಒಂದ್ಸಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅದು ಸ್ಟ್ರೋಕಿನ ಸಂಬಂಧಪಟ್ಟ ಸಿಂಪ್ಟಮ್ಸ್ ಹೌದು ಅಲ್ಲ ಅನ್ನೋ ಖಾತ್ರಿಯನ್ನು ಕೊಡ್ತಾರೆ ನಮಗೆ ನರರೋಗ ತಜ್ಞರು. ಎಷ್ಟೊಂದು ಬಾರಿ ಆ ಸಿಂಪ್ಟಮ್ಸ್ಗಳಿಂದನೇ ಆತಂಕಕ್ಕೆ ಒಳಗಾಗಿರ್ತಾರೆ ಹಲವಾರು ಜನಗಳು, ಯಾಕಂದ್ರೆ ಅದನ್ನು ಅವ್ರ ಮನೆಯಲ್ಲಿ ನೋಡಿರ್ಬೋದು ಅಥವಾ ನೇಬರ್ಸಲ್ಲಿ ನೋಡ್ಬಿಟ್ಟಿರ್ತಾರೆ ಸಿಂಪ್ಟಮ್ಸ್ಗಳು, ಒಂದು ರೀತಿಯ ಭಯ ಅವರಲ್ಲಿ ಕಾಡ್ತಾ ಇರುತ್ತೆ. ಸೊ ನೀವು ವೈದ್ಯರನ್ನ ಭೇಟಿಯಾಗಿ ಪರೀಕ್ಷೆಗೆ ಒಂದ್ಸಲಿ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಮುನ್ಸೂಚನೆಗಳೇನಾದ್ರೂ ಕಾಣಿಸ್ಕೊಳ್ಬಹುದು ಸ್ಟ್ರೋಕ್ ಅಲ್ಲಿ
0: ಮೇಡಮ್? ಹೌದು, ಎಷ್ಟೊಂದು ಬಾರಿ ಏನಾಗ್ತದೆ, ಸ್ಟ್ರೋಕ್ ಆಗೋದಕ್ಕಿಂತ ಮುಂಚೆ ವಾರ್ನಿಂಗ್ ಸಿಂಪ್ಟಮ್ಸ್ ಗಳು ಬರ್ತದೆ ಕೆಲವೊಬ್ಬರಲ್ಲಿ, ಅದನ್ನ ನಾವು TIA ಅಂತ ಕರಿತೀವಿ. TIA ಅಂದ್ರೆ ಟ್ರಾನ್ಸಿಯಂಟ್ ಇಶ್ಕಿಮಿಕ್ ಅಟ್ಯಾಕ್ಸ್ ಅಂತ. ಸೊ ಇದೇನಾಗ್ತದೆ, ಹಲವು ಬಾರಿ ಒಂದು ಭಾಗ, ಫಾರ್ ಎಕ್ಸಾಂಪಲ್ ಬಲಗಡೆ ಕೈ ಕಾಲು ಹಾಗೂ ಮಾತು ತೊದಲಾಗೋದಿರ್ಬೋದು, ಕೆಲವು ನಿಮಿಷಗಳು, 5 ನಿಮಿಷ 10 ನಿಮಿಷ ಆಗಿ ಸಂಪೂರ್ಣವಾಗಿ ಪೇಷಂಟ್ ರಿಕವರ್ ಆಗಿಬಿಟ್ಟಿರ್ತಾರೆ. ಅದು ವಾರ್ನಿಂಗ್ ಸೈನ್ ಇದ್ದಂಗೆ. ಅಂದ್ರೆ ನೀವು ಸಾಧ್ಯವಾದಷ್ಟು ಬೇಗನೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆಗೆ ಒಳಪಡೋದು ಒಳ್ಳೇದು. ಬಟ್ ಹಲವಾರು ಬಾರಿ ಜನ ಏನ್ ಮಾಡ್ತಾರೆ, ಈ ರೀತಿ 3 ಬಾರಿ 4 ಬಾರಿ ಆಗಿರುತ್ತೆ ಆದ್ರೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು TIAs ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಅದು ವಾರ್ನಿಂಗ್ ಸಿಗ್ನಲ್. ಅದಾದಾಗ ಬೇಗನೆ ಆಸ್ಪತ್ರೆಗೆ ಹೋದ್ರೆ ನಿಮಗೆ ಸ್ಟ್ರೋಕ್ ಆಗೋ ಸಾಧ್ಯತೆಯನ್ನ ನಾವು
1: ತಡೆ ಹಿಡಿಬಹುದು. ಇದು ಒಂದು ಮುನ್ಸೂಚನೆ ಆಗಿ ಕಾಣಿಸ್ಕೊಳ್ಳುತ್ತೆ. ಓಕೆ ಡಾಕ್ಟರ್, ಈಗ ನೀವು ಆಸ್ಪತ್ರೆ ಬಗ್ಗೆ ಹೇಳಿದ್ರಿ, ಜೊತೆಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ. ಈಗ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಸ್ಟ್ರೋಕ್ ಆಯ್ತು ಅಥವಾ ಲಕ್ವ ಹೊಡಿತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂಥದ್ದು.
0: ಆ ಸಿಂಪ್ಟಮ್ಸ್ಗಳು ಕಂಡು ಕೂಡಲೇ, ಬಿ ಫಾಸ್ಟ್ ಅನ್ನೋ ಸಿಂಪ್ಟಮ್ಸ್ಗಳು ಕಂಡು ಕೂಡಲೇ ನೀವು ಸಾಧ್ಯವಾದಷ್ಟು ಬೇಗನೆ ಸ್ಟ್ರೋಕ್ ರೆಡಿ ಇರತಕ್ಕಂತ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಂದ್ರೆ ಏನು, ಕೊನೆ ಪಕ್ಷ ಅಲ್ಲಿ CT scan ಏನ ಫೆಸಿಲಿಟಿ ಇರ್ತದೆ. ಅಟ್ಲೀಸ್ಟ್ ಒಂದು CT scan ಮಾಡಿಬಿಟ್ಟು ರಕ್ತ ಹೆಪ್ಪುಗಟ್ಟಿರಬಹುದಾ ಅಥವಾ ರಕ್ತ ಸ್ರಾವ ಇದೆಯಾ ಅಲ್ಲ ಅನ್ನೋದು ಗೊತ್ತಾಗ್ತದೆ ಅವರಲ್ಲಿ. ಅಲ್ಲಿಂದ ಮುಂದಕ್ಕೆ ಇಂಜೆಕ್ಷನ್ ಕೊಡೋ ಫೆಸಿಲಿಟಿ ಇದ್ರೆ ಕೊಡಿಸ್ಕೊಂಡು ಮುಂದಿನ ಸೆಂಟರ್ಗಳಿಗೆ ಹೋಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಈ ಆಸ್ಪತ್ರೆಗಳಲ್ಲೂ ಕೂಡ ನಾವು 3-4 ನಮೂನಿ ಇದೆ ಮೇಡಮ್. ಒಂದರಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತೀವಿ, ಇನ್ನೊಂದರಲ್ಲಿ ಪ್ರೈಮರಿ ಸ್ಟ್ರೋಕ್ ಸೆಂಟರ್ ಅಂತೀವಿ. ಆ ಮೊದಲನೇ ಹಂತದಕ್ಕಿಂತ ಇನ್ನೂ ಉತ್ತಮ ವ್ಯವಸ್ಥೆಗಳಲ್ಲಿ ಇರ್ತದೆ, MRI ಇರ್ತದೆ. ಇನ್ ನೆಕ್ಸ್ಟ್ ಅಂತಂದ್ರೆ ಥ್ರಾಂಬೆಕ್ಟಮಿ ಕೇಪಬಲ್ ಅಂತ ಹೇಳಿದೆ ನಿಮಗೆ, ಎಲ್ಲಿ ಡೈರೆಕ್ಟ್ ಆಗಿ ಹೋಗಿ ರಕ್ತನಾಳನ ಕ್ಲಾಟ್ ಅನ್ನ ತೆಗೆಯುವಂತ. ಇನ್ನು ಕಾಂಪ್ರಹೆನ್ಸಿವ್ ಸ್ಟ್ರೋಕ್ ಸೆಂಟರ್ಸ್ ಅಂತ ಇರ್ತದೆ, ಇದು ಹೆಚ್ಚಾಗಿ ಬಿಗ್ಗರ್ ಸಿಟೀಸ್ ಮೆಟ್ರೋಸ್ ಅಲ್ಲಿ ಇರ್ತದೆ, ವೇರ್ ದೇ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಲೈಕ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ನ್ಯೂರೋ ICU, ನ್ಯೂರೋ ರಿಹಬಿಲಿಟೇಷನ್ 24/7 ಆಲ್ ದ ಟೈಮ್. ಸೊ ನಿಮಗೆ ಹತ್ತಿರವಿರತಕ್ಕಂಥ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗಳಿಗೆ ಹೋಗೋದು ಸೂಕ್ತ. ದಯವಿಟ್ಟು ಸಣ್ಣ ಕ್ಲಿನಿಕ್ಗಳಾಗಲಿ, ನರ್ಸಿಂಗ್ ಹೋಮ್ಗಳಾಗಲಿ, ಎಲ್ಲಿ ನಿಮಗೆ ಇಮೇಜಿಂಗ್ ಫೆಸಿಲಿಟಿ ಇರೋದಿಲ್ಲ ಅಲ್ಲಿ ಹೋಗಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಆಮೇಲೆ ಈ ಭಾಗದಲ್ಲಿ ರೂರಲ್ ಏರಿಯಾಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಕೊಬ್ಬರಿ ಎಣ್ಣೆ ಕುಡಿಸುವಂತ ಒಂದು ಪದ್ಧತಿ ಇದೆ. ಈ ಪದ್ಧತಿ ಮೊದಲನೇದಾಗಿ ಅದಕ್ಕೆ ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಸೊ ಮಾಡೋದು ಒಳ್ಳೆಯದಲ್ಲ. ಎರಡನೆಯದು, ಈ ಪೇಷಂಟ್ಗಳಲ್ಲಿ ಕೊಬ್ಬರಿ ಎಣ್ಣೆ ಕುಡಿಸುವ ಒಂದು ಭರದಲ್ಲಿ ಕೆಲವು ಬಾರಿ ನಾನು ಎರಡೆರಡು ಕೊಬ್ಬರಿ ಎಣ್ಣೆ ಬಾಟ್ಲುಗಳನ್ನು ಕುಡಿಸಿರುವಂಥ ಸನ್ನಿವೇಶಗಳಿದೆ. ಅದು ಅನ್ನನಾಳಕ್ಕೆ ಹೋಗೋ ಬದಲು ಎಷ್ಟೊಂದು ಸಾರಿ ಶ್ವಾಸಕೋಶಕ್ಕೆ ಹೋಗಿಬಿಟ್ಟಿರುತ್ತೆ. ಶ್ವಾಸಕೋಶಕ್ಕೆ ಹೋದರೆ ಅವರುಗಳಿಗೆ ಆಸ್ಪಿರೇಷನ್ ನ್ಯೂಮೋನಿಯಾ ಅನ್ನೋ ಒಂದು ಸಮಸ್ಯೆ ಆಗ್ತದೆ. ಆ ಆಸ್ಪಿರೇಷನ್ ನ್ಯೂಮೋನಿಯಾ ಆದರೆ ನಾವು ಎಷ್ಟೊಂದು ಬಾರಿ ವಾರ್ಡ್ಗಳಲ್ಲಿ ಚಿಕಿತ್ಸೆ ಕೊಡೋದ್ರ ಬದಲಾಗಿ ಅವರನ್ನು ICU ಮ್ಯಾನೇಜ್ ಮಾಡಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಹಾಸ್ಪಿಟಲ್ ಸ್ಟೇ ಕೂಡ ಪ್ರೊಲಾಂಗ್ ಆಗ್ತದೆ, ಹೆಚ್ಚು ದಿನ ಇರಬೇಕಾಗ್ತದೆ. ಅದರಿಂದ ಪೇಷಂಟ್ಗೆ ತೊಂದರೆ, ಅದರಿಂದ
1: ಎಲ್ಲ ರೀತಿಯ ತೊಂದರೆಗಳಿಗೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಕುಡಿಸಬೇಡಿ ಅನ್ನುವಂಥದ್ದೇ ಕಿವಿ ಮಾತು.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಚಿಕಿತ್ಸೆ ಏನೆಲ್ಲ ಉಂಟು?
0: ಮೊದಲನೇದಾಗಿ ನಾನು ಹೇಳಿರೋ ಹಾಗೆ ನೀವು ಬೇಗನೆ ಈ ಹಾಸ್ಪಿಟಲ್ಗಳಿಗೆ ಬಂದರೆ, 4.5 ಗಂಟೆ ಒಳಗಡೆ ಬಂದರೆ ಸೂಕ್ತವಾದ ಪೇಷಂಟ್ಸ್ಗಳಿರ್ತಾರೆ. ಅದಕ್ಕೂ ಕೂಡ ಕ್ರೈಟೀರಿಯಾಗಳಿದೆ ಮೇಡಮ್. ಇಂಡಿಕೇಶನ್ಸ್, ಕಾಂಟ್ರಾ ಇಂಡಿಕೇಶನ್ಸ್ ಅಂತೀವಿ. ಅಂದರೆ ಯಾರಲ್ಲಿ ನಾವು ಕೊಡೋದಕ್ಕೆ ಬರೋದಿಲ್ಲ ಇಂಜೆಕ್ಷನ್ ಅನ್ನು, ಎಲ್ಲರಲ್ಲೂ ಕೊಡೋಕೆ ಬರೋದಿಲ್ಲ. ಈಗ ರಕ್ತದ ಒತ್ತಡ ತುಂಬ ಜಾಸ್ತಿ ಇದ್ದರೆ ಬರೋದಿಲ್ಲ, ಬ್ಲಡ್ ಶುಗರ್ಸ್ ಅತಿಯಾಗಿ ಇದ್ದರೆ ಕೊಡೋಕೆ ಬರೋದಿಲ್ಲ, ಈ ರೀಸೆಂಟಾಗಿ ಸರ್ಜರಿಗಳಾಗಿರುತ್ತೆ ಅವರಲ್ಲಿ ಕೆಲವರಲ್ಲಿ ಕೊಡೋಕೆ ಬರೋದಿಲ್ಲ.
1: ಸೊ ಕೇಸ್ ಹಿಸ್ಟ್ರಿ ಬೇಕಾಗುತ್ತೆ.
0: ಎಸ್ ಎಸ್. ಸೊ ಅದಕ್ಕೆ ಒಂದು ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಕ್ವಶನೇರ್ ಅಂತ ಹೇಳ್ತೀವಿ, ರೆಡಿ ಇರ್ತದೆ. ಬಂದ ತಕ್ಷಣ ಕ್ವಶನೇರ್ ನೋಡಿಬಿಟ್ಟು ಸೂಕ್ತವಾದ ಪೇಷಂಟ್ಗಳಲ್ಲಿ ಆ ಇಂಜೆಕ್ಷನ್ ಅನ್ನು ಕೊಡ್ತೇವೆ. ಇದು ಒಂದು ಭಾಗ. ಈಗ 4.5 ಗಂಟೆಗಳ ನಂತರ ಬಂದರೆ ಬ್ಲಡ್ ಥಿನ್ನರ್ಸ್ ಅಂತ ಇರ್ತದೆ, ಸಾಮಾನ್ಯವಾಗಿ ಹೇಳೋ ಭಾಷೆಯಲ್ಲಿ ಆಸ್ಪಿರಿನ್, ಕ್ಲೋಪಿಡಾಗ್ರಿಲ್ ಅಂತ ಮಾತ್ರೆಗಳು ಬರ್ತದೆ. ಆಮೇಲೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡೋ ಮಾತ್ರೆಗಳಿರ್ತದೆ, ಅದನ್ನು ಸ್ಟ್ಯಾಟಿನ್ಸ್ ಅಂತ ಕರಿತೀವಿ. ಸೊ ಅವುಗಳನ್ನು ಕೊಟ್ಟು ಜೊತೆಗೇನೆ ಸೈಮಲ್ಟೇನಿಯಸ್ಲಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದು, ಬ್ಲಡ್ ಶುಗರನ್ನು ಕಡಿಮೆ ಮಾಡುವಂಥದ್ದು, ಬ್ರೈನಲ್ಲಿ ಆಗಿರೋ ಸ್ಟ್ರೋಕಿಂದ ಉದ್ಭವ ಆಗುವ ಬಾವನ್ನು ಕಡಿಮೆ ಮಾಡೋದಕ್ಕೆ ಅದನ್ನು ಸೆರೆಬ್ರಲ್ ಎಡಿಮಾ ಅಂತ ಕರಿತೀವಿ, ಅದನ್ನು ಕಡಿಮೆ ಮಾಡೋ ಇಂಜೆಕ್ಷನ್ಗಳು. ಹಾಗೂ ಕೆಲವೊಬ್ಬರಲ್ಲಿ ಫಿಟ್ಸ್ ಕೂಡ ಆಗೋ ಸಾಧ್ಯತೆಗಳಿರ್ತದೆ ಸ್ಟ್ರೋಕ್ ಆದಾಗ. ಸೊ ಅದನ್ನು ಕಂಟ್ರೋಲ್ ಮಾಡುವಂಥ ಇಂಜೆಕ್ಷನ್ಸ್ಗಳನ್ನು ಕೊಡ್ತೀವಿ. ಸೊ ಪೇಷಂಟ್ ಅದೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋದಾಗೆ ಜೊತೆಗೇನೆ ಫಿಸಿಯೋಥೆರಪಿ ಕೂಡ ಶುರು ಮಾಡ್ಕೊಡ್ತೀವಿ, ರಿಹಾಬಿಲಿಟೇಷನ್ ಅಂಡ್ ಫಿಸಿಯೋಥೆರಪಿ,
1: ಪುನರ್ವಸತಿ ಫಿಸಿಯೋಥೆರಪಿ ಕೂಡ ಇರುತ್ತೆ ಅಂತ. ಡಾಕ್ಟರ್, ಯಾರಿಗೆ ಹೆಚ್ಚಾಗಿ ಬರಬಹುದು ಈ ಒಂದು ಸಮಸ್ಯೆ ಅಂತ?
0: ಸೊ ಸಾಮಾನ್ಯವಾಗಿ ಸ್ಟ್ರೋಕ್ ಅಂತ ನಾವು ಹೇಳಿದಾಗ ನಾವು ಹೇಳೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ರಿಸ್ಕ್ ಫ್ಯಾಕ್ಟರ್ಸ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಒಬೆಸಿಟಿ, ಸ್ಮೋಕಿಂಗ್, ಟೊಬ್ಯಾಕೋ, ಆಲ್ಕೋಹಾಲ್, ಜೆನೆಟಿಕ್ ಫ್ಯಾಕ್ಟರ್ಸ್, ಹಾರ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದವರಲ್ಲಿ ಇದು ಮೋಸ್ಟ್ ಕಾಮನ್ ಆಗಿ ನಾವು ಸ್ಟ್ರೋಕ್ಗಳು ನೋಡೋ ಪೇಷಂಟ್ಸ್ಗಳಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಯಾರ್ಯಾರಲ್ಲಿ ಈ ಸಮಸ್ಯೆಗಳಿರುತ್ತೆ ದಯವಿಟ್ಟು ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸೋದು ಬಹಳ ಒಳ್ಳೆಯದು. BP ಇರ್ತದೆ, ಶುಗರ್ ಇರ್ತದೆ, ಏ ನನಗೇನಾಗಲ್ಲ, ಚೆನ್ನಾಗೇ ಇದ್ದೀನಿ, ಅವಶ್ಯಕತೆ ಇಲ್ಲ, ಡೈಲಿ ನುಂಗ್ಬೇಕಾ ಗುಳಿಗೆಯನ್ನು, ಇದು ಬಹಳಷ್ಟು ಜನರಲ್ಲಿ ಒಂದು
1: ಪ್ರಶ್ನೆ.
0: ಬಟ್ ಅವ್ರು ಏನು ಮಾಡ್ತಾರೆ, ಹಲವಾರು ವರ್ಷಗಳನ್ನ ಅದು ನೆಗ್ಲೆಕ್ಟ್ ಮಾಡೋದ್ರಿಂದ ಒಂದು ದಿನ ಕಾಂಪ್ಲಿಕೇಶನ್ಸ್ಗಳನ್ನು ಮಾಡಿಕೊಂಡು ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಸೊ ಅಲ್ಲಿವರೆಗೂ ಮಾಡಿರೋದೆಲ್ಲ ಅದು ಕಾಂಪ್ಲಿಕೇಶನ್ ಆಗಿ ತೊಂದರೆಗೆ ಒಳಪಟ್ಟಿರ್ತಾರೆ.
1: ಒಂದೇನು ನಮ್ಮ ದೇಹದಲ್ಲಿ ಶಕ್ತಿ ಇತ್ತು ಅದು ಇರೋವರೆಗೂ ಬೇರೆ ಎಲ್ಲಾ ಒತ್ತಡಗಳನ್ನ ತಡ್ಕೊಂಡಿರುತ್ತೇನು. ಈಗೇನು ನೀವು BP ಅಂದ್ರಿ, ಶುಗರ್ ಅಂದ್ರಿ, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ ತಡ್ಕೊಂಡಿರುತ್ತೆ. ಕೊನೆಗೊಂದು ದಿನ ಅದು
0: ಅಂದ್ರೆ ಅದು ದೇಹ ಕಾಂಪನ್ಸೇಟ್ ಮಾಡ್ತಾ ಇರುತ್ತೆ ಮೇಡಮ್, ಅದಕ್ಕೊಂದು ಹಂತ
1: ಇರುತ್ತೆ,
0: ಕಾಂಪ್ಲಿಕೇಶನ್ಸ್ಗಳಿಗೆ ಒಳಪಟ್ಟು ಬಿಡ್ತಾರೆ.
1: ಓಕೆ ಡಾಕ್ಟರ್, ತಡೆಗಟ್ಟಬಹುದಾ?
0: ಅದನ್ನ ಪ್ರಿವೆನ್ಷನ್ ಅಂತ ಹೇಳ್ತೇವೆ. ಇದು ಎಲ್ಲಾ ಒಂದು ಹೆಲ್ತ್ ಕೇರ್ ಸಿಸ್ಟಮ್ನ ಮೂಲ ಉದ್ದೇಶನೇ ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಅನ್ನೋದು ಸ್ಟಾರ್ಟ್ ಆಗೋದು ಎಲ್ಲಿಂದ, ನಮ್ಮ ಎಜುಕೇಶನ್ ಸಿಸ್ಟಮ್ ಇಂದನೇ ಬರಬೇಕದು. ಸೊ ಇನ್ ಜನರಲ್ ಪ್ರಿವೆನ್ಷನ್ ಅಲ್ಲಿ ನಾವು ಹೇಳ್ತಕ್ಕಂಥದ್ದು ಏನು, ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್. ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ ಅಲ್ಲಿ ಇವತ್ತಿನ ದಿವಸ ಡಯಟ್ ಅಲ್ಲಿ ಟೂ ಮಚ್ ಆಫ್ ಶುಗರ್, ಟೂ ಮಚ್ ಆಫ್ ಸಾಲ್ಟ್, ಇವುಗಳನ್ನು ಅವಾಯ್ಡ್ ಮಾಡಬೇಕು. ಎಸ್, ಟೂ ಮಚ್ ಆಫ್ ಆಯಿಲ್ ಕಂಟೆಂಟ್ ಅನ್ನು ಅವಾಯ್ಡ್ ಮಾಡಬೇಕು. ಪ್ರತಿದಿನ ಎಕ್ಸಸೈಸ್ ಮಿನಿಮಮ್ 30-40 ನಿಮಿಷ, ಕೊನೆ ಪಕ್ಷ ವಾಕ್ ಮಾಡೋದು ದೇಹಕ್ಕೆ ಒಳ್ಳೆಯದು. ಜೊತೆಗೆ BP ಶುಗರು ಇದೆ ಅನ್ನೋದಕ್ಕೆ 40 ವರ್ಷದ ನಂತರ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ರೆಗ್ಯುಲರ್ ಚೆಕ್ ಮಾಡಿಸ್ಕೊಂಡು ಇದೆ ಅನ್ನೋದು ಗೊತ್ತಾದರೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಳ್ತಾ ಇರೋದು ಕೂಡ ಒಳ್ಳೆಯದು. ಇನ್ನು ದುಶ್ಚಟಗಳಿಂದ ದೂರ ಇರೋದು ಬಹಳಷ್ಟು ಒಳ್ಳೆಯದು. ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೋ ಅಂತ ಹೇಳ್ತೀವಿ, ಅವುಗಳಿಂದ ದೂರ ಇರೋದು ಒಳ್ಳೆಯದು. ಇವುಗಳಿಂದ ಆಗುವ

0: ಒಂದು ಸಲಿ ಕ್ಲಾಟ್ ಇದೆ ಅಂತ ಗೊತ್ತಾದ ಮೇಲೆ
1: ಅದರದ್ದು
0: ಮೊದಲನೇ ಹಂತದ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಇಡೀ ಲೈಫ್ ಅವರು ಈ ಬ್ಲಡ್ ಥಿನ್ನರ್ ಮಾತ್ರೆಗಳಂತಿರ್ತದೆ, ಆ ಮಾತ್ರೆಗಳನ್ನ ತಗೊಳ್ಳೇಬೇಕಾಗ್ತದೆ. ಆಮೇಲೆ ರಕ್ತದ ಒತ್ತಡದಿಂದ ರಕ್ತ ಸ್ರಾವ ಆಗಿರತಕ್ಕಂತ ಪಕ್ಷದಲ್ಲಿ ಬ್ಲಡ್ ಪ್ರೆಷರ್ ಮಾತ್ರ ಇಡೀ ಲೈಫ್ ಲಾಂಗ್ ಅವರು ನಾರ್ಮಲ್ ಲೆವೆಲ್ಸ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ.
1: ಓಕೆ ಡಾಕ್ಟರ್, ಈಗ ನೀವು ಟ್ರೀಟ್ಮೆಂಟ್ ವಿಷಯದಲ್ಲಿ ಈಗ ಎರಡು ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರಿ, ಕ್ಲಾಟ್ ತೆಗೆಯೋದು ಹೇಳಿದ್ರಿ, ರಕ್ತಸ್ರಾವ ಆದಾಗ ಯಾವ ರೀತಿಯ ಚಿಕಿತ್ಸೆ ಇರುತ್ತೆ?
0: ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾನೇಜಿಂಗ್ ಬ್ಲಡ್ ಪ್ರೆಷರ್. ಎಷ್ಟೊಂದು ಪೇಷಂಟ್ಸ್ ಗಳು ರಕ್ತಸ್ರಾವ ಆಗಿರೋರಲ್ಲಿ ಬ್ಲಡ್ ಪ್ರೆಷರ್ 200 ಮೇಲೆಲ್ಲ ಹೋಗಿರ್ತದೆ, ಅಂದ್ರೆ 220 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಹೇಳ್ತೀವಿ, ಅಷ್ಟು ಮಟ್ಟಿಗೆ ಹೋಗಿರ್ತದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೆಡ್ಯೂಸ್ ದ ಬ್ಲಡ್ ಪ್ರೆಷರ್. ಏನಕ್ಕೆ ಅಂದ್ರೆ ಆ ರಕ್ತದ ಒತ್ತಡವನ್ನು ನಾವು ಕಡಿಮೆ ಮಾಡದೇ ಇದ್ದಾಗ ರಕ್ತಸ್ರಾವದ ಪ್ರಮಾಣ ನಮ್ಮ ಸೀಕ್ವೆನ್ಷಿಯಲ್ ಸ್ಕ್ಯಾನ್ ಮಾಡ್ತಾ ಹೋದಾಗ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದರಿಂದ ಒಂದು ಭಾಗದ ಬ್ರೇನ್ ಅಲ್ಲಿ ಬಾವಿನ ಪ್ರಮಾಣ ವಿಪರೀತವಾಗಿಬಿಡ್ತದೆ. ಆ ವಿಪರೀತವಾದ ಬಾವಿಂದ ಇನ್ನೊಂದು ನಾರ್ಮಲ್ ಬ್ರೇನಿನ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಸೊ ಹಲವಾರು ಬಾರಿ ಏನಾಗ್ತದೆ, ತುಂಬಾ ದೊಡ್ಡ ಪ್ರಮಾಣದ ರಕ್ತಸ್ರಾವ ಆದಾಗ ಒಂದು ಸೈಡಿನ ಬ್ರೇನಿನ ಇದೇನ್ ಸ್ಕಲ್ ಅಂತೀವಲ್ಲ ಮೇಡಮ್, ಅದರದ ಚಿಪ್ ಅನ್ನ ತೆಗಿತಾರೆ ಟು ರೆಡ್ಯೂಸ್ ದ ಪ್ರೆಷರ್. ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಸರ್ಜರೀಸ್. ಸೊ ನಿಮ್ಮ ಬಿಗ್ ಹಾಸ್ಪಿಟಲ್ ನಮ್ಮ SS ನಾರಾಯಣ ಆಸ್ಪತ್ರೆಯಲ್ಲಿ ನ್ಯೂರೋ ಸರ್ಜರಿ ವಿಭಾಗದಲ್ಲಿ ನಾವು ಮಾಡ್ತೇವೆ ಇದನ್ನ. ಚಿಪ್ ಅನ್ನ ತೆಗೆಯೋದ್ರಿಂದ ಆ ಒತ್ತಡವನ್ನ ತೆಗೆದ ಹಾಗೆ ರಕ್ತಸ್ರಾವ ಆದಾಗ ಮೋಸ್ಟ್ ಇಂಪಾರ್ಟೆಂಟ್ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದು, ಬಾವನ್ನ ಕಡಿಮೆ ಮಾಡೋದು, ಫಿಟ್ಸ್ ಆಗುವ ಸಾಧ್ಯತೆಗಳನ್ನು ಕಡಿಮೆ ಮಾಡೋಕೆ ಇಂಜೆಕ್ಷನ್ ಕೊಟ್ಟು ನ್ಯೂರೋ ICU ಅಲ್ಲಿ ಪೇಷಂಟ್ ಅನ್ನ ಮ್ಯಾನೇಜ್ ಮಾಡ್ತೀವಿ.
1: ಒಂದ್ ಸಾರಿ ಓಪನ್ ಆದಂತ ರಕ್ತನಾಳ ಮತ್ತೆ ಅದು ಸರಿ ಹೋಗುತ್ತಾ?
0: ಹೌದು ಮ್ಯಾಮ್, ಸರಿ ಹೋಗ್ತದೆ. ಬಾಡಿ ಹ್ಯಾಸ್ ಎ ಮೆಕ್ಯಾನಿಸಮ್ ಟು ಹೀಲ್, ಸರಿ ಹೋಗ್ತದೆ. ಸಾಮಾನ್ಯ ಜನರಲ್ಲಿ ಅಥವಾ ಸಮಾಜಕ್ಕೆ ನಾವು ಹೇಳೋದು ಏನಂದ್ರೆ, ಸ್ಟ್ರೋಕ್ ಅಂತ ಆದಾಗ ತುಂಬಾ ಹೊತ್ತು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆಗೆ ಬನ್ನಿ. ಇನ್ ಜನರಲ್ ಹೇಳೋದಾದ್ರೆ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಲೈಫ್ ಟೈಮ್ ಅಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳಿರ್ತದೆ. ಒಂದು
1: ನಾಲ್ಕನೇ ಒಂದು ಭಾಗ ಜಾಸ್ತಿ
0: ಆಯ್ತಾ? ಸೊ ನಮ್ಮ ದೇಶದಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ 100 to 150 ಜನರಲ್ಲಿ, 100 to 150 100 to 150 ಜನ ಪರ್ ಇಯರ್ ಸ್ಟ್ರೋಕಿಗೆ ಒಳಪಡ್ತಾರೆ. ಸೊ ಇದನ್ನ ನಾವು 4th ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತೀವಿ ನಮ್ಮ ದೇಶದಲ್ಲಿ. 4th ಲೀಡಿಂಗ್ ಕಾಸ್ ಆಫ್ ಡೆತ್
1: ಅಂದ್ರೆ ಏನು, ಮರಣ ಸಂಖ್ಯೆ ಇದೆ ಅದಕ್ಕೆ 4ನೇ ಕಾರಣ ಆಗಿದೆ ಈ ಸ್ಟ್ರೋಕ್ ಅನ್ನುವಂಥದ್ದು.
0: ಆಮೇಲೆ 5th ಲೀಡಿಂಗ್ ಕಾಸ್ ಆಫ್ ಡಿಸೆಬಿಲಿಟಿ. ಒಬ್ಬ ವ್ಯಕ್ತಿ ಸರಿಯಾದ ಚಿಕಿತ್ಸೆ ತಗೊಳ್ಳದೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ನ್ಯೂನತೆ ಆದಾಗ ಅವರು ಹಾಸಿಗೆ ಹಿಡಿಯುವಂತ ಪರಿಸ್ಥಿತಿ ಬರ್ತದೆ. ಒಬ್ಬ ಮನುಷ್ಯ ಹಾಸಿಗೆ ಹಿಡಿದ್ರೆ ಇವತ್ತಿನ ದಿನದಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ,
1: ಹೌದು,
0: ಸೊ ಇಟ್ ಟೇಕ್ಸ್ ಲಾಟ್ ಆಫ್ ರಿಸೋರ್ಸಸ್ ಅಂತ ಹೇಳ್ತೀವಿ.
1: ಆ ಮನುಷ್ಯನ ಮಾನವ ಸಂಪನ್ಮೂಲನು ಅಲ್ಲಿ ವ್ಯಯ ಆಯ್ತು ಅಥವಾ ಅದು ವ್ಯರ್ಥ ಆಯ್ತು, ನಮ್ಮ ಸಮಾಜಕ್ಕೆ ಸಿಕ್ಲಿಲ್ಲ. ಮತ್ತೆ ಆ ವ್ಯಕ್ತಿಯನ್ನ ನೋಡ್ಕೊಳ್ಳೋದಿಕ್ಕೆ ಕುಟುಂಬದ ಸದಸ್ಯರು ಅವ್ರಿಗೂ ಕೂಡ ತೊಂದರೆ ಆಯ್ತು. ಅದು ಹಣಕಾಸಿಂದ ಇರಬಹುದು,
0: ಆರ್ಥಿಕವಾಗಿ, ಎಮೋಷನಲಿ ಕೂಡ,
1: ಸಾಮಾಜಿಕವಾಗಿ,
0: ಲಾಟ್ ಆಫ್ ಡ್ರೇನ್ ಆನ್ ದ ಫ್ಯಾಮಿಲಿ.
1: ಹೌದು.
0: ಸೊ ನಾವು ಸಾಧ್ಯವಾದಷ್ಟು ಮೊದಲು ಪ್ರಿವೆನ್ಷನ್, ನಿಮ್ಮಲ್ಲಿರ್ತಕ್ಕಂಥ ಕೋಮಾರ್ಬಿಡಿಟೀಸ್ಗಳನ್ನ ಮ್ಯಾನೇಜ್ ಮಾಡಿಕೊಂಡು ಆಮೇಲೆ ಅಪ್ಪಿತಪ್ಪಿ ಈ ಸಮಸ್ಯೆಗಳು ಬಂದಾಗ ಬೇಗನೆ ಆಸ್ಪತ್ರೆಗೆ ಹೋಗೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆಗುವ ಡಿಸೆಬಿಲಿಟಿ ಅಥವಾ ನ್ಯೂನತೆಗಳನ್ನು ಕಡಿಮೆ ಮಾಡಬಹುದು.
1: ಇಲ್ಲಿ ಬೆಡ್ ರಿಡನ್ ಆಗೋರೆ ಜಾಸ್ತಿ ಅಲ್ವಾ ಡಾಕ್ಟ್ರೆ, ಈ ಒಂದು ಸ್ಟ್ರೋಕ್ ಆದಾಗ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತಗೊಂಡ್ಲೇ ಇಲ್ಲ ಅಂದ್ರೆ.
0: ಹೌದು ಮೇಡಮ್.
1: ಓಕೆ ಡಾಕ್ಟ್ರೆ, ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು ಮಾಹಿತಿಗಾಗಿ, ಧನ್ಯವಾದಗಳು ಡಾಕ್ಟ್ರೆ.
0: ಧನ್ಯವಾದಗಳು ಮ್ಯಾಮ್.
2: ಇದುವರೆಗೂ ಪಾರ್ಶ್ವವಾಯುವಿಗೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ದಾವಣಗೆರೆಯ SS ನಾರಾಯಣ ಹೆಲ್ತ್ ಆಸ್ಪತ್ರೆಯ ನರರೋಗ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಎಸ್ ಪೂಜಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
4: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
3: ದೇಹದಾನ ಜೀವದಾನಕ್ಕೆ ಸಮಾನ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕ ಕರಿದ ಪದಾರ್ಥಗಳ

ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತ ಶ್ರೀ ಬಿಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ ಸರ್.
2: ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು 4 ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೆ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು 4 ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ 4 ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು, ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ರೆಂಟ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75% ಗಿಂತ ಜಾಸ್ತಿ ಏನಾರ ಬಿತ್ತನೆ ಆಗಿಲ್ಲ ಅಂದ್ರೆ, 100% 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡೋಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗ್ಬಿಡುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕೆ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ಡ್ ಕ್ಯಾಲಾಮಿಟಿ ಅಂತ ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಅಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂಥ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂಥ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಟ್ರೆಷಿಂಗ್ ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವ್ ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವ್ ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವ್ ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ, ಬಟ್ ಅದ್ರ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ, ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ವಿಮಾ ಕಂತು ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
2: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ.
3: ಹಂಚಿಕೊಳ್ತವೆ
2: ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
3: ಬೆಳೆ ಸಾಲ ತಗೊಳ್ಳೋ ಅಂತಾರು, ತಗೊಳ್ದೇ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್, ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ. ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
2: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
3: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೇ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೆ ಇರೋ ರೈತರು ಇರ್ತಾರೆ ಅವ್ರ ನೋಂದಾಯಿನ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಫ್ರೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್, ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಇದು ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಕಳ್ಬೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
2: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ. ಥ್ಯಾಂಕ್ ಯು.
1: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಮೇ 11 ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ: ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್: ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: 1951ರಲ್ಲಿ ಭಾರತದ ಮೊದಲ ರಾಷ್ಟಪತಿ ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯವನ್ನು ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೇ 11 ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಇಂದು ನ್ಯಾಷನಲ್ ಡೈಲಿ ಪತ್ರಿಕೆಯಲ್ಲಿ ಈ ಕುರಿತು ಲೇಖನ ಬರೆದು ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಲೇಖನದಲ್ಲಿ ಅವರು, ಕೆಲವು ತಿಂಗಳುಗಳಲ್ಲಿ ಸೋಮನಾಥಕ್ಕೆ ಸಂಬಂಧಪಟ್ಟ 2 ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದಾರೆ. ಈ ವರ್ಷದ ಆರಂಭದಲ್ಲಿ ದೇವಾಲಯದ ಮೇಲಿನ ಮೊದಲ ದಾಳಿ ಸಂಭವಿಸಿ 1000 ವರ್ಷಗಳಾದ ಹಿನ್ನೆಲೆಯಲ್ಲಿ ಸೋಮನಾಥ ಸ್ವಾಭಿಮಾನ ಪರ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಸೋಮನಾಥವು ಭಾರತದ ನಾಗರಿಕತೆಯ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದ ಸಂಕೇತ ಎಂದು ಬಣ್ಣಿಸಿರುವ ಪ್ರಧಾನಿ, ದೇವಾಲಯದ ಪ್ರಯಾಣವು ವಿನಾಶದಿಂದ ಸೃಷ್ಟಿಗೆ ಒಂದು ಚಲನೆಯನ್ನು ಪ್ರತಿನಿಧಿಸುತ್ತದೆ, ಪುನರಾವರ್ತಿತ ದಾಳಿಗಳ ಬಳಿಕವೂ ನಂಬಿಕೆ ಮತ್ತು ಸಂಸ್ಕೃತಿ ಹೇಗೆ ಬದುಕಬಲ್ಲದು ಎಂಬುದನ್ನು ಸೋಮನಾಥ ದೇಗುಲ ಪ್ರತೀಕ ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯದ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸುವಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರವನ್ನು ಪ್ರಧಾನಿ ನೆನಪಿಸಿಕೊಂಡರು. ಸೋಮನಾಥದ ಪುನರ್ ನಿರ್ಮಾಣವು ರಾಷ್ಟೀಯ ಕರ್ತವ್ಯ ಎಂದು ಪಟೇಲ್ ಬಲವಾಗಿ ನಂಬಿದ್ದರು ಎಂದು ಅವರು ಹೇಳಿದರು. ಸೋಮನಾಥನ ಕಥೆಯು ಸರ್ಕಾರದ ವಿಕಾಸ ಹಾಗೂ ಪರಂಪರೆಯ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ. ಇದು ಪರಂಪರೆಯ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುತ್ತದೆ. ದೇವಾಲಯದ ಇತಿಹಾಸದೊಂದಿಗೆ ಸಂಬಂಧಿಸಿದ ಧೈರ್ಯ ಮತ್ತು ತ್ಯಾಗಗಳನ್ನು ಗೌರವಿಸಲು ಮುಂದಿನ 1000 ದಿನಗಳವರೆಗೆ ಸೋಮನಾಥದಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಗುವುದು ಎಂದು ಪ್ರಧಾನಿ ಹೇಳಿದರು. ಸೋಮನಾಥಕ್ಕೆ ಭೇಟಿ ನೀಡಿ ದೇಶದ ನಾಗರಿಕತೆಯ ಅತ್ಯುನ್ನತ ಚೈತನ್ಯವನ್ನು ಅನುಭವಿಸುವಂತೆ ಅವರು ದೇಶವಾಸಿಗಳನ್ನು ಒತ್ತಾಯಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆಯು ನಿನ್ನೆ ಒಡಿಶಾದ ಕರಾವಳಿಯಲ್ಲಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ಟಿಎಆರ್ಎ ಶಸ್ತ್ರಾಸ್ತ್ರದ ಮೊದಲ ಹಾರಾಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿವೆ. ಮಾಡ್ಯುಲರ್ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಟಿಎಆರ್ಎ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯಾಗಿದ್ದು, ಅನಿರ್ದೇಶಿತ ಸಿಡಿತಲೆಗಳನ್ನು ನಿಖರ ನಿರ್ದೇಶಿತ ಶಸ್ತ್ರಾಸ್ತ್ರಗಳಾಗಿ ಪರಿವರ್ತಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಟಿಎಆರ್ಎ ಅನ್ನು ಹೈದರಾಬಾದ್ನ ಸಂಶೋಧನಾ ಕೇಂದ್ರ ಇಮಾರತ್ ಮತ್ತು ಇತರ ಡಿಆರ್ಡಿಒ ಪ್ರಯೋಗಾಲಯಗಳು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿವೆ. ಈ ವ್ಯವಸ್ಥೆಯು ನೆಲ ಆಧಾರಿತ ಗುರಿಗಳನ್ನು ತಟಸ್ಥಗೊಳಿಸುವುದರ ಜೊತೆಗೆ ಆಯುಧದ ಮಾರಕತೆ ಮತ್ತು ನಿಖರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು, ಅತ್ಯಾಧುನಿಕ ಕಡಿಮೆ ವೆಚ್ಚದ ವ್ಯವಸ್ಥೆಗಳನ್ನು ಬಳಸುವ ಮೊದಲ ಗ್ಲೈಡ್ ಆಯುಧವಾಗಿದೆ. ಕಿಟ್ನ ಅಭಿವೃದ್ಧಿಯನ್ನು ಅಭಿವೃದ್ಧಿ ಹಾಗೂ ಉತ್ಪಾದನಾ ಪಾಲುದಾರರು ಡಿಸಿಪಿಪಿ ಮತ್ತು ಇತರೆ ಭಾರತೀಯ ಕೈಗಾರಿಕೆಗಳೊಂದಿಗೆ ಕೈಗೊಳ್ಳಲಾಗಿದೆ. ಮೊದಲ ಯಶಸ್ವಿ ಪ್ರಯೋಗಾತ್ಮಕ ಹಾರಾಟಕ್ಕಾಗಿ ಡಿಆರ್ಡಿಒ, ಐಎಎಫ್, ಡಿಸಿಪಿಪಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಭಿನಂದಿಸಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮುಂದುವರೆಸುವಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಅವರು ಬಣ್ಣಿಸಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರಸ್ತಂಭವಾಗಿ ಭಾರತ ಬೆಳೆಯುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅವರು ಅಂತಾರಾಷ್ಟೀಯ ಸಮೃದ್ಧಿಗೆ ರಾಷ್ಟದ ಮಹತ್ವದ ಕೊಡುಗೆಯನ್ನು ಎತ್ತಿ ತೋರಿಸಿದ್ದಾರೆ. ಸುರಿನಾಮ್ನ ಪರಮರಿಬೋದಲ್ಲಿಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರಗತಿಗಾಗಿ ಪಾಲುದಾರಿಕೆ ಎಂಬ ವಿಷಯದ ಕುರಿತು ಮಾತನಾಡಿದರು. ಭಾರತದ ಕೈಗಾರಿಕಾ ಮತ್ತು ಆರ್ಥಿಕ ಆರೋಹಣ ಜಾಗತಿಕ ಸ್ಥಿರತೆಗೆ ಸಾಧನವಾಗಿದೆ. ಭಾರತವು ಅಂತಾರಾಷ್ಟೀಯ ಆರ್ಥಿಕತೆಯನ್ನು ಅಪಾಯದಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತಿದೆ. ದೇಶವು ತನ್ನ ಜಾಗತಿಕ ಮಿತ್ರ ರಾಷ್ಟಗಳಿಗೆ ಹೆಚ್ಚಿನ ಆಯ್ಕೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಸಚಿವರು ಹೇಳಿದರು. ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ನಿರೀಕ್ಷೆಯನ್ನು ಗಮನಿಸಿದರೆ ಅದರಲ್ಲಿ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ 17% ಕೊಡುಗೆ ನೀಡುತ್ತದೆ ಎಂದು ಹೇಳಿದರು. ಈ ಮೌಲ್ಯಮಾಪನವು ಐಎಂಎಫ್ ಬಿಡುಗಡೆ ಮಾಡಿದ ಅಂಕಿಅಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಭಾರತವು 2026ರಲ್ಲಿ ಜಾಗತಿಕ ನೈಜ ಜಿಡಿಪಿ ಬೆಳವಣಿಗೆಯ ಗಣನೀಯ ಶೇಕಡಾ 17ರಷ್ಟು ಪಾಲನ್ನು ಹೊಂದಲಿದೆ ಎಂದು ಸೂಚಿಸುತ್ತದೆ. ಇದು ಗ್ರಹದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳುತ್ತದೆ.
1: Contributes to the 17% of the total global growth. We help to de-risk the international economy. We help to give more possibilities. We are creating more options. We are today negotiating and concluding more free trade agreements for countries to avail of it. And along with that, we are trying to create a global footprint so that our impact on the international economy and the de-risking of the world is as impactful, as far-reaching as possible.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ನಾಡಿನ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಂಚೂಣಿಯ ಆರೋಗ್ಯ ರಕ್ಷಣಾ ವಿತರಣೆಯನ್ನು ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯನ್ನು ಪ್ರಾರಂಭಿಸಿರುವುದಾಗಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಈ ತರಬೇತಿಯು ಭಾರತದ ಮುಂಚೂಣಿಯ ಆರೋಗ್ಯ ಕಾರ್ಯಪಡೆಯನ್ನು ಕೊನೆಯ ಮೈಲಿಯಲ್ಲಿ ಸಮಗ್ರ ಜನಕೇಂದ್ರಿತ ಆರೈಕೆಯ ಆತ್ಮವಿಶ್ವಾಸ ಮೂಡಿಸುತ್ತದೆ. ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಯು ವಿಭಜಿತ ಸಾಮರ್ಥ್ಯ ನಿರ್ಮಾಣದಿಂದ ಏಕ ರಚನಾತ್ಮಕ ಮತ್ತು ಸಾಮರ್ಥ್ಯ ಚಾಲಿತ ಚೌಕಟ್ಟಿಗೆ ನಿರ್ಣಾಯಕ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ಒದಗಿಸುವುದು ಇದರ ಉದ್ದೇಶವಾಗಿದ್ದು, ಈ ಹಿನ್ನೆಲೆಯಲ್ಲಿ ಜನರು ವಾಸಿಸುವ ಸ್ಥಳದ ಬಳಿ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಒತ್ತು ನೀಡಲಾಗಿದೆ ಎಂದರು. ಆರೈಕೆ ಗುಣಮಟ್ಟವನ್ನು ಸುಧಾರಿಸಲು ಉನ್ನತ ಮಟ್ಟದ ಸೌಲಭ್ಯಗಳ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಬಲಪಡಿಸಲು ಉತ್ತಮ ತರಬೇತಿ ಪಡೆದ ಮತ್ತು ಆತ್ಮವಿಶ್ವಾಸದ ಪ್ರಾಥಮಿಕ ಆರೋಗ್ಯ ಕಾರ್ಯಪಡೆ ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಸಮಗ್ರ ತರಬೇತಿ ಮಾಡ್ಯೂಲ್ಗಳು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳು, ಸಮುದಾಯಗಳು ಮತ್ತು ಆರೋಗ್ಯ ವ್ಯವಸ್ಥೆಯ ನಡುವೆ ನಂಬಿಕೆ ಬಲಪಡಿಸಿ ಸಮಗ್ರ ಜನಕೇಂದ್ರಿತ ಆರೈಕೆಯನ್ನು ನೀಡಲು ಅನುವು ಮಾಡಿಕೊಡುತ್ತದೆ. ಇದು ಕೇವಲ ತರಬೇತಿ ಸುಧಾರಣೆ ಮಾತ್ರವಲ್ಲದೆ ಭಾರತದ ಸಾರ್ವಜನಿಕ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಕಾರ್ಯತಂತ್ರದ ಹೂಡಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಕೋಲ್ಕತ್ತಾದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ 11 ಮೇರಂದು ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಡಿಆರ್ಡಿಒ ಹಾಗೂ ಐಎಎಫ್ ಒಡಿಶಾದಲ್ಲಿ ನಡೆಸಿದ ದೇಶದ ಮೊದಲ ಸ್ಥಳೀಯ ಗ್ಲೈಡ್ ಆಯುಧ ವ್ಯವಸ್ಥೆಯ ಮೊದಲ ಹಾರಾಟ ಪ್ರಯೋಗ ಯಶಸ್ವಿ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ. ಆರೋಗ್ಯ ರಕ್ಷಣಾ ವಿತರಣೆ ಬಲಪಡಿಸಲು ಪ್ರಾಥಮಿಕ ಆರೋಗ್ಯ ರಕ್ಷಣಾ ತಂಡಗಳಿಗೆ ಸಮಗ್ರ ತರಬೇತಿಗೆ ಆರೋಗ್ಯ ಸಚಿವ ಜೆಪಿ ನಡ್ಡಾ ಚಾಲನೆ. ಐಪಿಎಲ್ ಟಿ20 ಕ್ರಿಕೆಟ್, ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಸುಬ್ರಾಯ ಚಕ್ಕಾಡಿ ವಿರಚಿತ ಭಾವಗೀತೆ ಹಾಡಿದ್ದಾರೆ ಚಿನ್ಮಯಿ ಚಂದ್ರಶೇಖರ್.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೇಳುಗರೆ, ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ

ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಗಂಧದ ಗುಡಿ ಚಿತ್ರದ ಗೀತೆ ಪಿ ಸುಶೀಲಾ ಅವರ ಸ್ವರದಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಅವಳ ಹೆಜ್ಜೆ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಇದೊಂದು ಪ್ರಕಟಣೆ. ಹಾಸನದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಜಿಟಿಟಿಸಿಯಲ್ಲಿ ಎಸ್ಎಸ್ಎಲ್ಸಿ ಅಥವಾ 10ನೇ ತರಗತಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಹಾಗೂ ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಕೋರ್ಸ್ಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಐಟಿಐ ಅಥವಾ ವಿಜ್ಞಾನ ವಿಷಯದಲ್ಲಿ ದ್ವಿತೀಯ ಪಿಯುಸಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಅಡ್ಮಿಷನ್ಗೆ ಅವಕಾಶವಿರುತ್ತದೆ. ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಶೇಕಡಾ 100% ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುತ್ತದೆ ಎಂದು ಹಾಸನದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9111674143, ಮತ್ತೊಂದು ಮೊಬೈಲ್ ಸಂಖ್ಯೆ 9449931938 ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೆಳಗ್ರೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಆಲಿಸಿ ಮುನಿಯನ ಮಾದರಿ ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಲೋಚನಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
0: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
2: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಇನ್ನು ಮುಂದೆ ಆಲಿಸಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ದನಿಯಲ್ಲಿರುವ ಕಾಮನ ಬಿಲ್ಲು ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ರಚನೆಗೆ ರಾಗ ಜೋಡಣೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಕೇಳುಗರೆ, ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಆಲಿಸಬಹುದು ಇಂದು ಮಧ್ಯಾಹ್ನ 2:40 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528 ಎಸ್ಟಿಡಿ ಕ್ರಮಾಂಕ 0817.

ಆಕಾಶವಾಣಿ ಹಾಸನ. ಸಮಯ ಆಗ್ತಾ ಇದೆ 2 ಗಂಟೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14ರಿಂದ 24ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14ರಿಂದ 24ರ ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ನಿರ್ದೇಶನದ ಮೇಲೆ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಪ್ಪಿಸುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನ ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಳೆಯನ್ನ ಕೊಡುವಂತಹ ಒಂದು ಏನು ಪೋಸ್ಟ್ಪೋನ್ಮೆಂಟ್ ಅವರು ಕೇಳಿದ ಹಾಗೆ ಪೋಸ್ಟ್ಪೋನ್ಮೆಂಟ್ ಮಾಡುವಂತಹ ಅಧಿಕಾರ ನನಗೆ ಈಗ ಇಲ್ಲ.
0: ಚುನಾವಣೆ ಕುರಿತಂತೆ ಇಂದು ಸಭೆ ನಡೆದಿದ್ದು, ಜಿಬಿಎ ಅಧ್ಯಕ್ಷರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಭೆಗೆ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 2025-26ನೇ ಸಾಲಿನ ಹಿಂಗಾರು ಹಂಗಾಮಿನ ಸೂರ್ಯಕಾಂತಿಯನ್ನು ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರದಲ್ಲಿ ಖರೀದಿಗೆ ಕಬ್ಬಿ ಅಭಿವೃದ್ದಿ, ಸಕ್ಕರೆ, ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ವಯ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ಚಾಮರಾಜನಗರ, ಚಿತ್ರದುರ್ಗ, ಗದಗ, ಕಲಬುರಗಿ, ವಿಜಯನಗರ, ರಾಯಚೂರು ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ನಿರ್ದೇಶನ ನೀಡಿದ್ದಾರೆ. ನಾಫೆಡ್ ಮತ್ತು ಎನ್ಸಿಸಿಎಫ್ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ಹಾಗೂ ಕರ್ನಾಟಕ ಸಹಕಾರಿ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳವನ್ನು ರಾಜ್ಯ ಸರ್ಕಾರದ ಖರೀದಿ ಸಂಸ್ಥೆಗಳನ್ನಾಗಿ ನೇಮಕ ಮಾಡಲಾಗಿದೆ. ನೋಂದಣಿ ಅವಧಿಯನ್ನು 50 ದಿನ ಹಾಗೂ ಖರೀದಿ ಅವಧಿಯನ್ನು 60 ದಿನ ನಿಗದಿಪಡಿಸಲಾಗಿದ್ದು, ನೋಂದಣಿ ಜೊತೆಗೆ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕು ಎಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರೈತರ ಹೆಸರಿನಲ್ಲಿ ವರ್ತಕರು ಮತ್ತು ಖರೀದಿ ಸಂಸ್ಥೆಗಳು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ನೀಡಬಾರದು. ಖರೀದಿ ಪ್ರಗತಿಯ ವಿವರವನ್ನು ಪ್ರತಿದಿನ ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಒದಗಿಸಬೇಕು ಎಂದು ಸೂಚಿಸಿದ್ದಾರೆ. ತೋಟಗಾರಿಕೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ದಿ ಮತ್ತು ಮಾರುಕಟ್ಟೆ ನಿಗಮ ಸಂಯುಕ್ತ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಗ್ರಾಹಕರಿಗೆ ಕಾರ್ಬೈಡ್ ಮುಕ್ತ ಸಹಜವಾಗಿ ಮಾಗಿದ ಹಣ್ಣುಗಳನ್ನು ರೈತರಿಂದ ನೇರವಾಗಿ ಒದಗಿಸುವುದು, ರುಚಿಯಾದ ತಾಜಾ ಹಣ್ಣುಗಳನ್ನು ಯೋಗ್ಯ ಬೆಲೆಗೆ ದೊರಕುವಂತೆ ಮಾಡುವುದು ಈ ಮೇಳದ ಉದ್ದೇಶ. ಮೇಳದಲ್ಲಿ ಬಾದಾಮಿ, ಮಲ್ಲಿಕಾ, ಸೇಂದೂರ, ರಸಪುರಿ ಸೇರಿದಂತೆ ಹಲವು ತಳಿಗಳು ಹಾಗೂ ಹಲಸಿನ ತಳಿಗಳಾದ ರುದ್ರಾಕ್ಷಿ, ಶಿವರಾತ್ರಿ, ಏಕಾದಶಿ, ಲಾಲ್ ಭಾಗ್, ಮಧುರ ಹಣ್ಣುಗಳು ಖರೀದಿಗೆ ಲಭ್ಯವಿದೆ. ದೇಶದ ಪ್ರಮುಖ ಮಾವು ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದೇ 15ರಿಂದ ಅಧಿಕೃತವಾಗಿ ಮಾವಿನ ಮಾರುಕಟ್ಟೆ ಆರಂಭವಾಗಲಿದೆ. ಸುಮಾರು 65 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಶ್ರೀನಿವಾಸಪುರ ಮಾವಿನ ನಾಡು ಎಂದು ಖ್ಯಾತಿ ಹೊಂದಿದೆ. ಇಲ್ಲಿನ ಹವಾಮಾನ ಮತ್ತು ಮಣ್ಣಿನ ಗುಣಮಟ್ಟ ಮಾವಿನ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿದ್ದು ಉತ್ತಮ ಗುಣಮಟ್ಟದ ಹಣ್ಣು ಉತ್ಪಾದನೆಗೆ ಸಹಕಾರಿಯಾಗಿದೆ. ಪ್ರಮುಖವಾಗಿ ಇಲ್ಲಿ ಬಾದಾಮಿ, ಮಲ್ಲಿಕಾ, ಬೇನಿಶಾ, ಇಮಾಮ್ ಪಸಂದ್, ಶಕ್ಕರ್, ಬೀಜ್, ದೇಸರಿ, ರಾಜಗಿರಿ, ಖುದ್ದೂಸ್, ಕೆಸರ್ ಮುಂತಾದ ತಳಿಗಳ ರೈತರ ಆರ್ಥಿಕ ಆಧಾರವಾಗಿದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಇಲ್ಲಿಂದ ಮಾವು ರಫ್ತಾಗುತ್ತದೆ. ಮಾವಿನಿಂದ ತಯಾರಾಗುವ ಜ್ಯೂಸ್, ಪಲ್ಪ್ ಹಾಗೂ ಇತರೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೂ ವಿದೇಶಗಳಲ್ಲಿ ಉತ್ತಮ ಬೇಡಿಕೆ ಇದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ರಾಜ್ಯ ಸರ್ಕಾರ ರೈತರ ಮೇಲೆ ಗ್ಯಾರಂಟಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ 2423ರಿಂದ 2927ಕ್ಕೆ ಏರಿಕೆಯಾಗಿರುವುದು ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ್ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರ ನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವು ಇಂದು ಬೆಳಗ್ಗೆ 8 ಗಂಟೆಗೆ ಜನ ಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗವು ಕೆಮಿಕಲ್ ಸೊಸೈಟಿ ಮತ್ತು ಸೆಂಟ್ರಲ್ ಕಾಲೇಜಿನ ರಸಾಯನಶಾಸ್ತ್ರ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಮೋತ್ಸವ 2026 ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಭಿತ್ತಿಫಲಕವನ್ನು ಅನಾವರಣಗೊಳಿಸುವ ಮೂಲಕ ವಿವಿಧ ಶೈಕ್ಷಣಿಕ ಸ್ಪರ್ಧೆಗಳನ್ನು ಒಳಗೊಂಡ ಈ ವಿಜ್ಞಾನ ಹಬ್ಬಕ್ಕೆ ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದ ತಾಯಿಬೇರಾದ ಮೂಲ ವಿಜ್ಞಾನ ಕಲಿಕೆಗೆ ಹೆಚ್ಚಿನ ಆಸಕ್ತಿ ವಹಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಮಳೆ ನೀರು ಸಂರಕ್ಷಣೆಗಾಗಿ ಹಮ್ಮಿಕೊಂಡಿರುವ ವಿವಿಧ ಯೋಜನಾಬದ್ದ ಕಾಮಗಾರಿಗಳ ಫಲವಾಗಿ ಜಿಲ್ಲೆಯ ಅಂತರ್ಜಲ ಮಟ್ಟ ಸರಾಸರಿ 2 ಅಡಿಗಳಷ್ಟು ಏರಿಕೆಯಾಗಿದೆ. ಇದು ಪರಿಸರ ಸಮತೋಲನದ ದೃಷ್ಟಿಯಿಂದ ಆಶಾದಾಯಕ ಬೆಳವಣಿಗೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ಮಾಧವ ವಿಠಲ್ ರಾವ್ ತಿಳಿಸಿದ್ದಾರೆ. ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆದು ಪ್ರತಿಯೊಂದು ಮನೆಯಲ್ಲೂ ಇಂಗುಗುಂಡಿ ನಿರ್ಮಿಸಿಕೊಳ್ಳುವ ಮೂಲಕ ಅಂತರ್ಜಲ ವೃದ್ಧಿಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಹಾಸನ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಅವರು ಹಾಸನ ನಗರದ ಭುವನಹಳ್ಳಿ ಶ್ರೀ ದೇವಿರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 14-24ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೂರ್ಯಕಾಂತಿ ಖರೀದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಆದೇಶ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಇಂದಿನಿಂದ 10 ದಿನಗಳ ಕಾಲ ಮಾವು ಹಲಸು ಮೇಳ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ರೈತರ ಆತ್ಮಹತ್ಯೆ ಪ್ರಕರಣ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಕಳವಳ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ, ಬೆಂಗಳೂರು ಹಾಗೂ ಧಾರವಾಡದಲ್ಲಿ ನಡೆದ ವಾಕಥಾನ್ಗೆ ಉತ್ತಮ ಪ್ರತಿಕ್ರಿಯೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40ಕ್ಕೆ.
5: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ತುಂಬಿದ ಮನೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಶ್ರುತಿ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಎಂಎನ್ ವ್ಯಾಸರಾವ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಎಸ್ಎ ರಾಜ್ಕುಮಾರ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಆಲಿಸಿ ರಂಗನಾಯಕಿ ಚಿತ್ರದ ಗೀತೆಯನ್ನ. ಗೀತೆಯ ಗಾಯಕರು ಜಯಚಂದ್ರನ್ ಹಾಗೂ ಎಸ್ಪಿ ಶೈಲಜಾ. ವಿಜಯನಾರಸಿಂಹ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಎಂ ರಂಗರಾವ್.

ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿರುವ ಕಿಲಾಡಿ ಜೋಡಿ ಚಿತ್ರದ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಜೆ ಯೇಸುದಾಸ್.

ಕೇಳುಗರೆ, ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನ ಆಲಿಸಬಹುದು ಇಂದು ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಸಖಿ ಸಹೇಲಿ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 5 ಗಂಟೆಗಳು. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಶ್ರೋತೃ ಬಾಂಧವರಿಗೆ ನಿಮ್ಮ ಬಾನುಲಿ ಗೆಳತಿ ಮೋಹನಾಕ್ಷಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

0: ಪ್ರಸಾರದ ಆರಂಭದಲ್ಲಿ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನೋಡೋಣ. ಇಂದು ಯಾರೆಲ್ಲ ಶ್ರೋತೃಗಳು ಕರೆ ಮಾಡಿ ತಮ್ಮಿಷ್ಟದ ಗೀತೆಗಳನ್ನ ಕೇಳ್ತಾರೆ ಅಂತ. ಕರೆ ಮಾಡಲು ನಿಮಗೆ ದೂರವಾಣಿ ಸಂಖ್ಯೆಗಳು 2462 8 9 ಮತ್ತೊಂದು 2452 5 8 ಎಸ್ಟಿಡಿ ಕ್ರಮಾಂಕ 0 8 1 7 2. ಮತ್ತೆ ಕಿತಡ ಕರೆ ಮಾಡಿ ಭಾಗವಹಿಸಿ ನಿಮ್ಮದೇ ಹಾಸನ FM 102.2 ಮೆಗಾಹರ್ಟ್ಸ್ಗೆ. ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡಿರೋದು?
1: ಮೇಡಮ್ ನನ್ನ ಹೆಸರು ಶಾಂತ್ ಕುಮಾರ್ ಅಂತ ಹೇಳಿ, ನಮ್ಮ ಬ್ಲೈಂಡ್ ಪರ್ಸನ್. ಕಡೂರು ತಾಲೂಕು ಹೆಸ್ಪತ್ರೆಯಿಂದ ಮಾತಾಡ್ತಿರೋದು ಮೇಡಮ್.
0: ಕಡೂರು ತಾಲೂಕು
1: ಹೆಸ್ಪತ್ರೆ.
0: ಓಕೆ, ಶಾಂತಕುಮಾರ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮ್ಮ ಆಕಾಶವಾಣಿ ಹಾಸನದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಾರೆ ಮೇಡಮ್. ಒಳ್ಳೆ ಕಾರ್ಯಕ್ರಮಗಳು ಬರ್ತವೆ. ಜ್ಞಾನದೇವಿಗೆ ಬರುತ್ತೆ, ಜ್ಞಾನದೇವಿಗಿನಿಂದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಮೂಡುತ್ತೆ ಮಕ್ಕಳಿಗೆ. ಅದರಲ್ಲೂ ನಾವೆಲ್ಲ ಹಿಂದೆ BA ಮಾಡ್ತಿರ್ಬೇಕಾದ್ರೆ ಅಷ್ಟು

0: ಮತ್ತು ಜನರೆಲ್ಲ ಸಿಗ್ತಿರ್ಲಿಲ್ಲ, ಬೇರೆ ಕಡೆಯಿಂದ ಸಿಗೋದು. ಇವಾಗ ಪ್ರತಿಯೊಂದು ಕೂಡ ರೇಡಿಯೋದಲ್ಲಿ ಅರ್ಧ ತುಂಬಾ ಸಿಗುತ್ತೆ ಮೇಡಮ್. ಇವತ್ತಿನ ಸಿಇಟಿ ಎಕ್ಸಾಮ್ ಕೂಡ ಅನುಕೂಲ ಆಗುತ್ತೆ ಮೇಡಮ್, ಕೆಲವೊಂದು ಕ್ವಶನ್ಸ್
1: ಖಂಡಿತ
0: ಅನುಕೂಲ ಆಗುತ್ತೆ ಮೇಡಮ್.
1: ಶಾಂತ್ ಕುಮಾರ್ ಅವರೇ, ನೀವು ವಿದ್ಯಾಭ್ಯಾಸ ಎಲ್ಲೇ ಮಟ್ಟಿಗೆ ಮಾಡಿದ್ದೀರಾ?
0: ಬಿ ಆಯ್ತು ಮೇಡಮ್, ಒಂದರಿಂದ ಹತ್ತನೇ ತರಗತಿವರೆಗೂ ಸರ್ಕಾರಿ ಹೆಣ್ಣು ಮಕ್ಕಳ ಪರೀಕ್ಷೆ ಮೈಸೂರಲ್ಲಿ ಓದಿದ್ದು. ಇಲ್ಲಿ ಮೇಡಮ್ ಮತ್ತೆ ಪಿ ಯು ಸಿ ಮತ್ತೆ ಬಿ ಎಲ್ಲ ಐಡಿಎಸ್ಟಿ ಗವರ್ಮೆಂಟ್ ಕಾಲೇಜ್ ಚಿಕ್ಕಮಗಳೂರು ಮಾಡಿದ್ದು. ಶಾಸಕ ಮಾಜಿ ಶಾಸಕ ಸಿ ಟಿ ರವಿ ಇದೆಲ್ಲ ಅವ್ರ ಜೊತೆ ಮಾಡಿದ್ ನಾವು.
1: ಒಳ್ಳೇದು ಒಳ್ಳೇದು,
0: ಬಹಳ ಆಗ್ತಾರೆ.
1: ತುಂಬಾ ಖುಷಿಯ ವಿಚಾರ, ನಿಮ್ಮ ಹುಮ್ಮಸ್ಸು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ನೀವು ಪ್ರಸ್ತುತ ಏನ್ ಮಾಡ್ಕೊಂಡಿದ್ದೀರಾ? ಒಳ್ಳೇದು ಒಳ್ಳೇದು, ಆಕಾಶವಾಣಿನ ನಿಯಮಿತವಾಗಿ ಕೇಳ್ತಾ
0: ಬರ್ತಿದ್ದೀರಾ?
1: ಖಂಡಿತ ಖಂಡಿತ, ಒಳ್ಳೇದು. ನಿಮ್ಮ ಒಡನಾಡಿ ಒಂದ್ ರೀತಿಲಿ. ಈಗ ನಿಮ್ಗೆ ಯಾವ ಗೀತೆ ಬೇಕು ಕೇಳಲಿಕ್ಕೆ?
0: ನಮಗೆ ಮೇಡಮ್ ಕೃಷ್ಣಾಂಡಿ ಬೇಗನ ಬರದಲ್ಲಿ ಈ ರಾಧೆಗೆ ಗೋಪಾಲನ ಸಂತೋಷವೇ ನಿಜವಾದ ಆನಂದವೋ.
1: ಖಂಡಿತ, ನಿಮ್ಮ ಈ ಗೀತೆ ಈಗ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ಹೀಗೆ ನಿತ್ಯವೂ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ.
0: ಈ ಗೀತೆ ನಮ್ಮ ಸ್ನೇಹಿತರು ಲತಾ ಅವರು ಇದಾರೆ, ಅವರು ಸಂಪೂರ್ಣಂದರು, ಅವರಿಗೋಸ್ಕರ ಮತ್ತೆ ಆಕಾಶವಾಣಿ ಕೇಂದ್ರಕ್ಕೂ ನಮಗೂ ಕೂಡ.
1: ಖಂಡಿತ, ಎಲ್ಲರಿಗೋಸ್ಕರ ಈ ಗೀತೆ ಮೂಡಿ ಬರ್ತಾ ಇದೆ. ಕೇಳಿ ಶಾಂತ್ ಕುಮಾರ್ ಅವರೇ, ಹೀಗೆ ಭಾಗವಹಿಸ್ತಾರೆ. ಧನ್ಯವಾದ.
0: ಥ್ಯಾಂಕ್ ಯು ಮೇಡಮ್.

ಎಸ್ ಜಾನಕಿಯವರು ಹಾಡಿರುವ ಈ ಗೀತೆ ಮೂಡಿ ಬರ್ತಾ ಇದೆ. ಸಾಹಿತ್ಯ ಟಿ ಉದಯಶಂಕರ್, ಸಂಗೀತ ಸಂಯೋಜನೆ ಬಪ್ಪಿ ಲಹರಿಯವರದು. ಚಿತ್ರ ಕೃಷ್ಣಾನಿ ಬೇಗನೆ ಬಾರೋ.

0: ಶ್ರೋತೃಗಳೇ, ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಈ ರಾಧೆಗೆ ಎಸ್ ಜಾನಕಿಯವರ ಸುಮಧುರ ಕಂಠಸಿರಿಯಲ್ಲಿ ಗೀತೆನ ಕೇಳ್ಕೊಂಬಂದ್ವಿ. ಮುಂದಿನ ಕರೆಯನ್ನ ತಗೊಳ್ಳುವ ಸಮಯ. ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ಧನರಾಜ್ ಅರಸು, ಬೇಲೂರು ತಾಲೂಕು ಗುಜ್ಜೇನಹಳ್ಳಿಯಿಂದ.
0: ಗುಜ್ಜೇನಹಳ್ಳಿಯ ವಿಜಯಲಕ್ಷ್ಮಿ ಧನರಾಜ್ ಅರಸ್ ಅವರು ಕಾಲ್ ಮಾಡಿದ್ದಾರೆ. ಕರೆ ಸಿಕ್ಕಿದ್ದು ಖುಷಿ ಆಯ್ತಾ ಮೇಡಮ್?
1: ಅಯ್ಯೋ ತುಂಬಾ ಖುಷಿ ಮೇಡಮ್, ತುಂಬಾ ದಿವಸದಿಂದ ಟ್ರೈ ಮಾಡ್ತಾನೆ ಇರ್ತೀನಿ, ಈ ಇದಕ್ಕೆ ಸಿಗಲ್ಲ. ಮತ್ತೆ ಗಾದೆ ಗದ್ದಿಗೆ ಅದಕ್ಕೆಲ್ಲ ಸಿಗುತ್ತೆ, ಈ ಕರೆಗೊಂದು ಗೀತೆಗೆ ಸಿಗೋದು ತುಂಬಾ ರೇರು.
0: ಹಾಗೆ ಸಿಕ್ಬಿಟ್ಟಿದೆ,
1: ಇವತ್ತು ಸಿಕ್ಕಿದ್ ತುಂಬಾ ಖುಷಿ ಆಗಿದೆ. ಮತ್ತೆ ವಾಟ್ಸಪ್ ಇಂದ ಮೇಡಮ್ ಪ್ರಸಾರನೆ ಮಾಡಲ್ಲ, ವಾಟ್ಸಪ್ ಮಾಡ್ತೀನಿ ಆದ್ರೆ ಪ್ರಸಾರ ಆಗ್ತಾ ಇಲ್ಲ.
0: ಅಂದ್ರೆ ಏನಾಗುತ್ತೆ ಅಂದ್ರೆ, ವಿಜಯಲಕ್ಷ್ಮಿ ಅವರೇ ನಿಮ್ಮ ತರಾನೆ ಒಂದು 30 ಬರುತ್ತೆ ಕಣ್ಮಂದೆ ಆದಾಗ, ಅಲ್ಲಿ ಏನಾಗುತ್ತೆ ನಮ್ದು ಬರಲ್ಲ ಅಂತ ನಿಮಗ್ ಫೀಲ್ ಆಗುತ್ತೆ. ಆದ್ರೆ ಆಕ್ಚುಲಿ ಏನಾಗ್ತಿರುತ್ತೆ, ರೊಟೇಷನ್ ಆಗ್ತಾ ಇರುತ್ತೆ. ಆತರ ಅನ್ಯತಾ ಭಾವಿಸ್ಬಾರ್ದು.
1: ಎಲ್ರು ನಮ್ಮ ಹಾಗೆ ಅಲ್ವಾ ಅಂತ.
0: ಹೌದೌದು, ಖಂಡಿತ. ಈಗ ಯಾವ ಗೀತೆ ಬೇಕು ನಿಮ್ಗೆ?
1: ನನಗೆ ಒಂಬಿಸಲು ಚಿತ್ರದಿಂದ ಹೂವಿಂದ ಹೂವಿಗೆ ಹಾರುವ ದುಂಬಿ.
0: ಏನಕ್ಕೆ ಈ ಗೀತೆ ಇಷ್ಟ ಆಗುತ್ತೆ?
1: ತುಂಬಾನೇ ಇಷ್ಟ ಆಗುತ್ತೆ ಮೇಡಮ್. ಅಂದ್ರೆ ನಮ್ಮ ಒಂದು ರಿಲೇಷನ್ಶಿಪ್ಗೂ ಅದಕ್ಕೂ ಒಂದು ಹೋಲಿಕೆ ಇದೆ ಅಂತ.
0: ಹೊಂಬಿಸಿಲಿನ ಎಲ್ಲಾ ಗೀತೆಗಳು ತುಂಬಾನೇ ಸುಮಧುರವಾಗಿದೆ ಅಂತ ಹೇಳ್ಬೋದು.
1: ನಟನೆ ಮಾಡಿರೋದು ಅಷ್ಟೇ, ಆರತಿ ಅವರ ಆಗಿರ್ಬೋದು, ವರ್ಧನ್ ಅವರ ಆಗಿರ್ಬೋದು, ತುಂಬಾ ಚೆನ್ನಾಗಿ ಅಭಿನಯನು ಮಾಡಿದ್ದಾರೆ, ಹಾಡುಗಳು ತುಂಬಾ ಚೆನ್ನಾಗಿದೆ, ಸಿನಿಮಾನು ತುಂಬಾ ಚೆನ್ನಾಗಿದೆ.
0: ಖಂಡಿತ ನೋಡಿದೀರಾ ಸಿನಿಮಾವನ್ನ?
1: ಹೌದು ಮೇಡಮ್, ಹ್ಮ್ ಮೇಡಮ್ ನೋಡಿ, 3-4 ಸಲ ನೋಡಿದೀನಿ.
0: ಖಂಡಿತ.

0: ಸಿನಿಮಾ
1: ವಿಷ್ಣುವರ್ಧನ್ ಅವರು ಬೊಂಬಿಸಿಲು ಮತ್ತೆ ಬಂಧನ ಮತ್ತೆ ಡಾಕ್ಟರ್ ಕೃಷ್ಣ ಈ ಮೂರಲ್ಲಿ ಅವರು ಡಾಕ್ಟರ್ ಪಾತ್ರ ಮಾಡಿರೋದು ವಿಷ್ಣುವರ್ಧನ್ ಅವರು.
0: ಹೌದು, ಅವರಂತೂ ಪಾತ್ರದಲ್ಲಿ ಪರಕಾಯ ಪ್ರವೇಶ.
1: ಹೌದು ಹೌದು, ನಿಜಾನವನ್ನ ರೀತಿಯಲ್ಲಿ ಮಾಡ್ತಾರೆ.
0: ಖಂಡಿತ ಖಂಡಿತ. ಧನ್ಯವಾದ ಹೀಗೆ ಕರೆ ಮಾಡಿ ಭಾಗವಹಿಸ್ತಾರಿ. ನಿಮ್ಮ ಗೀತೆ ಇದೀಗ ನಿಮ್ಮ ಮನೆಗೆ ತಲುಪುತ್ತೆ. ಧನ್ಯವಾದ.
1: ಧನ್ಯವಾದ ಮೇಡಮ್.
0: ಧನ್ಯವಾದ.

ಹೊಂಬೆಸಿರು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಗೀತಪ್ರಿಯ ಅವರ ಗೀತೆಗೆ ರಾಜನ್ ಮತ್ತು ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಗೀತೆಯನ್ನು ಸೊಗಸಾಗಿ ಹಾಡಿದ್ದಾರೆ ಎಸ್ ಜಾನಕಿಯವರು.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
3: ಶ್ರೋತೃಗಳೇ, ನಿಮ್ಮದೇ ಹಾಸನ ಎಫ್ಎಂನಿಂದ ನೇರ ಪ್ರಸಾರದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮುಂದಿನ ಕರೆಯನ್ನ ತಗೊಳ್ಳೋಣ. ನಮಸ್ತೆ.
4: ನಮಸ್ತೆ ಮೇಡಮ್, ನಾನು ಚಿಂಚನ ಹೊಸಕೋಟೆ ಕಟ್ಟೆಹೊಳೆಯಿಂದ ಸಂಕಲ್ಪ ಮಾತಾಡ್ತಾ ಇರೋದು.
3: ಕಟ್ಟೆಹೊಳೆಯ ಸಂಕಲ್ಪನವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಎಲ್ಲ ಆರಾಮ?
4: ಆರಾಮ. ಬಿಸಿಲು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇಲ್ಲ ನಮಗೆ. ಅದೇ ಒಂದು ತಾಪತ್ರ ಆಗಿರೋದು.
3: ಹೌದೌದು.
4: ಅದರಿಂದ ಬೆಳಗ್ಗೆ 10:00 ಕೆಲಸ ಮಾಡ್ತೀವಿ, ನಂತರ ಸಂಜೆ 5 ಮೇಲೆ ತಂಪತ್ತಿನಲ್ಲಿ ಮಾಡ್ತೀವಿ ಅಷ್ಟೇ. ಬಿಸಿಲು ಮಾಡೋಕ್ಕಾಗಲ್ಲ.
3: ಹೌದು, ಖಂಡಿತ. ಅದನ್ನ ನಾವೇ ಋತುಮಾನಗಳಿಗೆ ಅನುಸಾರವಾಗಿ ನಮ್ಮ ಒಂದು ಕರ್ತವ್ಯ ವೈಖರಿಯನ್ನ ಸರಿಪಡಿಸ್ಕೋಬೇಕು ಅಲ್ವಾ?
4: ಹೌದು ಹೌದು ಹೌದು ಹೌದು.
3: ಯಾವ ಗೀತೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ?
4: ನನಗೆ ಮಾಂಗಲ್ಯಂ ತಂತು ನಾನೇನ ಚಿತ್ರದಿಂದ ರಮೇಶ್ ಚಂದ್ರ ಹಾಡೋದು ಕಾರ್ಯಸು ಸುಮತಿ ಸುಮತಿ ಶ್ರೀಮತಿ ಅಂತ ಒಂದು ಹಾಡು, ಒಳ್ಳೆ ಎವರ್ಗ್ರೀನ್ ಸಾಂಗ್ ಮೇಡಮ್. ಎಲ್ಲಾ ಆಕಾಶವಾಣಿ ಕೇಳಿದವರಿಗೆ ಹಾಗೂ ನನ್ನ ಮೊಮ್ಮಕ್ಕಳಾದ ಶಿವಾನಿ ಮತ್ತು ನಯನಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಮೇಡಮ್.
3: ಖಂಡಿತ. ನಿಮ್ಮ ಜೊತೆ ನಮ್ಮ ಶ್ರೋತೃಗಳಿಗೆ ಎಲ್ರಿಗೂ ಈ ಗೀತೆನ ಪ್ರಸಾರ ಮಾಡ್ತಾ ಇದ್ದೇವೆ. ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರಿ. ಧನ್ಯವಾದ.
4: ಧನ್ಯವಾದ ಧನ್ಯವಾದ.
3: ಮಾಂಗಲ್ಯಂ ತಂತು ನಾನೇನ ಚಿತ್ರದಿಂದ ರಮೇಶ್ ಚಂದ್ರ ಅವರು ಹಾಡಿರುವ ಈ ಗೀತೆ ಇದೀಗ

0: ಸಾಧನೆಯ ಹಾದಿ.
1: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡಾ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ.
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
2: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
4: ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು.
3: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
4: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
3: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50.
5: ಮತ್ತೊಮ್ಮೆ ಸ್ವಾಗತ. ನೇರ ಪ್ರಸಾರದಲ್ಲಿ ಹಾಸನ ಎಫ್ಎಂನಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮುಂದಿನ ಶ್ರೋತೃ ಯಾರು ನೋಡೋಣ. ನಮಸ್ತೆ.
6: ಹಲೋ, ನಮಸ್ತೆ ಮೇಡಮ್.
5: ನಮಸ್ತೆ, ತಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಳ್ಳಿ.
6: ಮೇಡಮ್, ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಅಂತ.
5: ಹರಿಹರದಿಂದ ಸುರೇಶ್ ಬೆಣ್ಣೆ ಅವರು ಕರೆ ಮಾಡಿದ್ದೀರಾ. ನಿಮ್ಮ ಸರ್ನೇಮ ಬೆಣ್ಣೆ?
6: ಹೌದು ಮೇಡಮ್.
5: ಓಕೆ, ಚೆನ್ನಾಗಿರುತ್ತೆ ಆ ಕಡೆ ವಿಶೇಷವಾದ ಹೆಸರುಗಳು. ಯಾವ ಗೀತೆ ಬೇಕು ನಿಮ್ಗೆ?
6: ಜಸ್ಟ್ ಮಾತ್ಮಾ.

0: ಅಲ್ಲೇ ಮೇಡಮ್ ಅವರೇ, ಎಲ್ಲೋ ಗುಣಗಿರುವ ನೀರು ಅಂತ ಗೀತೆ ಐತಲ್ಲ ಆಗಿದ್ದಿರ್ಲಿ.
1: ಆಕಾಶವಾಣಿಯ ಯಾವೆಲ್ಲ ಕಾರ್ಯಕ್ರಮಗಳು ತಮಗೆ ಇಷ್ಟವಾಗ್ತವೆ ಸುರೇಶ್ ಅವರೇ?
0: ಸ್ವಾಗತ ಜಿಗುತ್ತೆ ಮೇಡಮ್ ಅವ್ರೆ. ಆಮೇಲೆ ಗಾದೆ ಸಮಾಸ ಅಂತ ಇರ್ತಾವಲ್ಲ ಆ ಕಾರ್ಯಕ್ರಮ ಸೇರ್ತೇವೆ. ಉಳಿದಾಗೆಲ್ಲ ಚಿತ್ರದುರ್ಗ ಆಕಾಶವಾಣಿ ಸೇರ್ತೇವೆ ಮೇಡಮ್.
1: ಓಹೋ, ಹಾಗೆ ಕೆಲವನ್ನ ನಮ್ಮ ಆಕಾಶವಾಣಿ ಕೇಂದ್ರದ ಕೇಳ್ತೀರಾ, ಮಿಕ್ಕಿದ್ದು ಚಿತ್ರದುರ್ಗದ.
0: ಚಿತ್ರದುರ್ಗ ರೀಚ್ ಆಗುತ್ತೆ ಮೇಡಮ್ ರೇಡಕ್ಕ, ಅದರಿಂದ ಹೆಚ್ಚಾಗಿ ಎಲ್ಲ ಕೇಳ್ತಾರೆ.
1: ಹಾ ಹಾ ಹಾ, ಒಳ್ಳೇದು ಒಳ್ಳೇದು. ನಿಮ್ಮ ಗೀತೆ ಈಗ ಪ್ರಸಾರವಾಗುತ್ತೆ, ಕೇಳಿ. ಧನ್ಯವಾದ.
0: ನಮಸ್ತೆ ಮೇಡಮ್.
1: ನಮಸ್ತೆ.

ನೀವೀಗ ಕೇಳ್ತಾ ಇರೋ ಗೀತೆ ಜಸ್ಟ್ ಮಾತ್ ಮಾತಲ್ಲಿ. ಗೀತೆನ ಹಾಡಿರೋ ಗಾಯಕಿ ಶ್ರೇಯಾ ಘೋಷಾಲ್. ಸುಧೀರ್ ಅಟ್ಟಾವರ್, ಆರ್ ಕಾಮತ್ ಅವರು ಗೀತೆಯನ್ನ ರಚನೆ ಮಾಡಿದ್ದಾರೆ. ಗೀತೆಗೆ ಸಂಗೀತ ಸಂಯೋಜನೆ ರಘು ದೀಕ್ಷಿತ್ ಅವರಿಂದ.

0: ಪ್ರಿಯ ಕೇಳುಗರೆ,
1: ಜನಪದ ಕಲಾವಿದರ ಬದುಕನ್ನು ಅನಾವರಣ ಮಾಡುವ ಕಾರ್ಯಕ್ರಮ
0: ಜನಪದ ಲೋಕ ನಾಳೆ ಬೆಳಗ್ಗೆ 8:30 ಕೇಳಿ ಜನಪದ ಲೋಕ ನಾಳೆ ಬೆಳಗ್ಗೆ 8:30.
2: ನಮಸ್ತೆ.
3: ನಮಸ್ತೆ ಮೇಡಮ್.
2: ನಮಸ್ತೆ, ಪರಿಚಯ ಮಾಡ್ಕೊಳ್ಳಿ.
3: ಮೇಡಮ್, ನನ್ನ ಹೆಸರು ಹೇಮಾಕ್ಷಿ ದಾಸ್ ಚೆಟ್ಟಿ ಅಂತ, ಹಾಸನ ಉದಯಗಿರಿ ಬಡಾವಣೆಯಿಂದ. ಮೇಡಮ್
2: ಹೇಮಾಕ್ಷಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
3: ಥ್ಯಾಂಕ್ಸ್ ಮೇಡಮ್.
2: ಆಯ್ತಾ ಕಾಫಿ ಹೇಮಾಕ್ಷಿ ಅವ್ರದ್ದು?
3: ಕಾಫಿ ಆಯ್ತು ಮೇಡಮ್, ಇವಾಗ ನಮ್ಮ ಮನೆಯವ್ರು ಬಂದ್ರು. ಕಾಫಿ ಕುಡಿದ್ಬಿಟ್ಟು ಅದಕ್ಕೆ ಟ್ರೈ ಮಾಡೋಣ ಅಂತ ಅವಾಗಿಂದ ಮಾಡ್ತಾ ಇದೀನಿ. 5 ಗಂಟೆಯಿಂದ ಸಿಗ್ಲೇ ಇಲ್ಲ.
2: ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಾ?
3: ಅದೇ ಗ್ರೋಪ್ರೇಷ ಫಿಲಂ ಅಲ್ಲಿ ಆರತಿ ಬೆಳಗೋಣ, ದೇವಗೆ ಆರತಿ ಬೆಳಗೋಣ, ಕತ್ತಲ ಕಳೆದು ಬಾಳ ಬೆಳಗೆಂದು ಆರತಿ ಬೆಳಗೋಣ. ಸತ್ಯನಾರಾಯಣ ಜಯ ಜಯ ಸತ್ಯನಾರಾಯಣ, ಜಯ ಜಯ ಸತ್ಯನಾರಾಯಣ. ಅಕ್ಕಿ ಮೇಡಮ್,
2: ನಿಮ್ಮ ಗೀತೆ ಈಗ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಹಾಸನ FM ನ.
3: ಆಯ್ತು ಮೇಡಮ್.

0: ಆತ್ಮೀಯ ಶ್ರೋತೃಗಳೇ, 5:45 ಸರಿಯಾಗಿ ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗುಡುವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.

0: ನೇರ ಪ್ರಸಾರದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂದಿನ ಕರೆಯನ್ನು ತಗೊಳ್ಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಪರಿಚಯ ಮಾಡಿಕೊಳ್ಳಿ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಗೀತೆ ಬೇಕು ಸುಬ್ರಹ್ಮಣ್ಯ ಅವರಿಗೆ?
1: ಮೇಡಮ್, ನಮಗೆ ಸೋಲಿಲ್ಲ ಸರ್ದಾರ ಚಿತ್ರದಲ್ಲಿ ಕೆ ಎಸ್ ಚಿತ್ತಮ್ಮ ಮತ್ತೆ ಮಂಜುಳಾ ಗುರುರಾಜ್ ಅವರು ಆಡಿರೋದು. ಯಾರಿಗಾಗಿ ಹೇಳೇ ನಿನ್ನ ಪ್ರೇಮ ಪೂಜೆ ಅಂತ ಆಡಿದ್ಯಲ್ಲ ಮೇಡಮ್,
0: ಆ ಗೀತೆಯನ್ನ ಕೇಳಲಿಕ್ಕೆ ಇಷ್ಟ ಆಗ್ತಿದ್ಯಾ ನಿಮ್ಗೆ?
1: ಖಂಡಿತ ಮೇಡಮ್, ಯಾಕಂದ್ರೆ ಚೆನ್ನಾಗಿದೆ ಮೇಡಮ್, ಎರಡು ಧ್ವನಿನು ಬಹಳ ಅದ್ಭುತವಾಗಿ ಆಡಿ ಇದ್ದಾರೆ ಮೇಡಮ್.
0: ಖಂಡಿತ ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಹೀಗೆ ಕರೆ ಮಾಡ್ತಾರೆ ನಿಮ್ಮದೇ ಹಾಸನ ಎಫ್ ಎಂಗೆ. ಧನ್ಯವಾದ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

ಸೋಲಿಲ್ಲದ ಸರದಾರ ಚಿತ್ರದ ಗೀತೆ ಅದು. ಈ ಗೀತೆನ ಹಾಡಿದ್ದಾರೆ ಚಿತ್ರ ಹಾಗೂ ಮಂಜುಳಾ ಗುರುರಾಜ್. ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

0: ನಮಸ್ತೆ.
1: ನಮಸ್ತೆ. ಹಲೋ ಮೇಡಮ್.
0: ನಮಸ್ತೆ. ಯಾರಿದು ಕರೆ ಮಾಡಿರೋದು?
1: ನಾವು ಶಂಕರಿಪುರಮ್ನಿಂದ, ಹಾಸನಿಂದ, ಭಾಗ್ಯ ಅಂತ.
0: ಹಾ ಭಾಗ್ಯ ಅವರೇ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಾ?
1: ಕನ್ಯಾರತ್ನದಿಂದ ಕೇಳಕ್ ಇಷ್ಟಪಡ್ತೀನಿ.
0: ಕನ್ಯಾರತ್ನದ್ದೇ ಮಾಡೋಣ. ನಿಮ್ಗೆ ಸಮಯದ ಅಭಾವ ಇದೆ, ನಿಮ್ ಗೀತೆ ಪ್ರಸಾರ ಆಗುತ್ತೆ. ಆಕಾಶವಾಣಿಯ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಹಾ ಮೇಡಮ್, ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರ್ತೇನೆ ಬೆಳಗ್ಗೆಯಿಂದ ಸಂಜೆವರೆಗೂ.
0: ಒಳ್ಳೇದು, ನಿಮ್ ಗೀತೆ ಈಗ ಪ್ರಸಾರ ಆಗುತ್ತೆ. ಧನ್ಯವಾದ ಹೀಗೆ ಕರೆ ಮಾಡಿ ಭಾಗವಹಿಸ್ತಾರೆ ಭಾಗ್ಯ ಅವರೇ.
1: ಓಕೆ ಮೇಡಮ್, ಆಯ್ತು. ಥ್ಯಾಂಕ್ ಯು.
0: ಓಕೆ.

0: ಕೇಳುಗರಿಗೆ ನೇರ ಪ್ರಸಾರದಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ.
1: ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ
2: ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
0: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರ್ಕಲ್ಗುಡುವಿ ಮಧುಸೂದನ್.
5: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಹಾಸನದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದಿರುವಂತಹ ಪುಣ್ಯ ಎಸ್ ಗೌಡ ಅವರು ಈ ಸಾಲಿನ 10ನೇ ತರಗತಿಯಲ್ಲಿ 94% ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಇವರ ಒಂದು ಓದು ಹೇಗಿತ್ತು, ಇಷ್ಟೊಂದು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಾಗಿ ಪುಣ್ಯ ಎಸ್ ಗೌಡ ಅವರ ತಾಯಿ ಡಿಆರ್ ನೂತನ್ ಅವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ಥ್ಯಾಂಕ್ ಯು ಸರ್.
5: ಮಗಳಿಗೆ 94% ಅಂಕಗಳು ಬಂತು, ಇಷ್ಟು ನಿರೀಕ್ಷೆ ಇತ್ತ ನಿಮಗೆ?
6: ಸರ್, 90 ಮೇಲಂತೂ ಬರ್ತಾಳೆ ಅಂತ ಅನ್ಕೊಂಡಿದ್ವಿ. ಅದರಲ್ಲೂ ಐಸಿಎಸ್ಇ ಸಿಲೆಬಸ್ ಅಂದ್ರೆ ಸ್ವಲ್ಪ ಕಷ್ಟನೇ ಇರುತ್ತೆ, ಎಲ್ಲರಿಗೂ ಗೊತ್ತು. ಅದರಲ್ಲೂ 90 ಮೇಲ್ ಸ್ಕೋರ್ ಮಾಡಿದಾಳೆ ಅಂದ್ರೆ ತುಂಬಾ ಖುಷಿ ಆಯ್ತು. ನಮ್ಮ ರಿಲೇಟಿವ್ ಕಡೆಲ್ಲ ಸ್ಟೇಟ್ ಮತ್ತೆ ಸಿಬಿಎಸ್ಇ ಅವರೇ 84-85% ಅಲ್ಲಿ ಬಂದಿದ್ರು. ಮೋಸ್ಟ್ಲಿ ಇವಳದು ಸ್ಕೋರ್ 90 ಅಲ್ಲಿ ಇಷ್ಟಿರುತ್ತೆ ಅಂತ ಅನ್ಕೊಂಡಿದ್ವಿ, ಅದು 94 ಬಂದ್ರೆ ತುಂಬಾ ಖುಷಿ ಆಯ್ತು ಸರ್.
5: ತುಂಬಾ ಕಠಿಣವಾಗಿರುತ್ತೆ ಆ ಒಂದು ಕರಿಕ್ಯುಲಮ್ ಅಂತ ಹೇಳಿ ಹೇಳ್ತಾರೆ, ಏನನ್ಸುತ್ತೆ ನಿಮಗೆ?
6: ಸರ್, ತುಂಬಾ ಕಷ್ಟ ಇದೆ ಸರ್. ನಾವು ಮನೇಲಂತೂ ಹೇಳ್ಕೊಡ್ತೀವಿ ಅನ್ನೋದು ಕಷ್ಟ, ಅದು ಸ್ಕೂಲ್ ಇಂದನೇ ಆಗಿರೋದು ಸರ್. ಎಲ್ಲ ಏನ್ 100% ಇದೆ, ಅದು ನಾವು ಹೊರಗಡೆ ಟ್ಯೂಷನ್ ಗಾಗ್ಲಿ ಕಳಿಸಿಲ್ಲ, ಮತ್ತೆ ನಾವು ಮನೇಲೂ ನಮಗೆ ಹೇಳ್ಕೊಟ್ಟಿಲ್ಲ. ನಾವು ಐಸಿಎಸ್ಇ ಸಿಲೆಬಸ್ ಆದ್ರಿಂದ ನಮಗೆ ಅದ್ರದ್ದು ಐಡಿಯಾ ಇಲ್ಲ. ಹಂಗಾಗಿ ಎಲ್ಲದು ಏನಿದೆ ಸ್ಕೋರ್ ಇಂದು ಇದಿದೆ, ಅದು 100% ಅದು ಸ್ಕೂಲ್ ಕಡೆಯಿಂದನೇ ಆಗಿರೋದು.
5: ಅಂತಂದ್ರೆ ಮಗಳ ಓದು ಹೇಗಿತ್ತು?
6: ಸರ್, ತುಂಬಾ ಎಫರ್ಟ್ ಹಾಕಿದಾಳೆ. ಎಲ್ಲ ಪೇರೆಂಟ್ಸ್ ಸಾಮಾನ್ಯ ಹೇಳಿರೋದು ಹಾಗೇನೆ, ಮೋಸ್ಟ್ಲಿ ಸ್ಕೂಲ್ದೇ ಹಿಂಗಿರ್ಬೋದೇನೋ, ನಾವೇ ಮಕ್ಕಳಿಗೇನು ಪ್ರೆಷರ್ ಹಾಕ್ಬೇಕಂತಿಲ್ಲ ಓದಿ ಅಂತ. ಅವರೇ ಇಂಡಿಪೆಂಡೆಂಟ್ ಆಗಿ ಓದ್ತಾರೆ. ಸ್ಕೂಲಿಂದ ಬಂದಾದ್ಮೇಲೆ ಅವರು ನೈಟು ಅವ್ರಿಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಓದ್ಕೊಂಡೆ ಮಲ್ಕೊಂತಾರೆ. ಇವಳು ಸ್ಕೂಲಿಂದ ಬಂದಾಗ ನೈಟ್ ಓದವಳು, ಮಲಗಿರೋಳು. ಎಫರ್ಟ್ ಹಾಕಿದಾಳೆ ಸರ್.
5: ಈ ಐಸಿಎಸ್ಇ ಸಿಲೆಬಸ್ ಅನ್ನ ಓದಿಸಬೇಕು ಮಗಳಿಗೆ ಅಂತ ಹೇಳಿ ನಿಮಗೆ ಯಾಕೆ ಅನ್ನಿಸ್ತು?
6: ನಮ್ಮ ಏರಿಯಾದಲ್ಲಿ ಇತ್ತು ಸ್ಕೂಲ್ ಸರ್ ಹೇಳ್ದಂಗೆ. ಮೋಸ್ಟ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿ ಸೆಕೆಂಡ್ ಇಯರ್ಗೆನೆ ನನ್ನ ಮಗಳಿಂದ ಹಾಕಿದ್ದು. ಸರ್ ನಮ್ಮ ಮನೆಯವ್ರ ಫ್ರೆಂಡ್ ಇದ್ರು, ಸರ್ ಬಗ್ಗೆ ಗೊತ್ತಿತ್ತು, ಹಂಗಾಗಿ ಸ್ಕೂಲ್ ಚೆನ್ನಾಗಿದೆ, ಸೆಕೆಂಡ್ ಇಯರ್ಗೆನೆ ಹಾಕಿದ್ದು, ಚೆನ್ನಾಗಿದೆ ಅನ್ಕೊಂಡು ಹಾಕಿದ್ವಿ ಸರ್. ಆಕ್ಚುಲಿ ನಾವು ಸ್ಕೂಲಿಗೆ ಹಾಕ್ತಾಗ್ಲೂ ಅದು ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸರ್ ಬಗ್ಗೆ ಗೊತ್ತಿತ್ತು, ಹಾಕಿದ್ವು. ಎಜುಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ ಸರ್.
5: ಈಗ ಮಗಳನ್ನ ಈ ಒಂದು ಶಾಲೆಗೆ ಸೇರಿಸಿದ್ಮೇಲೆ ಏನೆಲ್ಲ ಬದಲಾವಣೆಗಳನ್ನ ಗುರುತು ಮಾಡಿದ್ರಿ ನೀವು?
6: ಸರ್, ನಾವು ಮನೇಲಿ ನಾವಾಗೆ ಏನು ಹೇಳ್ಬೇಕಂತಿಲ್ಲ, ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಅವರೇ ಮಾಡ್ಕೊಂತಾರೆ. ಎಜುಕೇಶನ್ ಅಲ್ಲಾಗ್ಲಿ ಬೇರೆ ಯಾವುದೇ ವಿಚಾರದಲ್ಲೂ ಮಕ್ಕಳು ಇಷ್ಟು ಪ್ರಬುದ್ಧತೆ ಇದೆ ನಮಗೆ ಅನ್ನೋದು ನಮಗೆ ಆ ಸ್ಕೂಲ್ ಕಡೆಯಿಂದಾನೇ ಬಂದಿರೋದು ಅಷ್ಟಂತೂ ಗೊತ್ತೆ ಸರ್.
5: ಆ ಒಂದು ಶಾಲೆಯಿಂದಲೇ ಅದು ಬಂತು?
6: ಹೌದು ಹೌದು, ನಮಗೆ ಚಿಕ್ಕ ಮಕ್ಕಳಿಂದ ನೋಡಿದಂಗ ಅನ್ಸುತ್ತೆ ಇವ್ರಿಗೆಲ್ಲ ಕಲಿತಾರ, ಇವ್ರು ಮಾಡ್ತಾರ ಅಂತ ಅನ್ಸುತ್ತೆ. ಅದೇ ಅವ್ರ ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಅವ್ರದ್ದು ಆಕ್ಟಿವಿಟೀಸ್ ನೋಡ್ಬಿಟ್ಟು ಇವ್ರಿಷ್ಟು ಕಲ್ತರ ಅನ್ನೋದು ನಮಗೆ ಆಶ್ಚರ್ಯ ಆಯ್ತು. ನನ್ನ ಮಗಳು 10th

0: ನನ್ ಮಗ ಈಗ 9th ಇದ್ದಾನೆ, ತುಂಬಾ ಆಶ್ಚರ್ಯ ಆಗುತ್ತೆ, ಓ ಅವ್ರು ಇಷ್ಟೆಲ್ಲ ಕಲ್ತ್ರ, ಅವ್ರು ಇಷ್ಟೆಲ್ಲ ಮಾಡ್ತಿದಾರೆ, ಅದೆಲ್ಲ ಸ್ಕೂಲ್ ಕಡೆಯಿಂದಾನೆ ಆಗಿದ್ದು.
1: ಈ ಶಾಲೆಯಲ್ಲಿ ಕಲಿಕೆ ಹೇಗೆ ಭಿನ್ನವಾಗಿರುತ್ತೆ ಬೇರೆ ಶಾಲೆಗಳಿಗೆ ಹೋಲಿಕೆ ಮಾಡಿದ್ರೆ?
0: ನಾವು ನೋಡಿರಂಗೆ ನನ್ ಮಗಳು 13 ಇಯರ್ಸ್ ಇಲ್ಲೇ ಓದಿರೋದು, ಮತ್ತೆ ಬೇರೆ ಸ್ಕೂಲ್ಗಳ ಕೇಳಿರೋ ಹಂಗೆ ಏನಂದ್ರೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಕಮ್ಮಿ ಮಾಡ್ತಾರೆ. ಸರ್, ಇದ್ರಲ್ಲಿ ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಸ್ಕೂಲ್ ಡೇ ಅಲ್ಲೂ ಇರ್ತಾರೆ, ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ, ಬೇರೆ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ, ಜೊತೆಗೆ ಎಜುಕೇಶನ್ ಇರುತ್ತೆ. ಸೊ ಮಕ್ಕಳು ಪ್ರೆಷರ್ ಅಲ್ಲಿ ಓದ್ತಾರೆ ಅನ್ನೋದಿರಲ್ಲ, ಖುಷಿಯಾಗಿ ಓದ್ತಾರೆ, ಆಟ ಆಡ್ಕೊಂಡು ಎಲ್ಲಾನು ತಿಳ್ಕೊಂಡು ಓದ್ತಾರೆ.
1: ಓದೋದರ ಬಗ್ಗೆ ನೀವು ಎಷ್ಟು ಮಟ್ಟಿಗೆ ಒತ್ತಾಯ ಮಾಡ್ತಿದ್ರಿ ಮಗಳಿಗೆ?
0: ಒತ್ತಾಯ ಒಂದ್ಸತಿ ಹೇಳ್ಬೇಕು ಅಂದ್ರೆ ನನ್ ಸರ್ಗು ಹೇಳಿದ್ದೆ, ಸರ್ ರಾತ್ರಿ ಎಲ್ಲ ಓದ್ತಾಳೆ, ನಾನು ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕು ಅಂತ ಬೈದ್ ಬರ್ತಿದ್ದೆ ಅವಳಿಗೆ. ಸಾಕು ಇಷ್ಟು ಓದಿದ್ದು, ಸರ್ಗೆ ಹೇಳ್ತಿದ್ದೆ ನನ್ ಸರ್ ಹತ್ರ ಮಾತಾಡುವಾಗ, ಬುಕ್ ಹಿಂಗ್ ಇಟ್ಕೊಂಡು ಮಲಗಿರ್ತಾಳೆ, ಕಣ್ಬಿಟ್ರು ಬುಕ್ ಕಾಣ್ಬೇಕು, ಕಣ್ ಮುಚ್ಚಿದ್ರು ಓದ್ಕೊಂಡು ಓದ್ಕೊಂಡು ಹಂಗೆ ಮಲಗಿರ್ತಾಳೆ, ಅಷ್ಟು ಓದ್ತಾಳೆ. ನಮ್ಮನೆಯವ್ರು ಹೇಳೋರು 2 ಗಂಟೆ ಓದ್ತಿದ್ದಾಳೆ ಕಣೆ, ಪುಣ್ಯ ಓದ್ತಿದ್ದಾಳೆ, ಮಲ್ಕು ಅಂತ ಹೇಳ್ಬೇಕಾಗಿತ್ತು ಅಂತ. ಆಮೇಲೆ ಮಲ್ಕಳಪ್ಪ ಸಾಕು ಅಂತಾನೆ ಸಾಮಾನ್ಯ ನಮ್ ಸ್ಕೂಲ್ ಪೇರೆಂಟ್ಗಳೆಲ್ಲ ಹೇಳಿರೋದು ಹಾಗೇನೆ. ಹೌದು, ನಾವು ಅಷ್ಟು ಪ್ರೆಷರ್ ಹಾಕಿಲ್ಲ ಮಕ್ಕಳಿಗೆ ಓದಿ ಅಂತ, ಅವ್ರು ಇಂಡಿಪೆಂಡೆಂಟ್ ಆಗಿ ಅವ್ರು ಓದಿ ಅದನ್ನ ಮಾಡಿರೋದು ಸರ್.
1: ಇಲ್ಲಿ ಸಿಲೆಬಸ್ ಹೆಚ್ಚಿಗೆ ಇರುತ್ತೆ ಮತ್ತೆ ವಿಷಯಗಳು ಕೂಡ ಹೆಚ್ಚಿಗೆ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಸಾಮಾನ್ಯವಾಗಿ.
0: ಹೌದು,
1: ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ಲು ಮಗಳು?
0: ಇವತ್ತು ನಿನ್ನೆಯಿಂದಲ್ಲ ಸರ್, ಅವರಿಗೆ ಬೇಸಿಕ್ ಇಂದ ಇದನ್ನೇ ಆಕ್ಟಿವಿಟೀಸ್ ಮಾಡಿರೋದ್ರಿಂದ 9th to 10th ಏನು ಅವರಿಗೆ ಕಷ್ಟ ಆಗಿಲ್ಲ ಅಂತ ಅನ್ಕೊಂಡಿದೀನಿ. ಈಗ 1 ಇಯರ್ 2 ಇಯರ್ ಇಂದ ಅಲ್ಲ, ಅವ್ರದ್ದು ಬೇಸಿಕ್ ಇಂದನೇ ಬಿಲ್ಡ್ ಆಗಿರೋದು ಇದು, ಹಂಗಾಗಿ ಅವ್ರಿಗೇನು ಸ್ಪೆಷಲ್ ಅಂತ ಅನ್ಸಿಲ್ಲ.
1: ಹೊರೆ ಆಯ್ತು ಅಂತಲೂ
0: ಇಲ್ಲ ಇಲ್ಲ ಇಲ್ಲ,
1: ಅಷ್ಟೊಂದು ಸಬ್ಜೆಕ್ಟ್ ಇದೆ, ಅಷ್ಟೊಂದು ಸಿಲೆಬಸ್ ಇದೆ ಹಂಗ ಅನ್ಸೋದಿಲ್ಲ. ಯಾಕೆಂತ ಅಂದ್ರೆ ಮೊದ್ಲಿಂದನು ಕೂಡ ಅವ್ರಿಗೆ ಅದನ್ನೇ ಕಲಿಸ್ತಾ ಬರ್ತಾರೆ, ಹಂಗಾಗಿ
0: ಬೇಸಿಕ್ ಇಂದ ಇದೇ ಬಿಲ್ಡ್ ಆಗಿರೋದ್ರೆ ಅವ್ರಿಗೆ ಇದೇ ಸ್ಪೆಷಲ್ ಅಂತ ಅನ್ಸೋದೇ ಇಲ್ಲ ಅವ್ರಿಗೆ.
1: ಹಂಗಾಗಿ ಅದು ಸುಲಭನೇ ಮಕ್ಕಳಿಗೆ.
0: ಹೌದು,
1: ನಮಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಕಠಿಣ ಅಂತ ಹೇಳಿ ಅವ್ರಿಗೆ ಸುಲಭ ಅಂತ ಹೇಳಿ ಅನ್ಸುತ್ತೆ. ಸ್ಕಾಲರ್ ಶಾಲೆಯಲ್ಲಿ ಶಿಕ್ಷಕರೆಲ್ಲ ಹೇಗೆ ಒತ್ತನ್ನು ಕೊಡ್ತಾ ಇದ್ರು ಮಕ್ಕಳ ಓದಿಗೆ ಸಂಬಂಧಪಟ್ಟ?
0: ತುಂಬಾ ಹೆಲ್ಪ್ ಮಾಡ್ತೇವೆ ಟೀಚರ್ಸ್. ಸಂಜೆ ಎಲ್ಲ ಕ್ಲಾಸ್ ಮಾಡ್ತಿದ್ದಾಗ ಯಾವುದೇ ಮಕ್ಕಳು ಎಷ್ಟೇ ಡೌಟ್ಸ್ ನ ಕೇಳಿದ್ರು ಪಕ್ಕದಲ್ಲಿ ಕೂರ್ಸ್ಕೊಂಡು ಹೇಳ್ಕೊಡ್ತಿದ್ರಂತೆ. ಇವ್ರಿಗೆ 9 ವರ್ಗೂ 8 ವರ್ಗೆಲ್ಲ ಕ್ಲಾಸ್ ಮಾಡ್ತಿದ್ರು ನೈಟ್. ಆಗ ಆ ಒಂದು ಸಬ್ಜೆಕ್ಟ್ ಟೀಚರ್ಸ್ ಯಾರು ಬೇಜಾರ್ ಮಾಡ್ಕೊಂತಿರ್ಲಿಲ್ಲ. ನಾನು ಕೇಳ್ತಿದ್ದೆ, ಏನಾದ್ರು ಬೇಜಾರ್ ಮಾಡ್ಕೊಂತಾರ, ಕೇಳಿದ್ರೆ ಎಲ್ಲ ಕರೆಕ್ಟ್ ಆಗಿ ಹೇಳ್ಕೊಡ್ತಾರ, ಇಲ್ಲ ಆಗ್ಲೇ ಅರ್ಥ ಆಗ್ಲಿಲ್ವಾ ಅಂತ ಏನಾದ್ರು ಕೇಳ್ತಾರಂತ? ಇಲ್ಲ, ಅವೆಲ್ಲಾದ್ರೂ ಕೂರ್ಸ್ಕೊಂಡು ಹೇಳ್ಕೊಡ್ತಿದ್ರಂತೆ. ಈಗ ಮ್ಯಾಥ್ಸ್ ಫಿಸಿಕ್ಸ್ ಎಲ್ಲ ಸ್ವಲ್ಪ ಕಷ್ಟ ಇರುತ್ತೆ, ಅರ್ಥ ಆಗಿಲ್ಲ ಅಂದಾಗ, ಸರ್ ಇದು ಅರ್ಥ ಆಗಿಲ್ಲ, ಇಲ್ಲ ಮ್ಯಾಮ್ ಇದು ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ರು. ತುಂಬಾ ಸಪೋರ್ಟ್ ಇದೆ ಟೀಚರ್ಸ್ ಮಾತ್ರ.
1: ಮಗಳ ನಿತ್ಯದ ಚಟುವಟಿಕೆಗಳು ಏನೇನಿರ್ತಾ ಇತ್ತು ಮತ್ತೆ ಹೇಗಿರ್ತಾ ಇತ್ತು?
0: 9th to 10th ಬಂದಾದ್ಮೇಲೆ ಸ್ವಲ್ಪ 5:30 ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತು ಬೆಳಗ್ಗೆ, ನೈಟ್ 8 ವರ್ಗೂ ಇರ್ತಿತ್ತು. ಇನ್ನ ಅಲ್ಲೇ ಸ್ಟ್ರೆಸ್ ಆಗ್ತಿದ್ದರಿಂದ ನಾವೇನು ಅವ್ರಿಗೇನು ಸ್ಕೂಲಲ್ಲೇ ಎಲ್ಲ ಆಗ್ತಿತ್ತು, ಏನು ಮಾಡ್ತಿಲ್ಲ ಬರೀ ಓದೋದೇ ಅಂತ ಇರ್ತಿರ್ಲಿಲ್ಲ. ಸ್ಪೋರ್ಟ್ಸ್ ಇರ್ತಿತ್ತು, ಸೈನ್ಸ್ ಎಲ್ಲ ಕಲಿತಾ ಇದ್ದಿದ್ರಿಂದ ಅವ್ರಿಗೇನು ಮನೇಲಿ ಏನು ಎಕ್ಸ್ಟ್ರಾ ಅಂತ ಏನು ಮಾಡ್ತಿರ್ಲಿಲ್ಲ. ಏನಾದ್ರೂ ಇದ್ರೆ ಬರ್ಕೊಳ್ಳೋದು, ಇಲ್ಲ ಓದ್ಕೊಳ್ಳೋದು, ಮಲ್ಕೊಂತಿದ್ಲು ಅಷ್ಟೇ 9th to 10th ಟೈಮ್ ಅಲ್ಲಿ.
1: ಶಾಲೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಕೂಡ ಹೆಚ್ಚು ಒತ್ತನ್ನ ಕೊಡ್ತಾರೆ ಅನ್ನುವಂಥದ್ದು, ಅದು ಮಗಳ ಒಂದು ಬೆಳವಣಿಗೆಯ ಮೇಲೆ ಮತ್ತೆ ಅವಳ ಒಂದು ಅರಿವಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತಾ ಇತ್ತು?
0: ಎಲ್ಲಾ ತರ ಜ್ಞಾನನೂ ಇದೆ ಸರ್, ಇಲ್ಲ ಬರೀ ಓದ್ತಾನೆ ಇದಾರೆ, ಬೇರೆ ಏನು ಗೊತ್ತಿಲ್ಲ ಅನ್ನೋಗೇನಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇದಾರೆ, ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾರೆ, ಮತ್ತೆ ನಾವೇ ಆಕ್ಚುಲಿ ಒತ್ತು ಕೊಟ್ಟಿಲ್ಲ ಅಂತ ಹೇಳ್ಬೋದು. ನಮಗೆ ಸ್ವಲ್ಪ ಪೇರೆಂಟ್ಸ್ ಅಂದ್ಮೇಲೆ ನಮಗೆ 9th to 10th ಬಂದ್ಮೇಲೆ ಮಕ್ಕಳನ್ನ ಸ್ವಲ್ಪ ಎಜುಕೇಶನ್ ಇದಲ್ಲೇ ನಾವು ಇದ್ ಮಾಡೋದ್ರಿಂದ ನಾವು ಆಕ್ಚುಲಿ ಒತ್ತು ಕೊಟ್ಟಿಲ್ಲ ಅಷ್ಟೇ, ಅವರು ಸ್ಪೋರ್ಟ್ಸ್ ಮಾಡೇ ಮಾಡ್ತಾರೆ ಸರ್, ಮತ್ತೆ ಡಾನ್ಸ್ ಚೆನ್ನಾಗಿ ಮಾಡ್ತಾರೆ, ಎಲ್ಲದೂ ಚೆನ್ನಾಗಿ ಮಾಡ್ತಾರೆ. ಸ್ಕೂಲ್ ಕಡೆಯಿಂದಾನೆ ಎಲ್ಲ ಒತ್ತು ಕೊಟ್ಕೊಂಡ್ ಬಂದಿದ್ದಾರೆ, ಹಂಗಾಗಿ ನಾವು ಇನ್ನೂ ಒತ್ತು ಕೊಟ್ಟಿದ್ರೆ ಅದು ಬೆಳ್ಕೊಂಡು ಬರ್ತಾರೇನೋ, ಆದ್ರೆ ನಾವು ಜಾಸ್ತಿ ಇದು ಮಾಡಿಲ್ಲ. ಸ್ಕೂಲ್ ಕಡೆಯಿಂದ ಎಲ್ಲ ತರ ಸಪೋರ್ಟ್ ಮಾಡಿದ್ದಾರೆ.
1: ಶಾಲೆಯ ವಾತಾವರಣ ಕೂಡ ಚೆನ್ನಾಗಿದೆ ಅಲ್ವಾ?
0: ತುಂಬಾ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಸಾಮಾನ್ಯ ಸರ್ಗೆ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಜಾಸ್ತಿ ಸ್ಕೂಲಲ್ಲೇ ಇರ್ತಾರೆ ಮಕ್ಕಳು, ಮನೇಲಿ ನಾವು ಪೇರೆಂಟ್, ಸ್ಕೂಲಲ್ಲಿ ನೀವು ಪೇರೆಂಟ್ ಅಂತ, ಅದು ಸರ್ಗೂ ಖುಷಿ ಇದೆ, ಒಪ್ಕೊಂತಾರೆ ಸರ್. ಮತ್ತೆ ಎಲ್ಲಾ ಮಕ್ಕಳ ಮೇಲೆ ಅವ್ರಿಗೆ 3 ವರ್ಷ ಮಕ್ಕಳಿಂದ ಸೇರಿಸಿರೋದು ನನ್ನ ಮಕ್ಕಳನ್ನ, ಆಗ್ಲಿಂದನೂ ನೋಡ್ಕೊಂಡ್ ಬಂದಿದ್ದಾರೆ, ಮತ್ತೆ ಪ್ರತಿಯೊಬ್ಬ ಸ್ಟೂಡೆಂಟ್ನ ಅವರು ಸ್ವಂತವಾಗಿ ನೋಡ್ಕೊಂಡಿದ್ದಾರೆ,
1: ಹೆಚ್ಚು ಪ್ರೀತಿಯನ್ನ ಹರಿಸಿ.
0: ಹೌದು, ಹೌದು, ಪ್ರತಿಯೊಬ್ಬ ಮಕ್ಕಳ ಮೇಲೂ ಅವರಿಗೆ ಸ್ವಂತ ಒಂದು ಜ್ಞಾನ ಗೊತ್ತಿರುತ್ತೆ.
1: ಹೌದು, ಆ ಮಕ್ಕಳು ಏನು ಅನ್ನೋದು ಸಂಪೂರ್ಣ ಅರ್ಥ ಆಗಿರುತ್ತೆ. ಪ್ರತಿಯೊಬ್ಬ ಮಗುವಿಗೂ ಹೆಚ್ಚು ಒತ್ತು ಕೊಡ್ತಾರೆ, ಗಮನ ಕೊಡ್ತಾರೆ, ಕಲಿಕೆಯ ಬಗ್ಗೆ, ಓದಿನ ಬಗ್ಗೆ ಹೆಚ್ಚು ಕಲಿಸೋದ್ರಿಂದ ಹೀಗೆ ಮಕ್ಕಳು ಆಟ ಆಡ್ತಾ ಓದನ್ನು ಕೂಡ ಚೆನ್ನಾಗಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ.
0: ಯಾವ ಮಕ್ಕಳು ಏನ್ ಮಾಡಬಹುದು, ಯಾವ ಮಕ್ಕಳು ಏನ್ ಮಾಡಕ್ ಆಗಲ್ಲ, ಏನ್ ಮಾಡಬಹುದು ಅನ್ನೋದು ಸರ್ಗೆ ಪರ್ಟಿಕ್ಯುಲರ್ ಗೊತ್ತಿರುತ್ತೆ.
1: ಮಗಳಿಗೆ 94% ಪರ್ಸೆಂಟೇಜ್ ಬಂತು ಅಂತ ಅಂದಾಗ ಇನ್ನೊಂದ್ ಸ್ವಲ್ಪ ತೆಗಿಬಹುದಿತ್ತು ಅಂತ ಅನ್ನಿಸ್ತಾ ನಿಮಗೆ?
0: ನಮಗೆ ಅಂತೇನಿಲ್ಲ, ಅವಳೆ ಅನ್ಕೊಂಡ್ಲು ಅಮ್ಮ ಇನ್ನೊಂದ್ 2% ಆದ್ರೂ ಬರ್ಬೋದಿತ್ತು ಅಂತ ಅನ್ಕೊಂಡ್ಲು. ಪರವಾಗಿಲ್ಲ, ನಮಗೆ ICSE ಸಿಲೆಬಸ್ ಆದ್ರಿಂದ ಇಷ್ಟ ತೆಗ್ದಿರೋದು ಆಕ್ಚುಲಿ ಒಂದ್ ಬೆಟರ್ ಸಾಕು, ಅವಳು ಮಾಡಿರೋದಕ್ಕೆ ಒಂದ್ ನಿನ್ನ ಶ್ರಮಕ್ಕೆ ಒಂದು ಪ್ರತಿಫಲ ಸಾಕಿದೆ ಅಂತ ಅನ್ಕೊಂಡಿದೀವಿ ನಾವು.
1: ಮಗಳಿಗೆ ಯಾವ್ದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಮುಂದಿನ ಓದಿನ ಬಗ್ಗೆ?
0: ಪಿಸಿಎಂಬಿ ತಗೊಂತಾಳೆ ಸದ್ಯಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವ ಇದಿದೆ, ಹಂಗಾಗಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ.
1: ನಿಮ್ಮ ಕನಸು ಏನಿದೆ ಮಗಳ ಬಗ್ಗೆ?
0: ಸರ್, ನಮ್ಮ ಕನಸು ಅನ್ನೋದಕ್ಕಿಂತ ಅವರಿಗೆ ಏನ್ ಎಬಿಲಿಟಿ ಇದೆ ಅನ್ನೋದನ್ನ ಅವರೇ ಗುರುತು ಮಾಡ್ಕೊಂಡಿರ್ತಾರೆ.

0: ಅಷ್ಟು ಒಂದು ಫಲಿತಾಂಶವನ್ನು ಅಥವಾ ಅಂಕಗಳನ್ನು ICSE ಸಿಲೆಬಸ್ನಲ್ಲಿ ಪಡ್ಕೊಳ್ಳೋಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ಒಂದು ಸಾಧನೆಯನ್ನು ಮಗಳು ಮಾಡಿದಾಳೆ. ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಹೆಮ್ಮೆ ಇದೆ ನಿಮಗೆ?
1: ಸರ್ ತುಂಬಾ ಖುಷಿ ಇದೆ ಸರ್,
0: ತುಂಬಾ ಖುಷಿ ಆಗುತ್ತೆ.
1: ಸ್ಕೂಲ್ ಸ್ಟಾಫ್ಗಳಿಗೆ ಮತ್ತೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಸರ್. ಮನೇಲಿ ಹೇಳ್ಕೊಡ್ಬೇಕಂತಾಗ್ಲಿಲ್ಲ, ಬೇರೆ ಟ್ಯೂಷನ್ ಹಾಕ್ಬೇಕಂತಾಗ್ಲಿ, ಬೇರೆ ಯಾವ್ದು ಯೋಚನೆಗಳೇ ಇಲ್ಲ ನಮಗೆ. ನಮ್ಮ ಸ್ಕೂಲ್ ಯಾವ ಪೇರೆಂಟ್ಸ್ಗೂ ಅಷ್ಟೇ ಹೊರಗಡೆಯಿಂದ ಒಂದು ಇದು ತಗೋಬೇಕು ಅನ್ನೋದೇ ಇಲ್ಲ ಸರ್. ಎಲ್ಲ ಸ್ಕೂಲಿಂದಾನೆ ಯಾವ ಮಕ್ಳು ರಿಸಲ್ಟ್ ತೆಗೆದಿದ್ದಾರೆ ಅದಕ್ಕೆ 100%-100% ಅದು ಸ್ಕೂಲ್ ಕಡೆಯಿಂದಾನೆ ಆಗಿರೋದು. ನಾವು ಮನೇಲಾಗ್ಲಿ ಇಲ್ಲ ಬೇರೆ ಟ್ಯೂಷನ್ ಹಾಕ್ಬೇಕು ಅನ್ನೋದಾಗ್ಲಿ ಯಾವುದೇ ಒಂದು ಒತ್ತಡ ಇಲ್ವೇ ಇಲ್ಲ ನಮ್ಮ ಸ್ಕೂಲ್ ಪೇರೆಂಟ್ಗಳಿಗೆ.
0: ಶೇಕಡ 94% ಅಂಕಗಳನ್ನ ಪಡೆದಿರತಕ್ಕಂತಹ ಪುಣ್ಯ ಎಸ್ ಗೌಡ ಅವರಿಗೆ ಹಾಗೂ ಅವರ ಪೋಷಕರಾದ ನಿಮಗೆ ಇಬ್ಬರಿಗೂ ಕೂಡ ಅಭಿನಂದನೆಗಳು. ಮಗಳ ಕಲಿಕೆಗೆ ಸಂಬಂಧಪಟ್ಟ ಹಾಗೆ, ಓದಿಗೆ ಸಂಬಂಧಪಟ್ಟ ಹಾಗೆ, ಸಾಧನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಗತಿಗಳನ್ನು ನಮ್ಮ ಲಕ್ಷಾಂತರ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
2: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡ 100%-ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
3: ಇದುವರೆಗೆ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತನ್ ಅವರೊಂದಿಗೆ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗುಡುವಿ ಮಧುಸೂದನ್. ಕಾರ್ಯಕ್ರಮಕ್ಕೆ ಸಹಕಾರ ನಾಜಿಮಾ ಬಾನು.
0: ಇದುವರೆಗೆ ಸಾಧನೆಯ ಹಾದಿ.
4: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
5: ICSE ಪರೀಕ್ಷೆಯಲ್ಲಿ ಶೇಕಡ 100%-ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಆಕಾಶವಾಣಿ ಹಾಸನ FM.
6: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ BM ರಸ್ತೆಯ ತಣ್ಣೀರ್ ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.

ಕಾರ್ಯಕ್ರಮ ವಿವರಣೆ. ನಮನಿಲ್ಲದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಕೃಷಿರಂಗ, ದಾಳಿಂಬೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಪ್ರಗತಿಪರ ರೈತ ದಂಪತಿ ಎಸ್ಸಿ ಚಂದ್ರಶೇಖರ್ ಹಾಗೂ ಗೌರಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರ್ಕಲಗುಡುವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ, ಅಚ್ಚುಮೆಚ್ಚು ನಿವೇದಿತ ಹೆಚ್ಡಿ ಅವರಿಂದ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಲವಾರ್. 8:30 ಗಜಲ್ಗಳು. 9:15 ಸ್ಪಾಟ್ಲೈಟ್. 9:30 ಪ್ರಚಲಿತ ವಿದ್ಯಮಾನ. 10:00 ಮಧುರ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿದ್ಯಾರ್ಥಿ ಕೇಂದ್ರದಿಂದ ಗೀತ್ ಗಾತಾ ಚಲ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು. ಉಳಿದಂತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ. 6:35 6:50 ಹಾಗೂ 7:15 ಭಾವಗೀತೆಗಳನ್ನು ಆಲಿಸಬಹುದು. 6:45 ರೈತರಿಗೆ ಸಲಹೆ. 7:40

0: ಮೂವತ್ತೈದು ನಿಮಿಷಕ್ಕೆ ಸವಿಗಾನ, 8:30 ಜಾನಪದ ಲೋಕ. ಭಜನೆ ಕಲಾವಿದರಾದ ಅರಸೀಕೆರೆ ತಾಲೂಕು ಲಾಯಲಾಪುರ ಚಿಕ್ಕೂರಿನ ಕೋಲಾಟದ ಕಲಾವಿದರಾದ ಸತೀಶ್ ಹಾಗೂ ರಾಜು ಸಿಎಚ್ ಅವರೊಂದಿಗೆ ಆತ್ಮೀಯ ಮಾತುಕತೆ. ನಂತರ ಅವರ ಸಂಗಡಿಗರಿಂದ ಕೋಲಾಟದ ಪದಗಳು. ಪ್ರಸ್ತುತಿ ಜಿಡಿ ರಮೇಶ್. ನಾಳೆ ಬೆಳಿಗ್ಗೆ 9:00 ಹಾಗೂ ನಾಳೆ ಸಂಜೆ 5:45 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ ಶೇಕಡ 100ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿರುವ ಹಾಸನದ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಸಿ ವನಿತಾ ಹಾಗೂ ಅವರ ಪೋಷಕರಾದ ಮಮತಾ ಪಿ ಚಂದ್ರಶೇಖರ್ ಅವರೊಂದಿಗೆ ಮಾತುಕತೆಯನ್ನು ಆಲಿಸಬಹುದು. ಪ್ರಸ್ತುತಿ ಅರಕಲ್ಗುಡುವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗಳ ಕಾರ್ಯಕ್ರಮ. 10:00 ಬಾಲನಂದನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಪ್ರಸ್ತುತಿ ಲಿಖಿತಾ ಎಂಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಗೀತುಂಕಾಂಗನ್. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕಲಾ ರಾಮನಾಥ್ ಅವರ ವಯೋಲಿನ್ ವಾದನ ರಾಗ್ ಮಯಾಂಕಿ ತೋಡಿ. 12:05 ವನಿತಾ ವಿಹಾರ. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ ಕಾರ್ಯ ಚಟುವಟಿಕೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಗತಿಪಥ. 1:20 ಭಾವಗೀತೆಗಳು. 1:30 ಹಾಗೂ ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳು. 3:00 ವಿವಿಧ. 3:30 ನಾಟ್ಯ ತರಂಗ್. 4:00 ಹೆಲೋ ಫರ್ಮಾಶ್. ಇವಿಷ್ಟು ಕಾರ್ಯಕ್ರಮಗಳು ಮುಂಬೈ ವಿವಿಧಭಾರತಿ ಕೇಂದ್ರದಿಂದ ಪ್ರಸಾರವಾಗಲಿವೆ. 5:00 ನಿಮ್ಮ ಸಂದೇಶ ಮೇಘ ಸಂಗೀತ. 6:15 ಭಾವಗೀತೆಗಳು. 6:50 ಕಿಸಾನ್ ವಾಣಿಯಲ್ಲಿ ತೆಂಗಿನಲ್ಲಿ ನೀರು ನಿರ್ವಹಣೆ ಹಾಗೂ ಉತ್ತಮ ನೀರಾವರಿ ಪದ್ದತಿಗಳ ಕುರಿತು ಹಾಸನದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿಯ ತಾಂತ್ರಿಕ ಸಹಾಯಕರಾದ ಯತೀಶ್ ಎಸ್ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲ್ಗುಡುವಿ ಮಧುಸೂದನ್. 8:00 ಚಿತ್ರಗೀತೆಗಳು. 8:30 ಗಜಲ್ಗಳು. 9:15 ಸ್ಪಾಟ್ಲೈಟ್. 9:30 ಯುವವಾಣಿ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: This is Akashwani, the news read by Nishit Kumar. Senior BJP leader Suvendra Adhikari will be the new Chief Minister of West Bengal. BJP Legislature Party in the state elected him the leader in a meeting held in Kolkata today, paving the way for him to become the first BJP Chief Minister of the state. Addressing the media, Union Home Minister Amit Shah said Mr. Adhikari's name was proposed at the meeting and since no other nomination was received, his name was finalized.
2: The election process was completed just a few days ago. Around 8 proposals and supporting nominations were received and all of them were in favor of the same name. Sufficient time was also given for any other nomination, but no second name was proposed. Therefore, as the central observer, I declare Suvendu Adhikari as the elected leader of the West Bengal Legislative Party.
3: Vidhan Mandal Dal ke neta ke roop mein nirvachit ghoshit karta hu.
1: Tomorrow morning, the oath-taking ceremony of the government will be held at the Brigade Parade Ground. Prime Minister Narendra Modi, along with the host of union ministers and several chief ministers from the BJP-ruled states, will attend the ceremony. As the ceremony is being held on the occasion of Rabindra Jayanti, cultural performances will also form part of the program. In the formation of a new government in Tamil Nadu, TVK, the single largest party, has been seeking support from the CPI, CPM and the VCK. Congress has already lent support with 5 MLAs. After much discussion today, the CPI and CPM, having 2 MLAs each, has offered unconditional support to TVK to form the government. VCK is likely to announce its decision after the meeting this evening or tomorrow. In another political development, the state BJP president President Nayanar Nagendran has clearly said that the party gracefully accepted the election results. Interacting with media, he said the BJP does not wish to align with the TVK in any attempt to form the new government in the state of Tamil Nadu. Somnath Amritpur will be celebrated to mark the 75th anniversary of the reconstruction of Somnath Temple. The Prime Minister Narendra Modi will participate in the Somnath Amrit Parv on the 11th of this month at Prabhas Patan Somnath. Speaking to the media, Gujarat Minister Jitu Bhai Vaghani said the Prime Minister will lead a 1 kilometer long mega roadshow from the Triveni helipad to the statue of Veer Amirji Gohil. Prime Minister Modi will also perform the Kumbh Abhishek Dhwaj Puja and Mahapuja at the Somnath Temple. The Defence Research and Development Organisation, DRDO, and the Indian Air Force have successfully conducted the maiden flight trial of the Tactical Advanced Range Augmentation Tara weapon off the coast of Odisha yesterday. Raksha Mantri Rajnath Singh has congratulated DRDO, IAF, DCPP and the industry for the maiden flight trial. He described it as a significant development in advancing India's indigenous defence capabilities. Tara is India's first indigenous glide weapon system that converts unguided warheads into precision-guided weapons. It has been designed and developed by the research centre Imarat Hyderabad along with other DRDO laboratories. India and Singapore have stressed the importance of bilateral cooperation in countering terrorism as strategic partners. The fifth meeting of the Joint Working Group on Combating Terrorism and Transnational Crime between India and Singapore was held in New Delhi yesterday. The Joint Working Group agreed that confronting terrorism requires concerted action in a sustained and comprehensive manner. The government has said that domestic LPG supply across the country is smooth and no dry out has been reported at any distributorship. Addressing an inter-ministerial briefing in New Delhi, Secretary in the Ministry of Petroleum and Natural Gas, Sujata Sharma, said that government's effort has been to ensure that domestic consumers do not face any shortage of gas and that prices remain stable amid the evolving situation in West Asia. Ministry of Ports, Shipping and Waterways has said government continues to engage with every stakeholder to ensure the welfare of all Indian seafarers and uninterrupted maritime operations. Spokesperson of the Ministry of External Affairs, Randhir Jaiswal, said that the government continues its outreach to countries in the Gulf. Informed as part of that, Foreign Secretary Vikram Misri paid an official visit to the UAE yesterday. In Indonesia, three people were killed after Mount Dukono volcano erupted this morning. Rescuers have found all the survivors from a group of 20 hikers who went missing after the eruption. According to police, 15 people have been taken to hospitals to treat further injuries. India's Simranjeet Kaur has advanced to the semi-final of the women's recurve individual event at the Archery World Cup Stage 2 in Shanghai today. And with that, we end this news bulletin.
4: Akashavani Hasana Seva Mahiti.
0: ಕಾಣೆಯಾದವರ ಬಗ್ಗೆ ಪ್ರಕಟಣೆ. ದಿನಾಂಕ 13/4/2026 ನೂರ್ಜಾನ್ ಎಂಬ 36 ವರ್ಷದ ಯುವತಿ ಹಾಗೂ ಅವರ ತಾಯಿ ಬಲ್ಕೇಸ್ ಬಾನು 55 ವರ್ಷ ಇವರಿಬ್ಬರೂ ಕಾಣೆಯಾಗಿರುತ್ತಾರೆ. ವಿವರ ಹೀಗಿದೆ. ನೂರ್ಜಾನ್ 36 ವರ್ಷ ವಯಸ್ಸು, ಗೋಧಿ ಮೈಬಣ್ಣ, ದೃಢಕಾಯ ಶರೀರ, ಕೋಲುಮುಖ, 5.2 ಅಡಿ ಎತ್ತರ. ಕಾಣೆಯಾದಾಗ ಕಪ್ಪು ಬಣ್ಣದ ಬುರ್ಖಾ ಧರಿಸಿರುತ್ತಾರೆ. ಕನ್ನಡ ಮತ್ತು ಉರ್ದು ಭಾಷೆಯನ್ನು ಮಾತನಾಡುತ್ತಾರೆ. ಬಲ್ಕೀಸ್ ಬಾನು 55 ವರ್ಷ ವಯಸ್ಸು, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ದುಂಡುಮುಖ, 3.6 ಅಡಿ ಎತ್ತರ. ಕಾಣೆಯಾದಾಗ ಕಪ್ಪು ಬಣ್ಣದ ಬುರ್ಖಾ ಧರಿಸಿರುತ್ತಾರೆ. ಕನ್ನಡ ಮತ್ತು ಉರ್ದು ಭಾಷೆಯನ್ನು ಮಾತನಾಡುತ್ತಾರೆ. ಈಗ ಹೇಳಿದ ವಿವರವುಳ್ಳ ನೂರ್ಜಾನ್ ಹಾಗೂ ಬಲ್ಕೀಸ್ ಬಾನು ಇವರ ಮಾಹಿತಿ ಸಿಕ್ಕಲ್ಲಿ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಈ ಮೂಲಕ ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಮೊಬೈಲ್ ಸಂಖ್ಯೆ 9480840748. ಠಾಣೆಯ ಸಂಖ್ಯೆ 0817227260. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
5: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ

0: ಅನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಚಂದ್ರಶೇಖರ ಕಂಬಾರ ವಿರಚಿತ ಭಾವಗೀತೆ, ಹಾಡಿದ್ದಾರೆ ಪುಷ್ಪಾ ಜಗದೀಶ್.

0: ಶ್ರೋತೃಗಳೇ, ಮುಗಿಲ ತುಂಬ ಬೇರ ಬಿಳಲ, ಈ ಹಾಡು ಕಂಬಾರರ ಒಂದು ಜನಪದ ಶೈಲಿಯ ಉತ್ತರ ಕರ್ನಾಟಕದ ಆಡುಭಾಷೆಯ ಸೊಗಡು ಅಂತಾನೆ ಹೇಳ್ಬೋದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?

0: ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯೂಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯೂಂಡೈ ಶೋರೂಮ್ ನಲ್ಲಿ ಹ್ಯೂಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯೂಂಡೈ ಹಾಸನ.
2: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನೇ ನಿರೀಕ್ಷಿಸುತ್ತಾಳೆ, ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
3: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.

ಶ್ರೋತೃಗಳೇ, ಈಗ ಪ್ರಸಾರ ಆಗ್ತಾ ಇರೋ ಗೀತೆ ಕನ್ನಡ ಸುಗಮ ಸಂಗೀತದ ಎರಡು ದಿಗ್ಗಜರು ಒಂದಾದ ಅಪೂರ್ವ ಗೀತೆ ಅಂತಾನೆ ಹೇಳ್ಬೋದು. ನೋಡೆ ಸಖಿ ಚಂದ್ರಮುಖಿ, ಕಾವ್ಯ ರಚಿಸಿದವರು ಕನ್ನಡದ ಮೇರುಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ. ಮಧುರ ಕಂಠದಲ್ಲಿ ಹಾಡಿರುವವರು ಸುಗಮ ಸಂಗೀತದ ಭೀಷ್ಮ ಅಂತಾನೆ ಹೆಸರಾಗಿರೋ ಡಾಕ್ಟರ್ ಸಿ ಅಶ್ವಥ್ ಅವರು. ನೋಡೆ ಸಖಿ ಚಂದ್ರಮುಖಿ, ಚಂದ್ರನಂತಹ ಮುಖದ ಸಖಿಯೇ, ನಿನ್ನ ನೋಡಿ ಚಂದ್ರನೇ ನಾಚುತ್ತಾನೆ ಅಂತ ಹೇಳ್ತಾ ಇದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಶ್ರೀ ಬಾಗೂರು ಮಾರ್ಕಂಡೇಯ ಅವರು ರಚಿಸಿರುವ ಹೃದಯ ಸ್ಪರ್ಶಿ ಕವನ. ತಾಯಿ ಮಗುವಿನ ಬಂಧವನ್ನ ಅತ್ಯಂತ ಸರಳವಾಗಿ, ನೇರವಾಗಿ ಹೃದಯಕ್ಕೆ ತಟ್ಟುವಂತೆ ಬರೆಯುವ ಕಲೆ ಇವರದ್ದು. ವಾತ್ಸಲ್ಯದ ಈ ಗೀತೆಯನ್ನ ಹಾಡಿದ್ದಾರೆ ಐಶ್ವರ್ಯ ಸುಧೀಂದ್ರ ಅವರು.

0: ಬಾಗೂರು ಮಾರ್ಕಂಡಯ್ಯ ಅವರ ಮನ ಮಿಡಿಯುವ ಕವನ ಬಾರಿ ನನ್ನ ಪ್ರೀತಿಯ ಅಮ್ಮ ಇದುವರೆಗೆ ಕೇಳಿದ್ರಿ. ಇಲ್ಲಿಗೆ ಭಾವಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಹಾಸನ, ಸಮಯ 6:30 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ.
1: ಇದೀಗ ಆರಂಭ ಆಕಾಶವಾಣಿ.
2: ಆಕಾಶವಾಣಿ ಅವಲೋಕನ ವಿಷಯ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಅಂತಾರಾಷ್ಟ್ರೀಯ ಶೃಂಗಸಭೆ. ಬರೆದವರು ಸಂತೋಷ್, ಓದುತ್ತಿರುವವರು ಲಿಂಗಾನಂದ. ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಅಂತರ ಸರ್ಕಾರಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಸಿಂಹ, ಹುಲಿ, ಚಿರತೆ, ಹಿಮಚಿರತೆ, ಜಾಗ್ವಾರ್ ಮತ್ತು ಪುಮಾ ಮುಂತಾದ 7 ಬಿಗ್ ಕ್ಯಾಟ್ಗಳ ವಂಶದ ಸಂರಕ್ಷಣೆಗಾಗಿ ಸ್ಥಾಪಿಸಲಾಗಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಅವರು ನವದೆಹಲಿಯಲ್ಲಿ ಇತ್ತೀಚೆಗೆ 1ನೇ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ 2026 ಇದರ ಭಾಗವಾಗಿ ಜಾಲತಾಣ ಮತ್ತು ಲಾಂಛನವನ್ನು ಬಿಡುಗಡೆ ಮಾಡಿದರು. ವಿಶ್ವದ ಮಹತ್ತರದ ಬಿಗ್ ಕ್ಯಾಟ್ಗಳ ಸಂರಕ್ಷಣೆಗೆ ಮೀಸಲಾಗಿರುವ ಈ ಶೃಂಗಸಭೆ ಒಂದು ಹೆಗ್ಗುರುತಾಗಿದೆ. ಭಾರತ 2026 ಜೂನ್ 1 ನವದೆಹಲಿಯಲ್ಲಿ ಮೊದಲ ಐಬಿಸಿಎ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದರಲ್ಲಿ ಸದಸ್ಯ ರಾಷ್ಟಗಳು, ಸರ್ಕಾರದ ಮುಖ್ಯಸ್ಥರು ಮತ್ತು ವೀಕ್ಷಕ ರಾಷ್ಟಗಳ ಮುಖ್ಯಸ್ಥರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಗ್ ಕ್ಯಾಟ್ಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಎಂಬ ಪರಿಕಲ್ಪನೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಈ ಶೃಂಗಸಭೆ ಪ್ರಪಂಚದಾದ್ಯಂತ 400 ಹೆಚ್ಚು ಸಂರಕ್ಷಕರು, ನೀತಿ ನಿರೂಪಕರು, ವಿಜ್ಞಾನಿಗಳು, ಬಹುಪಕ್ಷೀಯ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು, ಉದ್ಯಮಿಗಳು ಮತ್ತು ಸಮುದಾಯ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಯಲ್ಲಿ

0: ಒಟ್ಟುಗೂಡಿಸುತ್ತದೆ. ಬಿಗ್ ಕ್ಯಾಟ್ ವಂಶದ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನ ಮತ್ತು ಪ್ರಯಾಣದ ಭಾಗವಾಗಿ ಈ ಶೃಂಗಸಭೆಯು ಬದ್ಧತೆ, ನಾವೀನ್ಯತೆ, ವೈಜ್ಞಾನಿಕ ನಿರ್ವಹಣೆ, ಸಾಂಸ್ಥಿಕ ಸಹಯೋಗ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಗುರುತಿಸಲ್ಪಟ್ಟಿದೆ. ಪ್ರಾಜೆಕ್ಟ್ ಟೈಗರ್ ಸೇರಿದಂತೆ ಸಿಂಹ, ಹಿಮಚಿರತೆ ಮತ್ತು ಚಿರತೆ ಸಂರಕ್ಷಣೆಗಾಗಿ ಹಲವಾರು ಉಪಕ್ರಮಗಳನ್ನು ಭಾರತ ಸರ್ಕಾರ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಭಾರತದ ಅನುಭವ ಮತ್ತು ಜಾಗತಿಕ ಜವಾಬ್ದಾರಿಯ ಆಳವಾದ ಪ್ರಜ್ಞೆಯು 2023 ಅಂತಾರಾಷ್ಟೀಯ ಬಿಗ್ ಕ್ಯಾಟ್ ಒಕ್ಕೂಟ ಐಬಿಸಿಎ ಅನ್ನು ಪ್ರಾರಂಭಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವವನ್ನು ಪ್ರೇರೇಪಿಸಿತು. ಐಬಿಸಿಎ 7 ಬಿಗ್ ಕ್ಯಾಟ್ ವಂಶಗಳ ನೆಲೆಯಾಗಿರುವ ದೇಶಗಳನ್ನು ಒಟ್ಟುಗೂಡಿಸುವ ಮೊದಲ ವೇದಿಕೆಯಾಗಿದೆ. ಇದು ಸಹಕಾರ, ಜ್ಞಾನ ಹಂಚಿಕೆ ಮತ್ತು ಪರಸ್ಪರ ಬೆಂಬಲದ ಮೂಲಕ ಸಂರಕ್ಷಣಾ ಸವಾಲುಗಳನ್ನು ಸಾಮೂಹಿಕವಾಗಿ ಪರಿಹರಿಸಬೇಕು ಎಂಬ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂಬರುವ ಶೃಂಗಸಭೆಯು ಜಾಗತಿಕ ಸಂರಕ್ಷಣಾ ರಾಜತಾಂತ್ರಿಕತೆಯಲ್ಲಿ ನಿರ್ಣಾಯಕ ಕ್ಷಣವಾಗಲಿದೆ. ಬಿಗ್ ಕ್ಯಾಟ್ಗಳ ವಂಶ ಸಂರಕ್ಷಣೆಯ ಭವಿಷ್ಯದ ಕುರಿತು ಚರ್ಚಿಸಲು ವಿಶ್ವ ನಾಯಕರು, ತಜ್ಞರು ಮತ್ತು ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಶೃಂಗಸಭೆಯು ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ, ಸಹಕಾರವನ್ನು ಉತ್ತೇಜಿಸುತ್ತದೆ. ಬಿಗ್ ಕ್ಯಾಟ್ ವಂಶ ಶ್ರೇಣಿಯ ರಕ್ಷಣಾ ದೇಶಗಳ ನಡುವೆ ಸಾಮೂಹಿಕ ಕ್ರಮವನ್ನು ಪ್ರೇರೇಪಿಸುತ್ತದೆ ಹಾಗೂ ಜಾಗತಿಕ ಜೀವ ವೈವಿಧ್ಯ ಮತ್ತು ಹವಾಮಾನ ಗುರಿಗಳೊಂದಿಗೆ ಸಂರಕ್ಷಣಾ ಪ್ರಯತ್ನಗಳನ್ನು ಹೊಂದಿಸುತ್ತದೆ. ಮೊದಲ ಬಾರಿಗೆ ವಿಶ್ವ ನಾಯಕರು ಖಂಡಗಳಾದ್ಯಂತ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತು ಚರ್ಚಿಸಲು ಪ್ರತ್ಯೇಕವಾಗಿ ಸಭೆ ಸೇರುತ್ತಾರೆ. ದೆಹಲಿ ಘೋಷಣೆ ಎಂಬ ಶೀರ್ಷಿಕೆಯ ಬಿಗ್ ಕ್ಯಾಟ್ ವಂಶಗಳ ಸಂರಕ್ಷಣೆ ಕುರಿತಾದ ಮೊದಲ ಜಾಗತಿಕ ಘೋಷಣೆಯನ್ನು ಅಳವಡಿಸಿಕೊಳ್ಳುವುದು ಶೃಂಗಸಭೆಯ ಪ್ರಮುಖ ಅಂಶವಾಗಿದೆ. ಗಡಿಯಾಚೆಗಿನ ಸಹಕಾರವನ್ನು ಬಲಪಡಿಸುತ್ತದೆ ಮತ್ತು ಬಿಗ್ ಕ್ಯಾಟ್ಗಳು ಹಾಗೂ ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಪ್ರಾದೇಶಿಕ ವಿಧಾನವನ್ನು ಉತ್ತೇಜಿಸುತ್ತದೆ. ಜೂನ್ 1 ಮತ್ತು 2 ತಾಂತ್ರಿಕ ಅಧಿವೇಶನಗಳು ನಡೆಯಲಿವೆ. ಇದರಲ್ಲಿ ಬಿಗ್ ಕ್ಯಾಟ್ ವಂಶಗಳ ಶ್ರೇಣಿಯ ಸಂರಕ್ಷಣೆಯ 95 ದೇಶಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಸಂರಕ್ಷಣಾ ವೃತ್ತಿಪರರು, ತಜ್ಞರು ಮತ್ತು ಪಾಲುದಾರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ಸಂಸ್ಥೆಗಳು ಮತ್ತು ಪಾಲುದಾರರ ಸಹಯೋಗದೊಂದಿಗೆ ಬುಡಕಟ್ಟು ಕಲೆ, ಬಿಗ್ ಕ್ಯಾಟ್ಗಳ ಮೇಲಿನ ವರ್ಣಚಿತ್ರಗಳು, ಛಾಯಾಚಿತ್ರಗಳು, ಚಲನಚಿತ್ರಗಳು, ವರ್ಚುವಲ್ ರಿಯಾಲಿಟಿ ಅನುಭವಗಳು ಹಾಗೂ ಬಿಗ್ ಕ್ಯಾಟ್ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಭಾರತದ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸುವ ವಿಶಿಷ್ಟ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ಇನ್ನೊಂದೆಡೆ ಐಬಿಸಿಎ ಶೃಂಗಸಭೆಯ ಜಾಲತಾಣವು ಸಂಪರ್ಕ, ತೊಡಗಿಸಿಕೊಳ್ಳುವಿಕೆ ಮತ್ತು ಮಾಹಿತಿ ಹಂಚಿಕೆಗಾಗಿ ಮೀಸಲಾದ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಶೃಂಗಸಭೆಯ ಅಧಿಕೃತ ಡಿಜಿಟಲ್ ವೇದಿಕೆಯಾಗಿ ಸಹ ಜಾಲತಾಣ ಕಾರ್ಯನಿರ್ವಹಿಸಲಿದೆ. ಇದು ಎಲ್ಲಾ ಸಂವಹನಗಳಲ್ಲಿ ಸ್ಥಿರತೆ, ದೃಢೀಕರಣ ಮತ್ತು ಸ್ಪಷ್ಟತೆಯನ್ನು ಖಚಿತಪಡಿಸುತ್ತದೆ. ಇದೇ ವೇಳೆ ಶೃಂಗಸಭೆಯ ದೃಷ್ಟಿಕೋನ, ಸಂರಕ್ಷಣಾ ನಿರೂಪಣೆ ಮತ್ತು ಜಾಗತಿಕ ಪ್ರಸ್ತುತತೆಯನ್ನು ಸೆರೆಹಿಡಿಯುವ ಅಧಿಕೃತ ಐಬಿಸಿಎ ಶೃಂಗಸಭೆ 2026 ಲಾಂಛನ ಚಿತ್ರ ಸಹ ಬಿಡುಗಡೆಯಾಗಲಿದೆ. ಸಾಮರಸ್ಯ, ಸಮತೋಲನ ಮತ್ತು ಪರಸ್ಪರ ಸಂಬಂಧ ಹೊಂದಿರುವ ಪರಿಸರ ವ್ಯವಸ್ಥೆಗಳನ್ನು ಐಬಿಸಿಎ ಶೃಂಗಸಭೆಯ ಲಾಂಛನ ಪ್ರತಿಬಿಂಬಿಸುತ್ತದೆ. ಅದರ ಮೂಲದಲ್ಲಿ 7 ಬಿಗ್ ಕ್ಯಾಟ್ ಪ್ರಭೇದಗಳನ್ನು ಒಳಗೊಂಡಿದೆ. ಇದು ಏಕತೆ ಮತ್ತು ಹಂಚಿಕೆಯ ಜವಾಬ್ದಾರಿಯನ್ನು ಸಂಕೇತಿಸುತ್ತದೆ ಮತ್ತು ಪ್ರಕೃತಿಯ 5 ಅಂಶಗಳನ್ನು ಪ್ರತಿನಿಧಿಸುವ ಕಮಲದಿಂದ ಪ್ರೇರಿತ ವಿನ್ಯಾಸದಿಂದ ಆವೃತವಾಗಿದೆ. ಐಬಿಸಿಎಯ ಭಾಗವಾಗಿರದ ಬಿಗ್ ಕ್ಯಾಟ್ ವಂಶ ಸಂರಕ್ಷಣಾ ದೇಶಗಳು ಈ ಪ್ರಭೇದಗಳ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಬಲವಾದ ಅಂತರ್ಗತ ಮತ್ತು ಕ್ರಿಯಾಶೀಲ ವೇದಿಕೆಯನ್ನು ನಿರ್ಮಿಸಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದುವರೆಗೂ ಅವಲೋಕನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.
2: ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ.
3: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
4: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಚಿಕ್ಕಮಗಳೂರಿನ ಕೆಂಪನಹಳ್ಳಿ ಬಡಾವಣೆಯಲ್ಲಿರುವ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯು 1-10 ತರಗತಿಗಳನ್ನು ಹೊಂದಿದ್ದು 16 ವರ್ಷದೊಳಗಿನ ಶೇಕಡ 50%ಕ್ಕಿಂತ ಹೆಚ್ಚು ಅಂಧತ್ವವಿರುವ ಬಾಲಕ ಬಾಲಕಿಯರಿಗೆ ಉಚಿತವಾಗಿ ಊಟ, ವಸತಿ, ಸಮವಸ್ತ್ರ ಹಾಗೂ ಔಷಧೋಪಚಾರಗಳನ್ನು ನೀಡಿ ಬ್ರೈಲ್ಲಿಪಿಯಲ್ಲಿ ಶಿಕ್ಷಣ, ಸಂಗೀತ, ತಾಳವಾದ್ಯ, ಕಂಪ್ಯೂಟರ್, ಕೈಕಸಬು, ಯೋಗ ಹಾಗೂ ಆಟೋಟ ತರಬೇತಿಗಳನ್ನು ನೀಡುತ್ತಿದೆ. 1-4 ತರಗತಿಗೆ ದಾಖಲಾಗುವ ಅಂಧ ಮಕ್ಕಳ ಹೆಸರಿನಲ್ಲಿ ದಾನಿಗಳ ನೆರವಿನಿಂದ 10,000 ರು ಸ್ಥಿರ ಠೇವಣಿ ಇಟ್ಟು 10 ತರಗತಿ ಮುಗಿದ ನಂತರ ಅದರ ಒಟ್ಟು ಮೊತ್ತವನ್ನು ಮಗುವಿಗೆ ನೀಡುವ ಆಶಾಕಿರಣ ಬಾಂಡ್ ಯೋಜನೆಯನ್ನು ಸಂಸ್ಥೆಯು ಅನುಷ್ಠಾನಕ್ಕೆ ತಂದಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ 9481650801 ಮತ್ತೊಂದು 7252821454.
2: ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೇ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ಡು ಬಿಡ್ಡು ಬಿಡ್ಡು ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
6: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
7: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
6: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
7: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಎನ್ಎಚ್ಎ ಸಹಯೋಗದೊಂದಿಗೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ 2 ದಿನಗಳ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026ಕ್ಕೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಇಂದು ಚಾಲನೆ ನೀಡಲಾಯಿತು. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಜಂಟಿ ಕಾರ್ಯದರ್ಶಿ ಜ್ಯೋತಿ ಯಾದವ್, ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಡಾ ಸುನಿಲ್ ಕುಮಾರ್ ಬರ್ನವಾಲ್, ಸರ್ಕಾರಗಳು ಸಾರ್ವಜನಿಕರಿಗೆ ಹಲವು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಈ ಸೇವೆಗಳಲ್ಲಿ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇಡೀ ವೈದ್ಯಕೀಯ ವರ್ಗಕ್ಕೆ ತಲುಪುವಂತೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ದತ್ತಾಂಶ ಸಂಗ್ರಹಿಸಿದಲ್ಲಿ ಆರೋಗ್ಯ ಸೇವೆ ಸುಲಭವಾಗಿ ನೀಡಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಜ್ಯೋತಿ ಯಾದವ್ ಮಾತನಾಡಿ, ಆರೋಗ್ಯ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿಕೊಂಡಲ್ಲಿ ಸಾಕಷ್ಟು ನೆರವಾದರೂ ಹಲವು ಸವಾಲುಗಳು ಎದುರಾಗಲಿವೆ. ಹೊಸ ತಂತ್ರಜ್ಞಾನಗಳು ಬಂದರೂ ಮನುಷ್ಯ ಜ್ಞಾನ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾತನಾಡಿ, ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆ ಅಳವಡಿಸಿದಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಲಭ್ಯತೆ ಇದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಂದು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರ ರಾಜ್ಯಕ್ಕೆ ಮೇವು ಸಾಗಾಟ ನಡೆಯುತ್ತಿದ್ದರೆ ಈ ಬಗ್ಗೆ ಪರಿಶೀಲನೆ ನಡೆಸಿ ತಡೆಯುವ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರವೇ ಗೊಂದಲದಲ್ಲಿದೆ, ಆದ್ದರಿಂದ ನರೇಗಾವನ್ನೇ ಮುಂದುವರೆಸಬೇಕೆಂದು ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಉದ್ಭವಿಸಿರುವ ರಾಜಕೀಯ ಬಿಕ್ಕಟ್ಟು ಮುಂದಿನ 2 ಅಥವಾ 3 ದಿನಗಳಲ್ಲಿ ಬಗೆಹರಿಯಬಹುದು ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಶೃಂಗೇರಿ ಮರು ಎಣಿಕೆ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ನ ಓಟ್ ಚೋರಿ ಚರ್ಚೆ ಅರ್ಥಹೀನ ಎಂದು ತಿಳಿಸಿದ್ದಾರೆ. ನೈರುತ್ಯ ರೈಲ್ವೆ ಸುರಕ್ಷತಾ ದಳ ಪ್ರಯಾಣಿಕರ ಸುರಕ್ಷತಾ ಅಭಿಯಾನವನ್ನು ತೀವ್ರಗೊಳಿಸಿ ಏಪ್ರಿಲ್ 2026ರಲ್ಲಿ 67 ಮಕ್ಕಳನ್ನು ರಕ್ಷಿಸಿ 1 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಏಪ್ರಿಲ್ 2026ರಲ್ಲಿ ನನ್ಹೆ ಫರಿಸ್ತೆ ಕಾರ್ಯಾಚರಣೆಯ ಅಡಿಯಲ್ಲಿ ನೈರುತ್ಯ ರೈಲ್ವೆಯು 12 ಹುಡುಗಿಯರು ಸೇರಿದಂತೆ 67 ಮಕ್ಕಳನ್ನು ರಕ್ಷಿಸಿದೆ. 36.62 ಲಕ್ಷ ಮೌಲ್ಯದ ಪ್ರಯಾಣಿಕರ ಕಳೆದು ಹೋದ ವಸ್ತುಗಳನ್ನು ತ್ವರಿತವಾಗಿ ವಶಪಡಿಸಿಕೊಂಡು ಹಿಂದಿರುಗಿಸಲಾಗಿದೆ. ಉಪಲಬ್ಧ ಕಾರ್ಯಾಚರಣೆಯಡಿಯಲ್ಲಿ 2,43,000 ರೂಪಾಯಿ ಮೌಲ್ಯದ ಟಿಕೆಟ್ಗಳನ್ನು ವಶಪಡಿಸಿಕೊಂಡಿದೆ. ಆಪರೇಷನ್ ಡಿಗ್ನಿಟಿ ಕಾರ್ಯಾಚರಣೆಯಡಿಯಲ್ಲಿ ಆರೈಕೆ ಮತ್ತು ರಕ್ಷಣೆಯ ಅಗತ್ಯವಿದ್ದ 3 ವೃದ್ಧರನ್ನು ರಕ್ಷಿಸಿ ಸಮರ್ಪಕ ಪರಿಶೀಲನೆಯ ನಂತರ ಅವರ ಕುಟುಂಬಗಳು ಹಾಗೂ ಎನ್ಜಿಒಗಳಿಗೆ ಹಸ್ತಾಂತರಿಸಲಾಗಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿಯನ್ನು ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ತಂತ್ರಾಂಶದಲ್ಲಿ ದಾಖಲಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ದೈನಂದಿನ ಹಾಜರಾತಿಯನ್ನು ತಂತ್ರಾಂಶದಲ್ಲಿ ನಮೂದಿಸಲು ಅಧಿಕಾರಿಗಳು ಹಾಗೂ ನೌಕರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವುದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳಿಗೆ ನೀರು ಲಭಿಸಲಿದೆ. ಈ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ಸಲಹೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಮಟ್ಟದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಲ್ಜೀವನ್ ಮಿಷನ್ ಯೋಜನೆಯಡಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳ್ಳಲು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ. ಕಾಮಗಾರಿಗಳನ್ನು ಪೂರ್ಣಗೊಳಿಸದ ಗುತ್ತಿಗೆದಾರರಿಗೆ ಇದುವರೆಗೂ 65 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಸಭೆಗೆ ಮಾಹಿತಿ ನೀಡಿದರು. ಈ ವೇಳೆ ಜೆಜೆಎಂ ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುವಂತೆ ಸಂಸದರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ 150A ಹತ್ತಿಗೂಡೂರು ತಿಂಥಣಿ ಸೇತುವೆ ಲಿಂಗಸೂಗೂರು ವಿಭಾಗದ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಗೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ಸ್ಪಂದನೆ ನೀಡಿದ್ದು, ಕಾಮಗಾರಿಯನ್ನು 2026-27 ಸಾಲಿನ ವಾರ್ಷಿಕ ಯೋಜನೆಯಲ್ಲಿ ಸೇರಿಸಲಾಗಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಈ ವಿಭಾಗವು ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತಿದ್ದು, ರಸ್ತೆ ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೊಳ್ಳುವಂತೆ ಏಪ್ರಿಲ್ 15 ಕೇಂದ್ರ ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಕಾರ್ಯದರ್ಶಿ ವಿ ಉಮಾಶಂಕರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕಿಸುವ ಪ್ರಮುಖ ಮಾರ್ಗಗಳಲ್ಲಿ ರಾಷ್ಟೀಯ ಹೆದ್ದಾರಿ 150A ಕೂಡ ಒಂದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಸೂಚನೆ ನೀಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮೊಬೈಲ್ ಫೋನ್ಗಳನ್ನು 24 ಗಂಟೆಯೂ ಚಾಲ್ತಿಯಲ್ಲಿ ಇರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಫೋನ್ ಸ್ವಿಚ್ ಆಫ್ ಮಾಡಬಾರದು. ಕೆಲ ಸಮಸ್ಯೆಗಳನ್ನು ದೂರವಾಣಿ ಮೂಲಕವೇ ತಕ್ಷಣ ಪರಿಹರಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸದ ಯದುವೀರ್ ಒಡೆಯರ್ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಕ್ಷೇತ್ರದ ಕಂದಕೂರ ಗ್ರಾಮಕ್ಕೆ ನೂತನ ಪಿಯುಸಿ ಕಾಲೇಜು ಮಂಜರಾಗಿದ್ದು, ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಹೆಚ್ಚಿನ ವಿದ್ಯಾರ್ಥಿ ದಾಖಲಾತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿದರೆ ರೋಗಿಗಳಿಗೆ ಸಹಕಾರಿ, ಎಎ ಹ್ಯಾಕಥಾನ್ನಲ್ಲಿ ತಜ್ಞರ ಅಭಿಮತ. ರಾಜ್ಯದಲ್ಲಿ ಪಶುಗಳಿಗೆ ಮೇವಿನ ಕೊರತೆ ಇಲ್ಲ, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸ್ಪಷ್ಟನೆ. ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ವಾತಾವರಣವಿಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನೈರುತ್ಯ ರೈಲ್ವೆ ಸುರಕ್ಷತಾ ದಳದ ಕಾರ್ಯಾಚರಣೆ, ಏಪ್ರಿಲ್ನಲ್ಲಿ 67 ಮಕ್ಕಳ ರಕ್ಷಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕರ್ತವ್ಯ ಅಪ್ಲಿಕೇಶನ್ ಮೂಲಕ ದೈನಂದಿನ ಹಾಜರಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ದಾಳಿಂಬೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಅರ್ಚಿಕೆರೆ ತಾಲೂಕು ಸಸಿವಾಳ ಗ್ರಾಮದ ಪ್ರಗತಿಪರ ರೈತ ದಂಪತಿ ಎಸ್ಸಿ ಚಂದ್ರಶೇಖರ್ ಹಾಗೂ ಗೌರವ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗುಡುವಿ ಮಧುಸೂದನ್.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಪ್ರಗತಿಪರ ರೈತ ದಂಪತಿಗಳಾದ ಎಸ್ಸಿ ಚಂದ್ರಶೇಖರ್ ಹಾಗೂ ಗೌರಮ್ಮ ಅವರೊಂದಿಗಿನ ಸಂವಾದವನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಪ್ರಗತಿಪರ ರೈತ ದಂಪತಿಗಳಾದ ಎಸ್ಸಿ ಚಂದ್ರಶೇಖರ್ ಹಾಗೂ ಗೌರಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ಪರಿಪೂರ್ಣವಾಗಿ ಕೃಷಿಯನ್ನು ಮಾಡ್ತಾರೆ, ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥವರು. ದಾಳಿಂಬೆ ಬೆಳೆಯನ್ನು ಅವರು ಕಳೆದ ಒಂದು 15 ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ದಾಳಿಂಬೆ ಬೆಳೆಯಲ್ಲಿ ಒಳ್ಳೆಯ ಯಶಸ್ಸನ್ನು ಕೂಡ ಕಂಡುಕೊಂಡಂಥವರು. ದಾಳಿಂಬೆ ಬೆಳೆಯಲ್ಲಿನ ಅನುಭವಗಳು ಹೇಗಿರುತ್ತೆ, ಚಂದ್ರಶೇಖರ್ ಅವರ ಕೃಷಿಗೆ ಗೌರಮ್ಮ ಅವರು ಹೇಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಚಂದ್ರಶೇಖರ್ ಅವರೇ.
2: ಸರ್ ನಮಸ್ಕಾರ. ಸರ್
1: ಗೌರಮ್ಮ ಅವ್ರಿಗೂ ನಮಸ್ಕಾರ.
3: ನಮಸ್ತೆ ಸರ್.
1: ಚಂದ್ರಶೇಖರ್ ಅವರ ಎಷ್ಟು ವಯಸ್ಸು ತಮಗೆ?
2: ಸರ್ ನನಗೆ ಇವಾಗ 58 ವರ್ಷ ವಯಸ್ಸಾಗಿದೆ ಸರ್. ನಾನು 1983 ಎಸ್ ಎಲ್ ಸಿ ಪಾಸ್ ಆದಾಗಿಂದ ಪಿ ಯು ಸಿ ಡಿಗ್ರಿ ಎಲ್ಲ ಮಾಡಿದೆ ಸರ್. ನಮ್ಮ ತಂದೆಯವರು ಇರಲಿಲ್ಲ, ನಮ್ಮ ತಾಯಿಯವರು ಇದರಲ್ಲಿ ಎಲ್ಲ ಒಂದು 12 ಎಕರೆ ಜಮೀನಿತ್ತು ಸರ್. ಸುಮಾರು 200 ಗಿಡ ತೋಟದಲ್ಲಿ ಕೇವಲ 3,000-4,000 ತೆಂಗಿನ ಕಾಯನ್ನು ಕೆಡ್ತಾ ಇದ್ರು. ತದನಂತರ 1990 ಗೌರಮ್ಮ ಅವ್ರ ಜೊತೆಲಿ ವಿವಾಹ ಆಯ್ತು. ಹಿಂಗೆ ಕಾಲ ಕಳಿಬೇಕಾದ್ರೆ ನಮಗೆ ಕೆನರಾ ಬ್ಯಾಂಕಲ್ಲಿ ನನ್ನ ಒಂದು ವ್ಯವಹಾರವನ್ನು ಇಟ್ಕೊಂಡೆ. ದೊಡ್ಡಮೇಡಿಗುರ್ಕಿಲಿ ಕೆ ಪಿ ಚಂದ್ರಶೇಖರ್ ಅಂತ ಮ್ಯಾನೇಜರ್ ಇದ್ರು. ಆಗ ಅಲ್ಲಿ ಹೋದಾಗೆಲ್ಲ ಸುತ್ತಮುತ್ತ ಹಳ್ಳಿಯರೆಲ್ಲ ದಾಳಿಂಬೆ ಬೆಳೆಯಲ್ಲಿ 20 ಲಕ್ಷ ಬಂತು, 30 ಲಕ್ಷ ಬಂತು, 40 ಲಕ್ಷ ಬಂತು ಅಂತ ಎಲ್ಲ ಹೇಳರು. ಆ ಮ್ಯಾನೇಜರ್ ನಾವು ತುಂಬಾ ವಿಶ್ವಾಸವಾಗಿದ್ದು, ಸರ್ ಇದು ನಿಜನಾ, 30 ಲಕ್ಷ 40 ಲಕ್ಷ ಆದಾಯ ಬರುತ್ತೆ ಅಂತಾರಲ್ಲ, ನನಗೆ ನಂಬಕ್ಕಾಗ್ತಾಯಿಲ್ಲ ಸ ಅಂತಂದು. ಆಯಿತು, ನಿಮಗೆ ಅವರು ದಾಳಿಂಬೆ ಕೊಟ್ಟಾಗ ಆ ಹಣ ಬಂದಾಗ ನಿಮಗೆ ಕರಿತೀನಿ ಅವತ್ತು ಬನ್ನಿ ಅಂದರು. ಅವತ್ತು ಹೋದ ನೋಡಿದಾಗ ಅವರಿಗೆ ಅಮೌಂಟ್ ಬಂದಿತ್ತು ಸರ್. ಅವಾಗ ಅವರು ನಾನು ಒಬ್ಬನೇ ಸರ್, ಮಾಡೋಕ್ಕಾಗಲ್ಲ ಅಂತ ವಿಚಾರ ಹಿಂಗೆ ವಿನಿಮಯ ಮಾಡ್ಕೊಂಡಾಗ ಪರವಾಗಿಲ್ಲ ಮಾಡಿರಿ, ಒಂದು ಖಾಲಿ 300 ಗಿಡ ಹಾಕಿ ಅಂತ ಅಂದರು. 300 ಗಿಡ ನೆಟ್ಟೆ ಸರ್. ಅಂದರೆ ಅದನ್ನು ನಮ್ಮ ಪಕ್ಕದಲ್ಲೇ ಒಬ್ಬರು ಜಯದೇವಪ್ಪ ಅಂತ 76 ವರ್ಷ ವಯಸ್ಸಿನವರು ಸರ್. ತುಂಬ ಅವರು ಅನುಭವ ಹೊಂದಿದ್ರು ಸರ್ ಇದರಲ್ಲಿ, ಕೃಷಿಲಿ ತುಂಬಾ ತರಕಾರಿ ಬೆಳೆ ಮಾಡ್ಕೊಂಡು ಮೆಡಿಸಿನ್ ಸೌತೆ ಎಲ್ಲ ಮಾಡ್ಕೊಂಡಿದ್ರು. ಅವ್ರ ಪರಿಚಯ ಆಯ್ತು ಬ್ಯಾಂಕಿಂಗ್ ಕಡೆಯಿಂದ. 300 ಗಿಡ ಹಾಕ್ತೆ ಸರ್. 300 ಗಿಡ ಹಾಕ್ದಾಗ ಒಂದು 3-4 ತಿಂಗಳು ಆಯ್ತು ಅದನ್ನು ಬೆಳೆಯಕತ್ತಿತ್ತು. ಮತ್ತೆ ಇಲ್ಲೇ ಪಕ್ಕದಲ್ಲೇ ದಾಳಿಂಬೆ ಸಸಿ ಸಿಗಕತ್ತಿವು. ಮತ್ತೆ 300 ಹಾಕ್ತೆ. ಹಿಂಗೆ ಹೋಗ್ತಾ ಹೋಗ್ತಾ ಒಂದು 100-150 ಗಿಡಕ್ಕೆ ಒಂದು ದಾಳಿಂಬೆ ಬೆಳೆನ 2010-12 ಇಸ್ವಿಲಿ ಮಾಡಿದೆ ಸರ್. ತುಂಬಾ ಚೆನ್ನಾಗಿ ಬಂತು ಸರ್ ಫಸಲೆಲ್ಲ.
1: ಈಗ ದಾಳಿಂಬೆ ಏನು ಇಲ್ಲಿ ಸಾಂಪ್ರದಾಯಿಕ ಬೆಳೆ ಅಲ್ಲ, ನೀವು ಹೇಳೋ ಹಂಗೆ ಒಂದು 2010-11 ಆ ಟೈಮಲ್ಲಿ ಈ ಕಡೆಗೆ ಬಂದಂತ ಒಂದು ಬೆಳೆ. ದಾಳಿಂಬೆ ಬೆಳಿತೀನಿ ಅಂತ ಹೇಳಿ ನಿಮ್ಮ ಮನೆ ಅಂದಾಗ ನಿಮಗೆ ಏನನ್ನಿಸ್ತು ಗೌರಮ್ಮರೆ?
3: ತುಂಬಾ ಸಂತೋಷ ಆಯ್ತು, ಮಾಡೋಣ ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆಲಿ ಹೆಲ್ಪ್ ಆಗಿ. ನಮಗೆ ಮಿಷಿನರಿ ಸಾಮಾನು ಯಾವುದು ಇರಲಿಲ್ಲ ಸರ್. ಆಮೇಲೆ ಆಳುಗಳು ಅವಾಗ ಹೆಂಗ ನಮಗೆ ಚೆನ್ನಾಗಿ ಮನೆ ಇರ್ತಾರ ಸ್ಪಾನ್ಸರ್ ಸರ್, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ 5 ಜನ 10 ಜನ ಬತ್ತಾ ಬತ್ತಾ ಕೊನೆಗೆ ಒಂದು 50-70 ಜನ ತಕ್ಕಲು ಕೆಲಸ ಮಾಡಿಸಿದ್ವಿ ಸರ್. ಫ್ಯಾಕ್ಟ್ರಿ ತರ ಕೆಲಸ ನಡೆಯೋದು ಸರ್. ಅವ್ರಿಗೆ ನಾನು ಅಲ್ಲಿ ಅಡುಗೆ ಏನು ಮಾಡ್ತಿರ್ಲಿಲ್ಲ, ಇಲ್ಲಿ ಮನೆಯಿಂದಲೇ ಅವ್ರಿಗೆಲ್ಲ ನಾನು ತಿಂಡಿ ಮಾಡ್ಕೊಂಡೋಗಿ ಕೊಟ್ಟು ಬಂದು, ಆಮೇಲೆ ಕಾಫಿ ವ್ಯವಸ್ಥೆ ಎಲ್ಲ ಅವರೇ ಎಲ್ಲ ಕೊಟ್ಟು ಕಳಿಸ್ತಿದ್ದೆ, ಅವರೇ ಮಾಡ್ಕೊಡೋರು, ಅವರೆಲ್ಲ ಆಳುಗಳೇ ಮಾಡ್ಕೊಂಡು ಕುಡಿಯೋರು. ಅಕಸ್ಮಾತ್ ನಾನು ಏನಾರು ಊಟ ತೊಂದರೆ ಆದರೆ ಒಂದೊಂದ್ಸಲ ಅವರೇ ಅಡುಗೆನೂ ಮಾಡ್ಕೊಂಡವ್ರು. ಹಂಗೆ ಮನೆ ಇರ್ತಾರ, ಅಕ್ಕ ತಂಗಿರ್ತಾರ, ಸ್ಪಾನ್ಸರ್ ಸರ್. ನಮಗೆ ಇವರು ಒಬ್ಬರನ್ನ ಬಿಟ್ಟು ಬರ್ತಿರಲ್ಲ ಸರ್. ಮತ್ತೆ ನಮ್ದು ಮನೆ ಏನೂ ಇರಲಿಲ್ಲ, ಒಂದು ಸಣ್ಣದೊಂದು ಚಿಕ್ಕ ಒಂದು ಇದು ಹಾಕೊಂಡು ಗುಡ್ಲು ತರ ಸರ್. ಅದ್ರಿಂದಲೇ ನಾವು ಇವತ್ತು ಮೇಕ್ ಬಂದಿದೀವಿ ಅಂದ್ರೆ ಹೇಳಕ್ಕೆ ಅಸಾಧ್ಯ ಸರ್. ಅಷ್ಟು ನಮಗೆ ಅದು ಒಲ್ದು ಬಿಡ್ತು ಸರ್. ಅದು ನಮ್ಮನೇಲಿ ಒಬ್ರು ತಾತ ಇದ್ರು, ಅವರು ನಮ್ಗೆ ಎಡೆ ಬಲ ಬಿಡ್ದಂಗೆ ತಂದೆ ಉಪಾಧಿಯಾಗಿ ನಮ್ಮ ಜೊತೆಲೇ ಇದ್ದು ಅಷ್ಟು ಸಾಕೊಂಡು ಬಂದ್ರು ಸರ್ ಅಲ್ಲಿ ನಮ್ಮನ್ನ. ಅವಾಗ ಮಿಷಿನರಿ ಏನು ಬಂದಿರಲಿಲ್ಲ ಇನ್ನುವ. ರಾತ್ರಿ 9 ಗಂಟೆ ತಕ್ಕ ಅವ್ರ ಹಿಂದೆ ಇದ್ದು ನಾನು ಸತ ನಮ್ಮ ಮಕ್ಕಳು ಸತ ಜೊತೆಲಿ ಇದ್ದು ಕರ್ಕೊಂಬತ್ತಿದ್ದು ಸರ್. ನಾವು 1-2 ಆಯಸ್ ಹಾಕೊಂಡಿದ್ದು ನಾವು ಇರತಕ್ಕ ಅವ್ರ ಜೊತೆಲೇ ಇರೋವು. ಹ್ಮ್ ಸರ್, ಅವೆಲ್ಲವೂ ಹಂಗೆ ಮಾಡಿ ನಮ್ಮನ್ನ ಮೇಲಕ್ಕೆ ತಂದ್ಬಿಟ್ಟು ಸರ್. ಅದರಿಂದ ನಮಗೆ ಭಾರಿ ಉಪಯೋಗನೂ ಆಯ್ತು, ಸಂತೋಷವೂ ಆಯ್ತು. ಕೊನೆಗೆ ನನಗೆ ಇಷ್ಟೆಲ್ಲ ಕಷ್ಟವಾಗುತ್ತಲ್ಲಪ್ಪ, ನಾನು ಒಬ್ಬಳೆಯ, ನನಗೆ ಯಾರೂ ಹೆಲ್ಪ್ ಮಾಡಿರಲಿಲ್ಲ ಅಂತ ಎಷ್ಟು ಕಷ್ಟನೂ ಪಟ್ಟಿದ್ದೀನಿ. ಒಂದ್ಸಲ ನಾನು ಮನಸ್ಸಿನ ನೋವು ಮಾಡ್ಕೊಂಡಿದ್ದೀನಿ, ಆದರೂ ತೋರಿಸ್ತಿರ್ಲಿಲ್ಲ. ಅವ್ರು ಏನಂದ್ರು ಗಲಾಟೆ ಮಾಡಿದ್ರು ಬಯಸ್ಕೊಂಡೆ ಹಾಕಾಗ್ಲಿ ತಿದ್ಕೊಂಡು ಮಾಡಿದ್ದೀನಿ ಸರ್. ಮಾಡಿದ್ದೀನಿ, ನಮ್ಗೆ ಒಳ್ಳೇದಾಯ್ತೆ. ನಮ್ಮ ಮಕ್ಳುಗಳನ್ನು ಸಾಕೊಂಡು ನಾವು ಅದೇ ನಾವು ತೆಂಗಿನ ತೋಟದಲ್ಲಿ ಅಷ್ಟು ಮಾಡಿ ತೆಗೆದು ನಾವು ಅವ್ರ ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಮದುವೆ ಮುಂಜಿ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಸರ್. ನಾವು ಎಲ್ಲ ವೆಹಿಕಲ್ಸ್ಗಳು ಬೋರ್ಗಳು ಅದರಿಂದ ಐದಾರು ಬೋರ್ ಹಾಕ್ಸಿರು ನಮ್ಮ ಮನೆಯವರು ಬ್ಯಾಕ್ಹೌಸ್ ಬಂತು ತೋಟಗಾರಿಕೆ ಇದರಿಂದ ಅದೊಂದು ಮನೆ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲದು ಚೆನ್ನಾಗಿ ನಡೀತು ಸರ್. ಇವತ್ತು ಮಾಡ್ಬೇಕು ಅನ್ನೋ ಮನಸ್ಸು ಬೀತೆ ಆಗ್ತಾ ಇಲ್ಲ, ಆದರೂ ಮಾಡ್ಬೇಕು ಅನ್ನೋ ಮನಸ್ಸು ಅದರಿಂದ ನಮಗೆ ಇನ್ನೂ ಹೇಳ್ಕೊಡ್ತೈತೆ ಸರ್ ಚೆನ್ನಾಗಿ ನಮ್ಮ ಮನೆಯವ್ರಿಗೂ ನಮಗೂ.
1: ಈಗ ದಾಳಿಂಬೆ ಬೆಳೆ ಮಾಡೋದಕ್ಕಿಂತ ಮೊದಲು ದಾಳಿಂಬೆ ಬೆಳೆ ಬಗ್ಗೆ ನಿಮ್ಗೆ ಏನು ಗೊತ್ತಿತ್ತು ಚಂದ್ರಶೇಖರ್ ಅವರೇ?
2: ಸರ್, ದಾಳಿಂಬೆ ಬೆಳೆ ಬಗ್ಗೆ ಏನು ಗೊತ್ತಿಲ್ಲ ಸರ್, ದುಡ್ಡು ಮಾತ್ರ ಬರುತ್ತೆ ಅಂತ ಗೊತ್ತಿತ್ತು. ನಮ್ಮೂರಿಂದ ಒಂದು ಹೆಣ್ಮಗವನ್ನು ಚಿಕ್ಕನಾಕ್ನಳ್ಳಿ ತಾಲೂಕು ಉಳಿಯಾರಲ್ಲಿ ಸ್ಕೆಂಕೆರೆ ಅಂತ ಒಂದು ಗ್ರಾಮಕ್ಕೆ ಕೊಟ್ಟಿದ್ರು ಸರ್. ಅವರು ನಮ್ಮೂರ ಅಳಿಮೈ ಆಗಿದ್ರು, ಅವ್ರಿಗೂ ದುಡ್ಡು ಬರೋದು ಸಂಗೆ ಎಲ್ಲ ಚೀಲದಲ್ಲೇ ತಂದು ಇಟ್ಬಿಡ್ತಾರೆ. ಅವಾಗೆಲ್ಲ

0: 300 ಗಿಡದಿಂದ ಮಾಡಿದೆ ಸರ್, ತುಂಬಾ ಚೆನ್ನಾಗಿ ಬಂತು ಸರ್. ಯಾವ್ದರ ಅವಶ್ಯಕತೆ ಇಲ್ಲ ಸರ್ ನಾವು, ಯಾಕೆ ಅಂದ್ರೆ ಮುನ್ನುಗ್ಗಿ ಹೋಗ್ಬೇಕು, ಮುನ್ನುಗ್ಗಿ ಹೋದ್ರೆ ಯಾವ್ದಾದ್ರು ಕೆಲಸ ಆಗೋದು ಸರ್.
1: ಈಗ ದಾಳಿಂಬೆ ಹಾಕೋದಕ್ಕಿಂತ ಮೊದಲು ನಿಮ್ಮ ಜಮೀನಿನಲ್ಲಿ ಏನೇನು ಬೆಳೀತಾ ಇದ್ರಿ
0: ಸರ್? ನಮ್ದು ಒಟ್ಟು ಒಂದು ಕುಸ್ಕಿ ಜಮೀನು, ಒಂದ್ ಕಡೆ 4 ಎಕರೆ 6 ಗುಂಟೆ, ಮತ್ತೊಂದ್ ಭಾಗದಲ್ಲಿ 5 ಎಕರೆ ಇತ್ತು. ಇವೆರಡು ಜಮೀನಿನಲ್ಲೂ ಅರಳು ಗಿಡ, ಹೆಸರು ಗಿಡ, ತೊಗರಿ, ಜೋಳ, ಕೆಂಪು ಜೋಳ, ಬಿಳಿ ಜೋಳ, ರಾಗಿ ಎಲ್ಲ ಬೆಳೀತಾ ಇದ್ದು ಸರ್. ಅದಷ್ಟು ಬೆಳೆ ಬೆಳೆದ್ರು ಏನು ಆದಾಯ ಬರ್ತಿರ್ಲಿಲ್ಲ ಸರ್. ಏನು ಜೀವನ ಮಾಡ್ಕೊಂಡು ಮನೆಗೆ ಏನೋ ಒಂದು ರಾಗಿ ಚೀಲಗಳು ಇಟ್ಕೊಂಡ್ಬಿಟ್ಟು ನಾವು ರಾಗಿ ಬೆಳೆದೀವಿ ಅಂತ ಬರೀ ತೋರಿಸ್ಕೊಂಡು ಹೋಗ್ತಾ ಇದ್ದು, ಒಂದು ಅಭಿವೃದ್ಧಿ ಹೊಂದಕ್ಕೆ ಆಗ್ತಿರ್ಲಿಲ್ಲ ಸರ್ ಇದರಿಂದ. ಹೌದಾ ಸರ್? ಅದು
1: ಅಭಿವೃದ್ಧಿ ಹೊಂದಕ್ಕೆ ಆಗ್ತಾ ಇರ್ಲಿಲ್ಲ
0: ಸರ್.
1: ಈಗ ರಾಗಿ ಜೋಳ ಎಲ್ಲ ಬೆಳಿವಾಗ ಅವಾಗ ಸ್ವಲ್ಪ ಇನ್ನೂ ಜಾಸ್ತಿನೇ ಕೆಲಸ ಇತ್ತೇನೋ ನಿಮ್ಗೆ ಗೌರವರೇ?
2: ಹೌದು ಸರ್, ತುಂಬಾ ತುಂಬಾ ಕೆಲಸ ಇತ್ತು. ಮಕ್ಕಳು ಚಿಕ್ಕವು, ನಾವು ಇಲ್ಲಿಂದ ತೋಟ ದೂರ ಒಂದು ಹೊಲ ನಮ್ದು, ಅಲ್ಲಿಗೆ ನಾವು ಅವ್ರ ವ್ಯಾಸದಿಂದ ಊಟ ತಿಂಡಿ ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡಿ ಕೊಡ್ಬೇಕಿತ್ತು. ಆ ಕೊಟ್ಟು ಬಂದು ಮತ್ತೆ ಅಡುಗೆನೂ ಮಾಡ್ಕೊಂಡು ಕೆಲವು ಸಲ ಹೊತ್ಕೊಂಡು ಹೋಗ್ಬೇಕಿತ್ತು, ತಲೆ ಮೇಲೆ ಹೊತ್ಕೊಂಡು ಕೊಟ್ಟು ಬಂದಿದ್ದೀನಿ ಸರ್. ಹೌದು ಸರ್. ಆಮೇಲೆ ಮನೇಲಿ ದನ ಇದ್ದು ಹಸುಗಳು ಅವನ್ನೆಲ್ಲ ಮೇಂಟೈನ್ ಮಾಡ್ಕೋಬೇಕು, ಇವ್ರು ಬೇಸಾಯ ಹೋಗೋರು ಅವ್ರನ್ನೆಲ್ಲ ಹಾಲು ಕರಿಯೋದು ಅವೆಲ್ಲ ಸಗಣಿ ಇದು ಮಾಡೋದು ಎಲ್ಲ ಇನ್ನೇನು ಇರುತ್ತಲ್ಲ ರೈತರದು, ಅವ್ ಚಿಕ್ಕ ಮಕ್ಕಳು ಕಟ್ಕೊಂಡು ಅವಾಗ ಹೆಂಗ್ ಮಾಡಿವಿ ಅನ್ನೋದು ನನಗೆ ಆಶ್ಚರ್ಯ ಆಗ್ತೈತೆ ಸರ್ ಇವಾಗ. ಹೌದು ಸರ್.
1: ದಾಳಿಂಬೆ ಬೆಳೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಡಿ ಚಂದ್ರಶೇಖರ್ ಅವ್ರು, ಯಾಕೆ ಅಂತ ಅಂದ್ರೆ ಈಗಾಗಲೇ ಒಂದ್ಸರಿ ದಾಳಿಂಬೆಯನ್ನು ಹಾಕಿ ಅದರಲ್ಲಿ ಒಳ್ಳೆ ಫಸಲನ್ನ ಪಡೆದುಕೊಂಡು ಈಗ ಎರಡನೇ ಸರಿಗೆ ಬೇರೆ ತೋಟವನ್ನ ಮಾಡ್ತಾ ಇದ್ದೀರಿ. ಅದರದ್ದು ನಾಟಿ ಆಗ್ಬೋದು, ಭೂಮಿ ಸಿದ್ಧತೆ ಮಾಡ್ಕೊಳ್ಳೋಂಥದ್ದಾಗ್ಬೋದು, ಅದು ಹಾಕಿದ್ಮೇಲೆ ಅದರ ನಿರ್ವಹಣೆ ಮಾಡೋ ಅಂಥದ್ದಾಗ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿವರವಾಗಿ ಮಾಹಿತಿ ಮಾಡಿಕೊಡಿ.
0: ಖಂಡಿತ ಸರ್, ಇದ್ರ ಬಗ್ಗೆ ಎದರ ಅವಶ್ಯಕತೆ ಇಲ್ಲ ಸರ್. ಏನಂದ್ರೆ ಇದನ್ನ ಒಂದು ಸಣ್ಣ ಮಗುವಿನ ತರ ಜೋಪಾನವಾಗಿ ಕಾಪಾಡ್ಕೊಂಡು ಬೆಳೆಯನ್ನ ಮಾಡ್ಕೊಂಡು ಹೋದ್ರೆ ಇದರಿಂದ ತುಂಬಾ ಅಧಿಕ ಲಾಭ ಗಳಿಸಿ ಉನ್ನತಿ ಮಟ್ಟವನ್ನು ತಲುಪಬಹುದು ಅಂತ ಹೇಳ್ತೀವಿ ಸರ್.
1: ಈಗ ಭೂಮಿ ಸಿದ್ಧತೆಯನ್ನ ಹೆಂಗ್ ಮಾಡ್ಕೋಬೇಕು ದಾಳಿಂಬೆ ಬೆಳಿಬೇಕು ಅಂದ್ರೆ?
0: ಸರ್, ಭೂಮಿ ಒಂದೇ ಮಟ್ಟವಾಗಿ ಮಾಡ್ಕೊಂಡ್ಬಿಟ್ಟು ಅದು ಕಲ್ಲು ಏನಾರ ಇರಲಿ, ಸ್ವಲ್ಪ ಕೆಂಪು ಭೂಮಿ ಇದ್ರೆ ಕಷ್ಟ ಬರುತ್ತೆ ಸರ್, ಅದು ಬೆಳೆ ಕಡಿಮೆ ಬರುತ್ತೆ. ಕಪ್ಪು ಅದು ಜೇಡಿ ಮಣ್ಣು ಇದ್ರೆ ಅದು ಚೆನ್ನಾಗಿ ನೀರು ಹಿಡಿದ್ರೆ ಆ ಭೂಮಿಲಿ ದಾಳಿಂಬೆ ಚೆನ್ನಾಗಿ ಬರಲ್ಲ. ಅದಕ್ಕೆ ಪರ್ಯಾಯವಾಗಿ ನಾವು ಆ ಭೂಮಿಗೆ ಮತ್ತೊಂದು ಬೇರೆ ಕಡೆಯಿಂದ ಕೆಂಪು ಕಲ್ಲು ಮಿಶ್ರಿತ ಮಣ್ಣು ಎಲ್ಲ ಹೊಡ್ಕೊಂಬಿಟ್ಟು ತುಂಬಾ ಒಂದು ಜೋಪಾನವಾಗಿ, ಯಾಕೆಂದ್ರೆ ನಾವು ಏನು ಈಗ ಪ್ರಕೃತಿಗೆ ಕೊಡ್ತೀವಿ ಅದನ್ನ ನಮ್ಗೆ ವಾಪಸ್ ಮತ್ ಕೊಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಸರ್. ಅದರಿಂದ ನಾನು ಅದೊಂದು ಫಲಾಪೇಕ್ಷೆ ನಾನು ಪಡೆದಿದ್ದೀನಿ ಸರ್ ಅದನ್ನ.
1: ಎಷ್ಟೆಷ್ಟು ಅಡಿ ಅಂತರಕ್ಕೆ ತಾವು ಹಾಕ್ತೀರಾ ಅದನ್ನ?
0: ಸರ್, ನಾನು ಹಿಂದೆಲ್ಲ ಒಂದು 10 ವರ್ಷದ ಹಿಂದೆ 10-12 ಕ್ಕೆ ಹಾಕಿ ಬರೀ ಕೈಲಿ ಮೋಟ್ರಿಂದ ಔಷಧಿ ಎಲ್ಲ ಸಿಂಪರಣೆ ಮಾಡಿ ಆಳುಗಳ ಕಡೆಯಿಂದ ಮಾಡಿಸಿ ತುಂಬಾ ಹೆವಿ ಆಗುತ್ತೆ ಸರ್ ಔಷಧಿ ಹೊಡೆಯೋದು ಎಲ್ಲ. ಹಂಗಾಗಿ ಆ ಜಮೀನಲ್ಲಿ ಈಗ ತೆಗೆದ್ಬಿಟ್ಟು ಸರ್ ಅದೊಂದು 10 ವರ್ಷ ಇತ್ತು, ಅದರಲ್ಲಿ ತುಂಬಾ ಆದಾಯ ಬಂತು. ನಮ್ಮ 2 ಮಕ್ಕಳುಗಳ ವಿದ್ಯಾಭ್ಯಾಸ ಮಾಡಿದ್ವಿ ಸರ್, ಅವರ ಲಗ್ನ ಎಲ್ಲ ಮಾಡಿಸಿವು. ಆ ಒಂದು ದಾಳಿಂಬೆಯಿಂದಲೇ ಒಂದು 10 ಬೋರ್ವೆಲ್ಗಳು ಹಾಕ್ತೀವಿ ಸರ್ ಎಲ್ಲ ಜಮೀನುಗಳಿಗೂ. ನನಗೆ ಎಲ್ಲಿ ಹಾಕ್ಸಿದ್ರು ಬೋರ್ವೆಲ್ ತುಂಬಾ ನೀರು ಚೆನ್ನಾಗಿ 30 ಅಡಿಯಿಂದಲೂ ಕೆಲವು ತುಂಬ ನೀರು ಬಂದಿದೆ ಸರ್. ನೀರಿಗೇನು ಕೊರತೆ ಇಲ್ಲ, ತುಂಬಾ ಆದಾಯ ಪಡಿಬಹುದು ಸರ್, ಅದರಲ್ಲೇನು ಇಲ್ಲ. ಅಂದ್ರೆ ಏನಪ್ಪ ಅಂದ್ರೆ ಅದು ದಾಳಿಂಬೆ ಮಾಡಿದ್ಮೇಲೆ ತಾವು ನಿಗುವಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಲ್ಲೇ ಇದ್ಕೊಂಡು ಅದನ್ನ ಜವಾಬ್ದಾರಿ ತಗೊಂಡು ಮಾಡ್ಬೇಕು ಸರ್. ಈಗ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಬೇರೆ ಒಂದು ದುಶ್ಚಟಗಳಿಗೆ ಬಲಿಯಾಗಿ 16-17 ಇಸ್ವಿಲಿ ದಾಳಿಂಬೆಲಿ ದುಡ್ಡು ಬಂದಾಗ ಅಂತ ಕಾರ್ ತಗೊಂಬ ಇಂಥ ಕಾರ್ ತಗೊಂಬ ನೀನು ಗೋವಾ ಟೂರ್ ಹೋಗಂಬ ಅಲ್ಲಿಗೆ ಹೋಗಂಬ ಇಲ್ಲಿಗೆ ಹೋಗಂಬ ಅಂತಾರೆ. ಆ ಒಂದು ಸ್ನೇಹಿತರ ಜೊತೆಯಲ್ಲಿ ಹೋಗಿ ನಾವು ಕೆಟ್ಟ ಅಭ್ಯಾಸಕ್ಕೆ ಚಟಕ್ ಬಲಿಯಾದ್ರೆ ನಿನ್ ದಾಳಿಂಬೆ ಎಲ್ಲ ಯಾವುದೇ ಒಂದು ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಿಟ್ಟರು ನಮಗೆ ಹಣ ಸಾಕಾಗಲ್ಲ ಸರ್. ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈಗ ಯಾಕೆಂದ್ರೆ ವೆಹಿಕಲ್ ತಗೋಬೇಕು ನಮ್ಗೆ, ವೆಹಿಕಲ್ ರೈತರಿಗೆ ಬೇಕಾದ ಉಪಯೋಗ ವೆಹಿಕಲ್ ಸ್ಕಾರ್ಪಿಯೋ ಇನ್ನೋವಾ ಅಂತ 30 ಲಕ್ಷ 40 ಲಕ್ಷ ತಗೊಂಡ್ರೆ ನಾವು ಅದನ್ನ ಬರೀ ನಾವು ವರ್ಷಕ್ಕೊಂದ್ಸತಿ ಇನ್ಸೂರೆನ್ಸ್ ಕಟ್ಟಕ್ ಬರಲ್ಲ. ಅದರಿಂದ ನಾವು ಒಂದು ಓಮಿನಿ ತಗೊಂಬಿಟ್ಟು ನಮ್ಮ ರೈತರಿಗೆ ಔಷಧಿ ಪಂಪ್ ಕುಳಿಕೋಬಹುದು, ಬಾಳೆ ಹಾಕಿರೆ ಬಾಳೆ ಗೊನೆಗುಳ ಮಾರ್ಕೆಟ್ಗೆ ತಲುಪಿಸ್ಬೋದು, ಆಮೇಲೆ ದಾಳಿಂಬೆ ಹಣ್ಣು ಉಳಿದವೆಲ್ಲವನ್ನು ಮಾರ್ಕೆಟ್ಗಳಿಗೆ ತಲುಪಿಸ್ಬೋದು. ಆಮೇಲೆ ದಾಳಿಂಬೆ ಕೆಲಸ ಮಾಡೋಕ್ಕೆ ಒಂದು 10-12 ಜನ ಲೇಬರ್ಸ್ಗಳು ಆಳುಗಳು ಕರ್ಕೊಂಬಂದು ಕೆಲಸ ಮಾಡಿಸ್ಬೋದು. ಅದರಿಂದ ಒಂದು ನಮಗೆ ಎಷ್ಟು ರೈತರಿಗೆ ತಗನಾಗಿರೋದಂತ ಒಂದು ವೆಹಿಕಲ್ ತಗೋಬೇಕು, ಒಂದು ವೆಹಿಕಲ್ ಇರಬೇಕು ತಗೋಬೇಕು, ಒಂದು ಓಮಿನಿ ತಗೋಬಹುದು ಅಂತ ಒಂದು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಹಿರಿಯರು ಹಿಂದಿನ ಕಾಲದ ಹಿರಿಯರು ಅನುಭವದಿಂದ ಅವ್ರು ಮುಂದುವರೆದಿದ್ದಾರೆ ಜೀವನವ. ಯಾವುದೇ ಒಂದು ಟಿವಿ ಆಗಲಿ ಮೊಬೈಲ್ ಆಗಲಿ ಯಾವುದನ್ನು ವಾಚ್ ಕಟ್ಟಿಗೆ

0: ಇಂದಲೇ ಅವ್ರು ಕೆಲಸ ಮಾಡಿ ಬೇಸಾಯ ಮಾಡಿ ಅಭಿವೃದ್ಧಿ ಹೊಂದಿ ಅವರ ಅನುಭವದ ಮುಂದೆ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಒಂದು ದುಂದು ವೆಚ್ಚಕ್ಕೆ ಹೋಗದಲ್ಲೇ ಆಸೆಗಿದ್ದಷ್ಟು ಕಾಲ್ಚಾಚು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹಿರಿಯರ ಒಂದು ಗೌರವದಿಂದ ನಡ್ಕೊಂಡು ನಮ್ಮ ನೆರಳಿಗೆ ನಾವು ಹೊಂಜಬೇಕು ಅಂತ ಹೇಳ್ತಾರೆ. ಅದರ ತರ ಹೋದ್ರೆ ನಾವು ಅದರಿಂದ ಏನೆಲ್ಲ ಅಭಿವೃದ್ಧಿ ಆಗ್ಬೋದು ಸರ್. ವ್ಯವಸಾಯ ಅಂದ್ರೆ ಮನೆ ಮಂದಿಗೆಲ್ಲ ಸಹಾಯ ಅಂತ ಕೃಷಿಯನ್ನ ಖುಷಿಯಿಂದ ಮಾಡ್ಬೇಕು ಸರ್. ಖುಷಿಯಿಂದ ಮಾಡಿದ್ರೆ ನಮ್ಗೆ ಅದು ಭೂತಾಯಿ ಒಲಿತಳ ಸರ್. ಅದ್ರಾಗೇನು ಎರಡನೇ ಮಾತಿಲ್ಲ ಸರ್. ಕೆಲವರೆಲ್ಲ ಸುಮಾರು ಜನ ನಮ್ಮ ಇದರಲ್ಲೆಲ್ಲ ಹೇಳ್ತಾರೆ, ದಾಳಿಂಬೆಯಲ್ಲಿ ನಮಗೆ ಅಷ್ಟೆಲ್ಲ ದುಡ್ಡು ಬಂದರು, ನಮಗೆ ಲಾಸ್ ಆಯಿತು, ಅದಾಯಿತು, ಇದಾಯಿತು, ನಾವು ಬ್ಯಾಂಕಿಂದ ಓ ಟಿ ಎಸ್ ಮಾಡ್ಕೊಂಡು ಅದೆಲ್ಲ ಹೇಳ್ತಾರೆ ಸರ್. ಅದು ಅವರವ್ರ ಮೇಲಿಂದ ಒಂದು ಸ್ವಇಚ್ಛೆಯಿಂದ ಅವರ ಒಂದು ವಿಶ್ವಾಸದಿಂದ ದುಶ್ಚಟಗಳಿಂದ ಅವರು ಬೇರೆ ಬೇರೆ ಮಾರ್ಗಗಳಲ್ಲಿ ಅವರು ಒಂದು ವಿದ್ಯೆ ಕಲಿತು ಅವರು ನಷ್ಟ ಅನುಭವಿಸ್ತಾರೆ. ನಮಗೆ ಈ ದಾಳಿಂಬೆಯಿಂದ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ ಸರ್. ನಮ್ಮ ಮಕ್ಕಳುಗಳು ಮದುವೆ ಆಯಿತು, ಬೋರ್ಗಳಾಯಿತು, ಮತ್ತೀಗ ಹೊಸ ಫ್ಲ್ಯಾಟ್ಗೆ ಹೊಸದಾಗಿ 15 ಅಡಿ 15 ಅಂತರಕ್ಕೆ 1,350 ಗಿಡ ಮತ್ತೆ ಹೊಸ ದಾಳಿಂಬೆ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಸರ್.
1: ಗಿಡಗಳೆಲ್ಲ ಎಲ್ಲಿಂದ ತರಿಸ್ತೀರಿ
0: ಸರ್? ಇದನ್ನೆಲ್ಲ ಇದು ನಮ್ಮ ಡಾಕ್ಟರ್ಗಳು ಅದಕ್ಕಾಗಿ ದಾಳಿಂಬೆ ಡಾಕ್ಟರ್ಗಳು ಎಲ್ಲಿ ಸಜೆಷನ್ ಮಾಡ್ತಾರೆ ಅವರ ಒಪ್ಪಿಗೆ ಮೇರೆಗೆ ಮಹಾರಾಷ್ಟ್ರ ಕೃಷಿ ಇದು ಬರ್ತಾವಲ್ಲ ಅದರಿಂದ ಒಳ್ಳೆ ನಾಟಿ ಗಿಡಗಳನ್ನು ತರಿಸ್ತೀವಿ ಸರ್.
1: ಯಾವುದು ಗೂಟಿ ಗಿಡ ತರಿಸ್ತೀರ ಹೆಂಗೆ?
0: ಇದಿಲ್ಲ ಸರ್, ಇದೇ ಬಂದ್ಬಿಡುತ್ತೆ ನಮಗೆ, ಸಸಿನೇ ಬಂದ್ಬಿಡುತ್ತೆ ಅದರಿಂದಲೇ ಪ್ಯಾಕೆಟು, ಅದರಿಂದಲೇ ಕ್ರೇಟಾಗೆ ಬರುತ್ತೆ. ಒಂದು ತಿಂಗಳು ಕಾಪಾಡಿಬಿಟ್ಟು ಅದನ್ನ ನಾಟಿ ಮಾಡಿ ನೆಟ್ಟುಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಅದರಲ್ಲಿ ರೋಗ ರುಜಿನ ಇಲ್ಲದ ಗಿಡ ತಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಪೂರ್ಣವಾಗಿರುತ್ತೆ.
1: ಏನ್ ಬೆಲೆ ಇದೆ ಈಗ ದಾಳಿಂಬೆ ಗಿಡಕ್ಕೆ?
0: ನಾವು ಒಂದು 6 ತಿಂಗಳಾಯ್ತು ತರಿಸಿ, ಅವಾಗ 40-45 ರೂಪಾಯಿ ಇತ್ತು ಸರ್. 1,000-2,000 ಗಿಡ ತರಿಸಿ ನಾಟಿ ಮಾಡಿದ್ದು ಸರ್.
1: ಈಗ ನಾಟಿ ಮಾಡುವಾಗ ಎಷ್ಟಡಿ ಆಳಕ್ಕೆ ಗುಂಡಿ ತೆಗಿಬೇಕಾಗತ್ತೆ
0: ಸರ್? ಅದೇನಿಲ್ಲ, ಅದು ಒಂದು ಎಲ್ಲ ಫಸ್ಟ್ ಡ್ರಿಪ್ ಪೈಪ್ ಎಲ್ಲ ಮಾಡಿಬಿಟ್ಟು ನೀರು ಬಿಟ್ಬಿಟ್ಟು ಒಂದು 15 ಅಡಿ 15 ಅಡಿ ಅಂತರಕ್ಕೆ ಹಾಕೊಂಡ್ಬಿಟ್ಟು ಒಂದಡಿ ತೆಗೆದ್ರೆ ಸಾಕು ಸರ್. ಕೈಲಿ ತೆಗೆದುಬಿಟ್ಟು ಹಿಂಗೆ ಇಟ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ಮಿಶ್ರ ಮಾಡಿ ಗೊಬ್ಬರ ಎಲ್ಲ ಇಟ್ಟಿರ್ತೀವಿ, ಅದ್ರ ಪ್ರಕಾರ ಅದನ್ನ ನಾಟಿ ಮಾಡ್ಕೊಂಡು ಹೋಗ್ತಾರೆ ಸರ್. ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸರ್.
1: ಈಗ ಡ್ರಿಪ್ ಅದೆಲ್ಲ ಮೊದಲೇ ಮಾಡಿಸ್ಬಿಡ್ಬೇಕು.
0: ಹಾ, ಡ್ರಿಪ್ ಎಲ್ಲ ಮಾಡಿದ್ರೆ ಅದರ ಅಳತಿಗೆ ಮಾಡಿಸಿಬಿಟ್ಟು ಗುಂಡಿ ತೋಡಿ ಜೆ ಸಿ ಪಿ ಪೈಪ್ ಲೈನ್ ಎಲ್ಲ ಮಾಡಿಬಿಟ್ಟು ಡ್ರಿಪ್ ಇದ್ರೆ ಗಿಡ ಹಾಕಿ ತಕ್ಷಣ ನೀರ್ ಬಿಡಕ್ ಅನುಕೂಲ ಆಗುತ್ತೆ, ಗಿಡ ಹೋಗ್ದಂಗೆ ಬಿಸಿಲಿಗೆ ಬೇಗ ಹತ್ಕೊಂತೇವೆ ಸರ್ ಗಿಡ.
1: ಗೌರಮ್ಮ ಅವರೇ, ಈಗ ಈ ದಾಳಿಂಬೆ ನಾಟಿ ಸಮಯದಲ್ಲಿ ಮತ್ತೆ ಅವುಗಳನ್ನು ಪೋಷಣೆ ಮಾಡುವಂತ ಸಮಯದಲ್ಲಿ ನೀವು ಏನೇನು ಸಹಾಯ ಮಾಡ್ತಿದ್ರಿ ಮತ್ತೆ ಕೆಲಸಗಳನ್ನ ಮಾಡ್ತಾ ಇದ್ರಿ?
2: ನಾವು ಅವ್ರ ಜೊತೆಲಿ ಹೋಗ್ತಾ ಇದ್ವಿ ಸರ್. ಆಳುಗಳ ಜೊತೆಲಿ ಹೋಗಿ ನಾವು ಅವ್ರ ಜೊತೆಲಿ ನಾವು ಒಂದ್ ಗಿಡ ಕುತ್ಕೊಂಡು ಕಳೆ ಮತ್ತೆ ಗೊಬ್ಬರ ಹಾಕಕ್ಕೆ ಜೊತೆಲಿ ತರಂತರ ಒಂದ್ 10 ತರ 20 ತರ ಗೊಬ್ಬರ ಹಾಕರು ಸರ್. ಎಲ್ಲವನ್ನು ಅವಕ್ಕೆ ಕೊಡೋದು, ಅವ್ರಿಗೆ ಅಳತೆ ಮಾಡಿದ್ದನ್ನೆಲ್ಲ ತಗೊಂಡು ಕೊಡೋದು, ಬಕೆಟ್ ಕೂಡ ಹೆಲ್ಪ್ ಮಾಡೋದು, ನಾವು ಸಹ ಅವ್ರ ಜೊತೆಲಿ ನಿಂತು ಮಾಡ್ಕೊಂಬತ್ತಿದ್ವಿ ಸರ್. ಅದಕ್ಕೆ ಹೆಚ್ಚಿನದಾಗಿ ಮತ್ತೆ ನಿಮ್ಮ ಆಕಾಶವಾಣಿಯಿಂದ ಕೇಳ್ಕೊಂಡು ಕೆಲವೊಂದ ಪ್ರಸಾರಗಳನ್ನು ತಿಳ್ಕೊಂತಿದ್ದು, ನೀವು ಸಂದರ್ಶನಗಳು ಆಮೇಲೆ ಇವು ಕೃಷಿ ಯಾವ ಬಗ್ಗೆ ಎಲ್ಲ ಬರೋದು ಅದನ್ನೆಲ್ಲ ನಾವು ತಿಳ್ಕೊಂಡು ಮನೆಯವರು ನಾವು ಅವರು ಕೂಡ ತಿಳ್ಕೊಂಡು ಅಲ್ಲಲ್ಲಿಗೆ ನಿಮ್ಮ ಆಕಾಶವಾಣಿ ಬೈದ್ರಿಂದ ರೇಡಿಯೋದಿಂದ ಮೈಕ್ಗಳು ಸಾಂಗ್ಸ್ಗಳು ಕೇಳ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಜೊತೆಲಿ ಬರ್ತಾ ಇದ್ದು ಸರ್. ನಮಗೆ ಮನೆ ಕಡೆಗೆ ಇರಬೇಕು ಅನ್ನಿಸ್ತಿರ್ಲಿಲ್ಲ, ಯಾವ ಪ್ಲಾಟ್ ಆಯ್ತು ನಾವಾಯ್ತು ಮನೆ ಆಯ್ತು ನಮ್ಮ ಕೆಲಸ ಆಯ್ತು ಸರ್. ಅಲ್ಲಿಂದಲೂ ನಮ್ಮ ಮನೆಯವರಿಗೆ ಬ್ಯಾಂಕಿಂಗ್ ಕಡೆಯಿಂದಲೂ ಭಾರಿ ಉಪಯೋಗ ಆಯ್ತು ಸರ್. ಅದಕ್ಕೂ ನಾವು ಧನ್ಯವಾದ ಹೇಳಿ ನಮಸ್ಕರಿಸ್ಬೇಕು ಸರ್. ನಿಮ್ಮ ಆಕಾಶವಾಣಿಯಿಂದಲೂ ನಮಗೆ ತುಂಬ ಖುಷಿನೂ ಆಗಿದೆ, ತುಂಬ ಆರೋಗ್ಯಕರವಾದ ತಿಳ್ಕೊಂಡು ಸಮಾಚಾರನೂ ಕೇಳ್ಕೊಂಡಿದ್ದೀವಿ, ತುಂಬ ಚೆನ್ನಾಗೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದಕ್ಕೆ ಇವತ್ತು ಹುಲ್ದಲ್ಲೇ ನಮಗೆ ಆರೋಗ್ಯ ಕೆಟ್ಟಿತ್ತು ಅಂತ ಹೇಳ್ಬೋದು ಸರ್.
1: ಈಗ ಈ ದಾಳಿಂಬೆ ಹಾಕಿದ್ಮೇಲೆ ಎಷ್ಟು ದಿವಸವರೆಗೂ ಭಾರಿ ಚೆನ್ನಾಗಿ ನಿಗಾ ಮಾಡ್ಬೇಕಾಗುತ್ತೆ
2: ಸರ್? ಅದು ಹಣ್ಣು ಫಸಲಿ ಬಂದು ನಮಗೆ ಹೂವು ಬಂದು ಚಿಗರಿ ಚೆನ್ನಾಗಿ ಗಿಡ ದಿವ್ಸ ದಿವಸಕ್ಕೂ ಅದು ನಮಗೆ ಮಕ್ಕಳು ಬಂದಂಗೆ ಖುಷಿ ಖುಷಿಯಾಗಿ ನಾವು ಹೋದಷ್ಟು ಅವಕ್ಕೆ ಗಿಡದ ದಡದ ನಿಂತ್ಕೊಂಡ್ರು ಅದಕ್ಕೂ ಒಂಥರ ಚೆನ್ನಾಗಿ ಒಂದು ಆರೋಗ್ಯ ಬಂದಂಗೂ ನಮ್ಮ ಮನೆಯವ್ರು ಬಂದ್ರು ಅನ್ನೋ ಒಂದು ಮಾತಾಡಿಸ್ಬೇಕು ಅನ್ನೋದು ಒಂದು ಭಾವನೆನೂ ಇರುತ್ತೆ ಸರ್. ಗಿಡಕ್ಕೂ ಮರಕ್ಕೂ ತೆಂಗಿಗೂ ಸಹ ಹಂಗಾಗಿ ಅವ್ರು ನಮ್ಮನ್ನು ನೋಡ್ತಿರುತ್ತಂತೆ, ನಮಗೂ ಅದನ್ನು ನೋಡಿದ್ರೆ ಸಮಾಧಾನವೂ ಆಗಲ್ಲ. ಹಂಗಾಗಿ ಒಂದೂವರೆ ವರ್ಷ 2 ವರ್ಷ ನಮ್ಗೆ ಹಣ್ಣು 3 ವರ್ಷದ ಅಷ್ಟೊತ್ತಿ ಫಲ ಬರೋ ಹೊತ್ತಿಗೆ.
1: ಹಂಗಾದ್ರೆ ನಿಮ್ಮ ಆರೋಗ್ಯದ ಗುಟ್ಟು ಆಕಾಶವಾಣಿ ಅಂತೀರಿ?
2: ಹೌದು ಸರ್, ಆಕಾಶವಾಣಿನೂ ಒಂದು ನಮ್ಗೆ ಹಿಂಗೆ ಮಾತಾಡ್ತಾ ಒಂದು ಸಂದರ್ಶನ ಜನದ ಮೇಲೆ ಡಿಪೆಂಡು, ಆಮೇಲೆ ಒಂದು ನಮ್ಮ ತೋಟ ಹೊಲ್ಕ ಬಂದ್ರು ನಮಗೆ ಖುಷಿ ಖುಷಿ, ವಾತಾವರಣನು ಚೆನ್ನಾಗಿರುತ್ತೆ. ಇವು ಬೇರೆ ಬೇರೆ ಇವೆಲ್ಲ ಮನೇಲಿದ್ರೆ ಅಷ್ಟು ಇಂಟ್ರೆಸ್ಟ್ ಆಗಲ್ಲ ಸರ್ ಅದು. ಹ್ಞೂ ಸರ್, ಡೈಲಿ ನಾವು ನೋಡ್ಕೊಂಬರ್ಬೇಕು ಹೋಗ್ಬೇಕು ಸರ್.
1: ಆಕಾಶವಾಣಿ ಎಷ್ಟು ವರ್ಷದಿಂದ ಕೇಳ್ತಾ ಇದ್ರಿ?
2: ಅದು ನಾವು ಈ ದಾಳಿಂಬೆ ಮಾಡಿದ್ಮೇಲೆ ಸರ್. ಹೌದು ಸರ್, ಒಂದು ಈಗಲೇ ಎಷ್ಟು, ಒಂದ್ 2015 15 ವರ್ಷದ 20 ವರ್ಷದಿಂದಲೂ ಚೆನ್ನಾಗಿ ಕೇಳ್ತಾ ಇದೀವಿ ಸರ್.
1: ಕಾರ್ಯಕ್ರಮ ಎಲ್ಲ ಇಷ್ಟ ಆಗುತ್ತೆ?
2: ಇಷ್ಟ ಆಗುತ್ತೆ ಸರ್. ಈಗ ಮಧ್ಯೆಲ್ಲ ಸ್ವಲ್ಪ ದಿವಸ ಇವೆಲ್ಲ ಕರೆಂಟಿಗೂ ವ್ಯತ್ಯಾಸ ಆಗಿ ರೇಡಿಯೋ ಇದಾಗಿರೋದು ಬಿಟ್ರೆ ಮೊಬೈಲಲ್ಲೂ ಸ್ವಲ್ಪ ಕೇಳ್ತೀವಿ, ಇವರಿರಲ್ಲ, ಹಂಗಾಗಿ ನಮ್ಗೆ ಅದೊಂದು ಸ್ವಲ್ಪ ತೊಂದರೆ ಇದೆ ಸರ್. ಹ್ಞೂ ಸರ್.
1: ಚಂದ್ರಶೇಖರ್ ಅವರೇ, ಈಗ ದಾಳಿಂಬೆ ಹಾಕಿದ್ಮೇಲೆ ಏನೇನು ಪೋಷಣೆ ಮಾಡಬೇಕಾಗುತ್ತೆ ಅದಕ್ಕೆ?
0: ಸರ್, ದಾಳಿಂಬೆ ಮಾಡಿದ್ಮೇಲೆ ಕೆಲವರೆಲ್ಲ ತುಂಬಾ ಕಷ್ಟಪಡಬೇಕಾಗುತ್ತೆ. ಈಗಿನ ಒಂದು ವೈಜ್ಞಾನಿಕ ರೀತಿಯಲ್ಲಿ ಈಗ ಮಾಡಿರೋದ ಪ್ರಕಾರ ನೋಡಿದ್ರೆ ಫ್ಲಾಟ್ ಎಲ್ಲ ಕ್ಲೀನಾಗಿ ಅಚ್ಚುಕಟ್ಟು ಮಾಡಿಸಿವಿ ಸರ್. ಈಗ ಎಲ್ಲ ಅಚ್ಚುಕಟ್ಟು ಮಾಡಿಸ್ಬಿಟ್ಟು ಬೋರ್ವೆಲ್ ತೆಗ್ಸಿವು, ಹೊಸ ಒಂದು ಟಿ ಸಿನ ಇಟ್ಟಿಸಿವಿ ಸರ್. ಅಲ್ಲಿಗೆ ಕರೆಂಟಿಂದು ನೀರಿಂದು ಒಂದು ಕಂಪ್ಲೀಟ್ ಆಯ್ತು ಸರ್, ಏನು ಅದಕ್ಕೆ ಕೊರತೆ ಆಗದಂಗೆ ಆಯ್ತು. ಗಿಡಕ್ಕಿನ್ನಿನ್ನು ಕರೆಂಟ್ ಇದ್ದಾಗ ಆಟ ಹಾಕಿಬಿಟ್ರೆ ನೀರು ಹೋಗ್ತಾ ಇರುತ್ತೆ. ಆಮೇಲೆ ವಾರಕ್ಕೊಂದ್ಸತಿ ಔಷಧಿ ಸಿಂಪರಣೆ ಮಾಡೋದು. ಈಗ ಮಿಷಿನ್ ತಂದಿದ್ದೀವಿ ಸರ್, ಮಿಷಿನಲ್ಲಿ ಔಷಧಿ ಸಿಂಪರಣೆ ಆಗುತ್ತೆ. ಬಾಳುಗಳು ಹುಡುಕೋದು ಒಂದು ಕಮ್ಮಿ ಆಯ್ತು ಸರ್, ಅದೊಂದು ವ್ಯಥೆ ಕಮ್ಮಿ ಆಯ್ತು. ಹಣ್ಣಿ ಬಿಟ್ಟಾಗ ಅದು ಗಿಡ ಬರುತ್ತೆ ಸರ್, ಚೆನ್ನಾಗಿ ಬಂದಾಗ ಹಣ್ಣಿನ ಬಿಟ್ಟಾಗ ಸ್ವಲ್ಪ ದಿನ ನೋಡ್ಕೊಂಬಿಟ್ಟಿದ್ರೆ ಚೆನ್ನಾಗಿ ಆಗುತ್ತೆ ಸರ್, ಅದು ಅದರಿಂದ ಏನು ಸಮಸ್ಯೆ ಬರಲ್ಲ ಸರ್. ಈಗ ಒಂದೇ ಒಂದು ಹೇಳಬೇಕು ಅಂದರೆ, ನಾನು ದಾಳಿಂಬೆ 2010 2018 ವರ್ಷದವರೆಗೂ ತುಂಬ ಆರೋಗ್ಯಪೂರ್ಣವಾಗಿ ಸುಸ್ತಿಲ್ದಂಗಿದ್ದೆ ಸರ್, ಆರೋಗ್ಯ ಭಾರಿ ಚೆನ್ನಾಗಿತ್ತು ಸರ್. ಈ ದಾಳಿಂಬೆ ಹೋದ್ಮೇಲೆ ಆ ದಾಳಿಂಬೆ ಜಾಗಕ್ಕೆ ಅಡಿಕೆ ತೆಂಗಿನ ಸಸಿ ಬಾಳೆ ಎಲ್ಲ ಹಾಕಿನಿ, ತುಂಬ ಸುಸ್ತು ಮೈನೋವು ಎಲ್ಲ ಆಗ್ತೈತೆ ಸರ್. ದಾಳಿಂಬೆ ಇದ್ದಾಗಲೇ ತುಂಬಾ ಖುಷಿಯಾಗಿರ್ತಿದ್ದೆ
1: ಸರ್. ಅಂದ್ರೆ ಪೂರ್ತಿ ಕೆಲಸ ಆಗ್ತಾ ಇತ್ತು, ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ಅಲ್ಲೇ ಇರ್ತಾ ಇದ್ರಿ, ಹಂಗಾಗಿ ಬೇರೆ ಯಾವ್ದು ನಿಮಗೆ ಕಾಡ್ತಾ ಇರಲಿಲ್ಲ
0: ಸರ್. ಈಗ 2016 ಇಸ್ವಿಲಿ ಸರ್, ನಾನು ಫಸ್ಟ್ಗೆ ದಾಳಿಂಬೆ 12 ಇಸ್ವಿಲಿ ಆಗ್ತಾಗ ಫಸ್ಟ್ ವರ್ಷಲೇ ನನ್ನ ಆದಾಯ ಒಂದು 12 ಲಕ್ಷ ಖರ್ಚಾಯ್ತು ಸರ್. 12 ಲಕ್ಷ ಪ್ರತಿ ವರ್ಷಲೇ ಬಂದ್ಬಿಡ್ತು ಸರ್. ಇನ್ನು ಆ ಕಡೆಗೆ ಎಲ್ಲ ಖರ್ಚು ಆದಾಯ ಎರಡು ಸಮ ಬಂತು. 17 ಇಸ್ವಿಲಿ ತುಂಬಾ ಚೆನ್ನಾಗಿ ಬಂತು ಸರ್ ಒಂದು ಬೆಳೆ.
1: ಈ ದಾಳಿಂಬೆ ನೆಟ್ ಮೇಲೆ ಎಷ್ಟು ದಿವಸಕ್ಕೆ ಫಸಲು ಶುರು ಆಗುತ್ತೆ
0: ಸರ್? ದಾಳಿಂಬೆ ನೆಟ್ ಮೇಲೆ ಅಂದ್ರೆ ಅವರು ಆ ದಾಳಿಂಬೆಗೆ ಪೋಷಣೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ದಾಳಿಂಬೆ ನೆಟ್ ಬಿಟ್ಟು ಅವನು ಆ ಕಡೆ ಈ ಕಡೆ ಬಸ್ ಹತ್ತಿ ಹೋಗೋದು, ಕಾರ್ ತಗೊಂಡು ಹೋಗೋದು, ಟೂರ್ ಹೋಗೋದು, ಅವನ್ನ ಎಲ್ಲೆಲ್ಲ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆಗೆಲ್ಲ ಆ ಕಡೆ ಈ ಕಡೆ ಹೋಗೋದು, ಅಡ್ಡಾಡ್ಕೊಂಡು ಹೋದ್ರೆ ಅದ್ ಕೆಲ್ಸ ಆಗಲ್ಲ ಸರ್. ಸೀನಿಯರ್ ಮ್ಯಾನೇಜರ್ ಎಲ್ಲರ ಜೊತೆ ಕೂಡಿದಾಗ ಅವ್ರು ಹೇಳರು ಸರ್, ಸಸ್ಯನೂ ಸಹ ಒಂದು ಜೀವ ಇದೆ, ಅದಕ್ಕೆ ಅದು ಮಾತಾಡುತ್ತೆ, ನೀವು ಅಲ್ಲಿಗೆ ಹೋಗಿ ನಿಂತ್ಕೊಳ್ರಿ, ಅದು ಮಾತಾಡಿಸುತ್ತೆ ಹೆಂಗೇನ ಪರೀಕ್ಷೆ ಮಾಡಿ ಅಂತ ನಮಗೆ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರ ಸರ್, ಚಂದ್ರಶೇಖರ್ ಅಂತ. ಅದೇ ತರ ನಮ್ಮ ತೆಂಗು ದಾಳಿಂಬೆ ಎಲ್ಲ ಮಾತಾಡೋ ಸರ್, ನನ್ನ ಹತ್ರ ಮಾತಾಡಿಸ್ತಿದ್ದು ಸರ್ ನಾವು ಅದನ್ನ, ಯಾಕೆಂದ್ರೆ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ, ಅಲ್ಲಿಗೆ ಹೋಗಿ ಅದನ್ನ ನಿಂತ್ಕೊಂಡಾಗ ಏನ್ ನಮ್ಗೆ ಅನುಭವ ಬರುತ್ತೆ ಸರ್. ಅದು ಅನುಭವನೇ ಮುಖ್ಯ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಾರಲ್ಲ, ಅನುಭವದ ಮೇಲೆ ತುಂಬಾ ಚೆನ್ನಾಗುತ್ತೆ ಸರ್, ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಒಂದು ನಮ್ಮ ಹಾಸನ ಆಕಾಶವಾಣಿ ಯಾರ ಏನಾರ ಅಂದ್ಕೊಳ್ಳಿ, ಯಾರು ಏನಾರ ಬೈಕಲ್ಲಿ ಸರ್, ನನಗೆ ಒಂದು ದೊಡ್ಡ ಕೃಷಿ ವಿಶ್ವವಿದ್ಯಾನಿಲಯ ಇದ್ದಂತೆ ಸರ್. ಕಾರಣ ಇಷ್ಟೇ ಸರ್. ಈಗ ಯಾಕೆಂದ್ರೆ ಈಗ ಟಿವಿ ಮಾಧ್ಯಮ ಬಂದ್ಬಿಟ್ಟು ಈಗ ಟಿವಿ ತಲೆ ನೋಡ್ತಾ ಕುತ್ಕೋಬೇಕು ಸರ್ ಅದು. ಆಮೇಲೆ ಈಗಿನ ಇದರಲ್ಲಿ ಮೊಬೈಲ್ ಬಂದಿತ್ತು, ಮೊಬೈಲ್ನ ನೋಡ್ತಾ ಕುತ್ಕೋಬೇಕು. ಇದೇನೇ ಇಲ್ಲ ಸರ್, ಆಕಾಶವಾಣಿದು ಒಂದು FM ಅದ ತಗೊಂಬಂದು ಇಟ್ಕೊಂಬಿಟ್ಟು ನಾನೊಂದು ಮೈಕ್ ಸೆಟ್ ತಂದಿನಿ ಸರ್, ಆಗ ಸ್ಪೀಕರ್ಗಳು 3 ತಂದಿದ್ದೀನಿ, 4 ಎಕರೆ ಫ್ಲಾಟ್ಗಳಿಗೆ ಮಧ್ಯೆ 3 ತಕ್ಕ ಇಟ್ಬಿಟ್ರೆ ಹಾಕಿ ಕೈ ಬಿಟ್ಬಿಟ್ರೆ ಬೆಳಗಿಂದ. ಈಗ ಸ್ಕೂಲು ವಿದ್ಯಾಭ್ಯಾಸದ ಮಾಡಿಸೋದು, ಕೃಷಿ ಸಮಾಚಾರಗಳು, ಚಿತ್ರಗೀತೆಗಳು, ತುಂಬಾ ತುಂಬಾ ವಿಚಾರಗಳು ಬರ್ತಾವ ಸರ್ ನೋಡಿ. ಈಗ ರೇಡಿಯಿಂದ ಒಂದು ದೊಡ್ಡ ಉಪಯೋಗ ಆಗಿದೆ ಸರ್. ನೋಡಿ ಹೇಳ್ಬೇಕು ಅಂದ್ರೆ ಸುಮಾರು ಒಂದು 50 ವರ್ಷದಿಂದ ನಮ್ಮ ಸಂಬಂಧಿಕರ ಮನೆಯಲ್ಲಿ ಅವ್ರ ತಂದೆಯವರು ಪೋತಿ ಖಾತೆ ಆಗದಲ್ಲೇ ಸುಮಾರು ಒಂದು ಜಮೀನು ಹಂಗೆ ಕೈ ಬಿಟ್ಟಿದ್ರು ಸರ್. ರೇಡಿಯೋದಲ್ಲಿ ಮನೆ ಒಂದು ಕೇಳ್ತಾ ಇದ್ದು ಸರ್, ಸಂಭಾಷಣೆ ಬಂತು, ಇವತ್ತು ಹಾಸನ ಜಿಲ್ಲಾಧಿಕಾರಿಯಿಂದ ಪೋತಿ ಖಾತೆಯನ್ನ ಅದನ್ನ ಬಗ್ಗೆ ವಿವರ ಕೊಡ್ತಾರೆ ಅಂತ ಬಂದಾಗ ಅದನ್ನ ಕೇಳಿಸ್ಕೊಂಡಾಗ ಅವರು ಕರೆ ಕೊಟ್ಟಾಗ ಅವ್ರು ನಮ್ಮ ಹತ್ರ ಮಾತಾಡಿದ್ರು ಸರ್. ಮಾತಾಡಿದಾಗ ಅದು ನಮ್ದು ಆಟೋಮೆಟಿಕ್ ಆಗಿ ಎಲ್ಲಿಗೂ ಹೋಗ್ದಂಗ ಮನೆ ತವಿದ್ದಂಗೆ ನಮ್ಗೆ ಅದೊಂದು ಕೆಲಸ ಆಗಿ ಕೊಡ್ತದೆ ಸರ್. ಪೋತಿ ಖಾತೆ ಆಯ್ತು ಸರ್. ಆಮೇಲೆ ನೀರಿನ ಸಮಸ್ಯೆಗಳು, ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು, ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಎಲ್ಲಾ ಒಂದು ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾವ ಸರ್. ಯಾವ್ದು ಮೊಬೈಲ್ ಇದ್ರೂ ಪರವಾಗಿಲ್ಲ, ಯಾವ್ದು ಇಲ್ದ್ರು ಪರವಾಗಿಲ್ಲ ಸರ್, ರೇಡಿಯೋ ಮಾತ್ರ ಕೇಳ್ಕೊಂಡಿದ್ರೆ ಅದರಿಂದ ತುಂಬಾ ಜ್ಞಾನ ಪಡಿಬಹುದು ಸರ್.
1: ಈ ದಾಳಿಂಬೆಗೆ ಸ್ವಲ್ಪ ರೋಗ ಮತ್ತೆ ಕೀಟಗಳು ಜಾಸ್ತಿ ಅಂತ ಹೇಳ್ತಾರೆ, ಯಾವಾಗ್ಲಿಂದ ನೀವು ಸ್ಪ್ರೇ ಮಾಡ್ಬೇಕಾಗುತ್ತೆ, ಯಾವೆಲ್ಲ ರೋಗಗಳು ಬರುವಂತ ಸಾಧ್ಯತೆ ಇರುತ್ತೆ?
0: ರೋಗಗಳು ಬರ್ತವೆ ಸರ್, ಬರಲ್ಲ ಅಂತ ಹೇಳಲ್ಲ, ಆ ರೋಗಗಳು ಬರದಂಗ ಮುನ್ನೆಚ್ಚರಿಕವಾಗಿ ಈಗ ಅದರಿಂದ ನಾವು ಅನುಭವಿಸ್ಬಿಟ್ಟಿವಿ. ಈಗ ಬೇರೆ ದಾಳಿಂಬೆರು ಬೇರೆ ಫ್ಲಾಟ್ ಇಂದ ಬಂದಾಗ ಆ ವ್ಯಕ್ತಿಗಳನ್ನ ನಮ್ಮ ದಾಳಿಂಬೆ ಫ್ಲಾಟ್ಗಳಿಗೆ ಸೇರಿಸಬಾರ್ದು ಸರ್. ಆಮೇಲೆ ಈ ಕುರಿ ಮೇಕೆಗಳೆಲ್ಲ ಬೇರೆ ಪ್ಲಾಟ್ ಅಲ್ಲಿ ದಾಳಿಂಬೆಯಲ್ಲಿ ಮೇಕೆ ಬರ್ತವೆ ಸರ್. ಆ ದಾಳಿಂಬೆಗೆ ಬೇರೆ ತರ ಯಾವ್ದೇ

0: ನೀರಿನ ಸಮಸ್ಯೆಯಿಂದ ರೋಗ ಬಂದಿರಬಹುದು, ಮಣ್ಣಿನ ಸಮಸ್ಯೆಯಿಂದ ರೋಗ ಬಂದಿರಬಹುದು. ಆ ಔಷಧಿಗಳು ಅವ್ರು ಸರಿಯಾಗಿ ಸಿಂಪರಣೆ ಮಾಡದಿದ್ದಾಗ ಅವು ಎಲೆ ಚಿಕ್ಕಿ ರೋಗ ಬೇರೆ ಬೇರೆ ರೋಗಗಳು ಬಂದಿರಬಹುದು. ಅಲ್ಲಿ ಕುರಿ ಮೇಕೆಗಳು ದನ ಕರುಗಳು ಮೇಯ್ ಬಂದು ಅದೇ ಕುರಿ ಮೇಕೆಗಳು ನಮ್ಮ ಫ್ಲಾಟಿಗೆ ಬಂದು ಮೇಯ್ತವೆ ಸರ್, ಅವಾಗ ಯಥೇಚ್ಛವಾಗಿ ರೋಗಗಳು ಜಾಸ್ತಿ ಬರ್ತವೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಸರ್, ಜನಗಳ ಸಂಖ್ಯೆ ಬರೋದನ್ನ ಕಡಿಮೆ ಮಾಡ್ಕೋಬೇಕು, ಕುರಿ ಮೇಕೆ ಅವನು ಕಡಿಮೆ ಮಾಡ್ಕೋಬೇಕು ಸರ್. ಅಕ್ಕಪಕ್ಕದ ದಾಳಿಂಬೆ ಇಲ್ದವರು ತುಂಬಾ ರೋಗ ಇಲ್ದಂಗೆ ದಾಳಿಂಬೆ ಚೆನ್ನಾಗಿ ಬರುತ್ತೆ ಸರ್. ಹೌದು,
1: ಹಂಗಾಗಿ ಸ್ವಲ್ಪ ರೋಗ ಬರದಂಗೆ ನೋಡ್ಕೋಬೇಕು. ಸ್ಪ್ರೇ ಮಾತ್ರ ಆಗಾಗ್ಗೆ ಮಾಡ್ತಾ ಇರ್ಬೇಕ?
0: ಖಂಡಿತವಾಗ್ಲೂ ಸ್ಪ್ರೇ ಅವರು ಡಾಕ್ಟರ್ಗಳು ಅದ್ರ ಬಗ್ಗೆನೇ ಓದಿರ್ತಾರೆ ಸರ್. ಆ ಡಾಕ್ಟರ್ಗಳನ್ನ ನಾವು ಸಜೆಷನ್ ಮಾಡ್ಕೊಂಡು ನಾವು ಕರೆಸಿ ಅವ್ರನ್ನ ಕೇಳ್ತೀವಿ, ಅವರೆಲ್ಲ ಬರ್ಕೊಡ್ತಾರೆ ಸರ್ ಬುಕ್ಕಿಗೆ ಇಂತಿನ ದಿವಸಕ್ಕೆ ಇಂತಿಂಥದ್ದು ಬರ್ಸ್ಬೇಕು ಅಂತ. ಅದಕ್ಕೂ ಹೆಚ್ಚಿನದಾಗಿ ಏನಾರ ರೋಗ ನಮಗೆ ಗೊತ್ತಾಗ್ತದೆ ಸರ್, ಕಾಣಿಸ್ಕೊಳುತ್ತೆ, ಅವಾಗ ಅವರಿಗೆ ವಾಟ್ಸಪ್ ಮಾಡಿದ್ರೆ ವಾಟ್ಸಪ್ ಮೂಲಕ ಇಂಥ ರೋಗ ಹಿಂಗಾಗಿದೆ ಎಂದು ನಮಗೆ ತಿಳಿಸಿ ಔಷಧಿ ಅವಾಗ ಬರ್ಕೊಡ್ತಾರೆ. ಔಷಧಿ ತಂದು ಸಿಂಪರಣೆ ಮಾಡಿದರೆ ರೋಗ ತುಂಬ ಕಂಟ್ರೋಲ್ ಮಾಡ್ಬೋದು ಸರ್. ಹಾಂ
1: ಗೌರವಮ್ಮ ಅವರೇ, ನೀವು ತುಂಬ ಜನರಿಗೆ ಅಡುಗೆ ಮಾಡಿಕೊಡ್ತಿದ್ರಿ ಅಂತೇಳಿ ಚಂದ್ರಶೇಖರ್ ಅವ್ರು ಆಗಲೇ ಹೇಳ್ತಾ ಇದ್ರು, ಒಂದು 60-70 ಜನ ಬಂದರೂ ಕೂಡ ಅಷ್ಟು ಜನಕ್ಕೂ ಅಡುಗೆ ಮಾಡ್ತಿದ್ರಿ ಅಂತ ಹೇಳ್ಬಿಟ್ಟು. ಒಬ್ಬರೇ ಮಾಡ್ತಾ ಇದ್ರ ಹೆಂಗೆ
2: ಸರ್? ಕೆಲವೊಂದ್ಸಲ ಒಬ್ಬಳೆ ಮಾಡ್ತಿದ್ವಿ ಸರ್, ಕೆಲವೊಂದ್ಸಲ ನಮ್ಮ ಸಮಸ್ಯೆ ಯಾವ್ದಾದ್ರು ತೊಂದರೆ ಇದ್ರೆ ಅದು ಇದು ಏನಾರ ಆದ್ರೆ ನಮ್ಮ ಜೊತೆಲಿರೋರು ಅವರು ನಮ್ಮ ಜೊತೆ ಸ್ಪಂದಿಸ್ಕೊಂಡು ನಮ್ಮ ಅಣ್ಣತಮ್ಮಂದಿರು ನಮ್ಮ ಹತ್ರ ಸಂಬಂಧಿಕರೇ ಬರೋರು ಸರ್ ಫ್ಲಾಟ್ಗಳಿಗೆ, ಅವರು ನಮ್ಮ ಜೊತೆಲಿ ಶ್ರದ್ಧೆ ವಹಿಸಿ ಮಾಡ್ಕೊಡೋರು ಸರ್.
1: ಅಷ್ಟೊಂದು ಜನಕ್ಕೆ ಅಡುಗೆ ಮಾಡ್ತಿದ್ದು ಹಿಂಸೆ ಆಯ್ತಿರಲಿಲ್ಲ?
2: ಇಲ್ಲ ಸರ್, ಅದೇನೋ ಅದು ಏನೋ ಗೊತ್ತಿಲ್ಲ ಸರ್, ಅಷ್ಟು ಚೆನ್ನಾಗಿ ನಾವು ಆರೋಗ್ಯವಾಗಿದ್ವು, ಆಮೇಲೆ ಅಷ್ಟು ಖುಷಿಯಾಗಿ ಅದೇನೋ ಒಂದಿದು ಮಾಡ್ಬಿಡ್ತಿದ್ವಿ ಸರ್. ಅಲ್ಲಿ ರೊಟ್ಟಿ ಮುದ್ದೆ ಒಂದು 60-70 ಜನಕ್ಕೆ ರೊಟ್ಟಿನೂ ಮಾಡ್ಕೊಟ್ಟಿದ್ವಿ ಸರ್. ಹ್ಞೂ ಸರ್, ಅದರಲ್ಲೇ ಅಲ್ಲಿ ಗೊಬ್ಬರದಲ್ಲಿ ಬೆಳೆದಿರೋವು ಕ್ಯಾಕ್ರಿಕೆ ಹಣ್ಣು ಹುಟ್ಟಿದ್ದು ಅವಾಗ ಹಾಕಿರ್ಲಿಲ್ಲ ಆ ಗೊಬ್ಬರ ಅಷ್ಟು, ಅದು ಏನೋ ನಮ್ಮ ಇದು ಒಂದು ಏನೋ ಕೊನೆ ಗೊತ್ತಿಲ್ಲ, ಕರಿಬಿದ್ದೆ ಗಿಡನೂ ಹುಟ್ಟಿತ್ತು, ಕ್ಯಾಕ್ರಿಕೆ ಸೋರೆಕಾಯಿ ಅದರಲ್ಲೇ ಪಾಯಸ ಪಲ್ಯ ಎಲ್ಲ ಒಂದು 70-80 ಜನಕ್ಕೆ ಎಲ್ಲ ಮಾಡಿ ಆ ಗುಡ್ಲಲ್ಲೇ ಮಾಡ್ಬಿಡ್ತಿದ್ವಿ ಸರ್ ಅಡಿಗೆನ. ಹ್ಞೂ ಸರ್, ಅದಕ್ಕಿಂತ ಮುಂಚೆ ತೋಟನೂ ನಮ್ದು ಹಂಗೆ ಇತ್ತು ಸರ್, ಇದು ತೆಂಗಿನ ತೋಟ. ಫಸ್ಟ್ ಫಸ್ಟ್ಗೆ ನಾವು ಅದೇ ಬಡತನದಲ್ಲಿ ಬಂದಿದ್ರು ಇವರು, ಆಮೇಲೆ ಒಂದು ಬೋರ್ ಹಾಕ್ಸಿದ್ರು ದೊಡ್ಡ ಮಗಳು ಸಣ್ಣವಳು, ಆಗ ಬರೀ ಕೇವಲ 200 ಅಡಿ ಬೋರ್ ಕೊರೆಸಿದ್ರು. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರಿಗೆಲ್ಲ ನೀರನ್ನು ಅಲ್ಲಿಗೆ ಕೊಟ್ಟು ಒಂದು ಸ್ವಲ್ಪ ದೂರ ಆಗುತ್ತೆ, ಅವ್ರಿಗೂ ಕೊಟ್ಟು ನಾವು ನೀರು ಹಾಕ್ಕೊಂಡು ನಾವು ತೋಟಗಳು ಇಂಪ್ರೂವ್ ಮಾಡ್ಕೊಂಡು ಒಂದು 2-3 ಸಾವಿರ ಕಾಯಾಗದ ಇದಾಗಿ ಇವರು ಚೆನ್ನಾಗಿ ನೋಡ್ಕೊಂಡು ಆದಮೇಲೆ ಈಗ ಮೊನ್ನೆ 2-3 ವರ್ಷದಲ್ಲಿ 25,000 ಕಾಯಿ ಕೆಡಿದ್ರು ಸರ್, 130 ಕಿಡುವ 140 ಕಿಡುಕ್ಕಿ ತೆಂಗಲ್ಲಿ ಸರ್. ಈಗ ಅದು ನೋಡ್ಬಿಟ್ರೆ ಭಾರಿ ಬೇಸರವಾಗುತ್ತೆ, ಆ ಗಮನನೆ ಬೇಡ ಅಂತ ಒಂದಂಗಾಯ್ತು ಸರ್, ರೋಗ ಬಂದಿತ್ತೆ ಎಲ್ಲ. ಹ್ಞೂ ಸರ್, ತೋಟ ಏನು ಕೈ ಬಿಡಲಿಲ್ಲ ನಮ್ಮನ್ನ, ಈಗೇನೋ ಅನಿವಾರ್ಯ ಏನಾಯ್ತೋ ಗೊತ್ತಿಲ್ಲ ಸರ್, ಕಾಯಿ ಇಲ್ಲದಂಗಾಗಿತ್ತೆ, ರೋಗ ಬಂದಿತ್ತೆ ಸರ್ ಕಾಯಿ.
1: ಈಗ ದಿವಸ 60-70 ಜನ ಕೆಲಸ ಮಾಡುವಷ್ಟು ಏನಿರುತ್ತೆ ದಾಳಿಂಬೆ ತೋಟದಲ್ಲಿ?
2: ಅಯ್ಯೋ ಇರುತ್ತೆ ಸರ್, ಆ ಥರ ನೀಟಾಗಿ ಇಟ್ಕೋಬೇಕು, ಅವರು ಕಟಿಂಗ್ ಮಾಡೋರು ಇರುತ್ತೆ ಅವರಿಗೆ, ಮತ್ತೆ ಸುತ್ತ ಬೇಲಿಗಳನ್ನೆಲ್ಲ ಕಲ್ಲು ತಂತಿ ಅದೆಲ್ಲ ಮಾಡೋದಿರುತ್ತೆ, ಕಾಲೆ ಹೊಡಿತಾರಲ್ಲ ಪೈಪ್ಗಳಿಗೆಲ್ಲ ಆ ಕೆಲಸ ಇರುತ್ತೆ, ಆಮೇಲೆ ಅವರಿಗೆ ಗೊಬ್ಬರ ಹಾಕೋದಿರುತ್ತೆ, ಮಣ್ಣು ಹಾಕೋದಿರುತ್ತೆ, ಒಂದು 60-70 ಲೋಡ್ ಗೊಬ್ಬರ ಹಾಕಿಸ್ತಾ ಜನ ಬೇಕಲ್ಲ ಸರ್, ಆಮೇಲೆ ಮಣ್ಣು ಹೊಡೆಸಿದ್ರು ಒಂದು 100 ಲೋಡ್ 200 ಲೋಡು ಅದನ್ನೆಲ್ಲ ಹಾಕೋಕ್ಕೆಲ್ಲ ಬೇಕಲ್ಲ, ಅವಾಗ ಯಾವ ಮಿಷಿನರಿ ತೊತ್ತಿರಲಿಲ್ಲ, ಹಂಗಾಗಿ ಜೆ ಸಿ ಪಿ ಏನು ಮಾಡ್ತಿರಲಿಲ್ಲ, ಕೈಯಲ್ಲೇ ತಿರುಗಿಸಿ ಮಾಡಿಸಿದ್ವಿ ಸರ್ ನಾವು. ಅವ್ರಿಗೆಲ್ಲ ಕಾಫಿ ಊಟ ತಿಂಡಿ ಎಷ್ಟು ಸತ ದಿವಸಕ್ಕೆ ಒಂದು 10 ಸತಿ 20 ಸತಿ ಟೀ ಕಾಫಿ ಆಗಲಿ ಮಾಡಿಕೊಡ್ತಿದ್ವಿ ಸರ್ ಒಲೆಯಲ್ಲಿ. ಹ್ಞೂ ಸರ್, ಗ್ಯಾಸ್ ಎಲ್ಲ ಏನೂ ಇಲ್ಲ, ಇವಾಗಲೂ ಒಲೆಯಲ್ಲೇ ಮಾಡಿರಿ ಬಂದ್ರಿ ಅಲ್ಲೇ ಕೆಲಸ ಮಾಡಿರಿ ಅಂತಾರೆ, ಈಗ ಅದೆಲ್ಲ ಆಗಲ್ಲ ಸರ್. ಈಗ
1: ಈಗ ಮನೆಯಲ್ಲೂ ಕೆಲಸ ಮಾಡ್ಕೊಂಡು ತೋಟದಲ್ಲೂ ಕೆಲಸ ಮಾಡಿ ಮನೆಯಲ್ಲೂ ಮಕ್ಕಳು ನೋಡ್ಕೊಳ್ಳೋದೆಲ್ಲ ಕಷ್ಟ ಆಗ್ತಿರ್ಲಿಲ್ಲ?
2: ಮೊಮ್ಮಕ್ಕಳು ಇದ್ರು, ನಮ್ಮ ತಾಯಿ ಇತ್ತು, ತಾಯಿ ತವಾಗ ಬಿಟ್ಬಿಟ್ಟು ಮಾಡಿಟ್ಬಿಟ್ಟು ಹೋಗ್ತಾ ಇದ್ವಿ, ಬಂದು ಸಂಜೆ ಮಾಡ್ತಿದ್ವು, ಮತ್ತೆ ಹಂಗೆಲ್ಲ ಮಾಡಿದ್ವಿ ಸರ್ ಅವಾಗ.
1: ಕಳೆದ ಸರಿ ದಾಳಿಂಬೆ ಹಾಕಿದಾಗ ಚಂದ್ರಶೇಖರ್ ಅವರೇ ಎಷ್ಟು ಅನುಕೂಲ ಆಯ್ತು, ಎಷ್ಟು ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಆಯ್ತು ನಿಮ್ಗೆ?
0: ಹೋಸತಿ ದಾಳಿಂಬೆ ಮಾಡಿದಾಗ ಆಯ್ತು ಸರ್, ಒಂದು 80-90 ಲಕ್ಷದವರೆಗೂ ಒಟ್ಟು ಟೋಟ್ಲಿ ಆದಾಯ ಬಂದಿದೆ, ಅದರಲ್ಲಿ ಖರ್ಚು ಸುಮಾರು ಹೋಗಿದೆ ಸರ್. ಅದರಲ್ಲಿ ನಾನು 2 ಹೆಣ್ಮಕ್ಳುಗಳನ್ನ ವಿದ್ಯಾಭ್ಯಾಸ ಮಾಡಿಸಿ, ಒಬ್ಬರು MA BEd ಇನ್ನೊಬ್ಬರು MSc BEd ಎಲ್ಲ ಎಜುಕೇಷನ್ ಮಾಡಿ ಅವ್ರದ್ದಿಬ್ರದ್ದು ಲಗ್ನ ಮಾಡಿದ್ದೀವಿ ಸರ್. ಮಕ್ಕಳುಗಳು ಬೇರೆ ಚೆನ್ನಾಗಿದ್ದಾರೆ ಅವ್ರೂ. ಜೊತೆಲಿ ಒಂದು 10 ಬೋರ್ ಹಾಕ್ಸಿದೆ ಸರ್ ಅದರಲ್ಲಿ ಜಮೀನಲ್ಲಿ, ಮತ್ತು ಪುನಃ ಈಗ ಅದಕ್ಕೆ ಅಡಿಕೆ ತೆಂಗು ಎಲ್ಲ ಮಾಡಿದ್ದೀವಿ ಅದೇ ಜಮೀನಿಗೆ. ಮತ್ತೆ ಇನ್ನೊಂದು ಪ್ಲಾಟ್ಗೆ ಈಗ ಊರಿಂದ 2 ಕಿಲೋಮೀಟರ್ ಆಗುತ್ತೆ ಸರ್, ಅಲ್ಲಿ ಮತ್ತೀಗ ದಾಳಿಂಬೆ ಮಾಡಿದ್ದೀವಿ ಸರ್. ಮತ್ತೆ ನಮ್ಮ ಜೀವನೋಪಾಯಕ್ಕೆ ಬೇಕು ಅಂತಂದು ನಮಗೆ ಮ್ಯಾನೇಜರು ಇವರೆಲ್ಲ ತುಂಬ ವಿಶ್ವಾಸ ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಡಿಪಾಸಿಟ್ಗಳು ಎಲ್ಲ ಇಟ್ಕೊಂಡಿದ್ದೀವಿ ಸರ್ ನಾವು ಬ್ಯಾಂಕಲ್ಲಿ. ಯಾವುದೂ ಕೊರತೆ ಇಲ್ಲ ಸರ್, ಎಲ್ಲೂ ಈಗ ಸಾಲ ಮಾಡಿಲ್ಲ ನಾವು. ಮತ್ತೆ ಯಾರ ಹತ್ರನೂ ತಗೊಂಬಂದು ಮದುವೆ ಮುಂಜಿಗಳಿಗೆಲ್ಲ ಯಾರ ಹತ್ರನೂ ಇಸ್ಕೊಂಬಂದು ಬಡ್ಡಿ ಕಟ್ಟಿ ಆ ಥರ ಏನು ಮಾಡಿಲ್ಲ ಸರ್. ನಮಗೆ ದಾಳಿಂಬೆಯಿಂದಲೇ ಮಕ್ಳುಗಳ ಮದುವೆ ವಿದ್ಯಾಭ್ಯಾಸ ಬೋರ್ಗಳು ಮತ್ತು ಪುನಃ ಮತ್ತೆ ದಾಳಿಂಬೆ ಮಾಡೋಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ಸರ್. ನಮ್ಮ ದಾಳಿಂಬೆ ದೊಡ್ಡ ಒಂದು ಉದ್ದಿಮೆ ಅಂತಲೇ ಹೇಳ್ಬೇಕಾಗ್ತದೆ ಸರ್. ನಮ್ಮ ಈಗ ಬೇರೆ ಪ್ರದೇಶಗಳಿಗೆ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ದುಡಿಯೋದಕ್ಕಿಂತ ಇಲ್ಲೇ ದುಡ್ಕೊಂಡು ಆರಾಮ ಮಾಡ್ಬೋದು ಸರ್. ನಮ್ಮೂರಲ್ಲಿ ಸುಮಾರು ಜನ ರೈತರುಗಳು ಎಲ್ಲ ಇದ್ದಾರೆ ಈಗ, ಯಾಕೆಂದ್ರೆ ಎಲ್ಲಾ ಊರುಗಳಿಗೆ ಹೋದ್ರೆ ಈಗ ಹೊಸ ಕಟ್ಕೊಂಡೇ ಜೀವನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರೋ ಸರ್. ಸುಮ್ಮನೆ ನಾವು ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಹೋಗಿ ಅಲ್ಲಿ ಬಾಡಿಗೆ ಕಟ್ಟಿ ಅಲ್ಲಿ ಬಸ್ಗಳು ಅಲ್ಲಿ ಕ್ಯೂ ನೋಡ್ಕೊಂಡ್ಬಿಟ್ರೆ ಇಲ್ಲಿ ಆರಾಮಾಗಿರ್ಬೋದು ಸರ್. ಅವ್ರಿಗೇನೋ ಒಂದು ಬೆಂಗಳೂರು ಬೆಂಗಳೂರು ಮೈಸೂರು ಅಂತ ಹೋಗಿ ಜೀವನನೇ ಆಯಸ್ನೇ ಕಡಿಮೆ ಮಾಡ್ಕೊಂಬತ್ತಾರೆ ಸರ್ ಮತ್ತೆ ಕೊನೆಗೆ ಊರ್ ಕಡೆಗೆ.
1: ಹೌದು ಸರ್. ಈಗ ಎಷ್ಟು ಎಕರೆಗೆ ಹಾಕಿದಿರಿ
0: ಸರ್? ಈಗ ಒಂದು 5 ಎಕರೆಗೆ ಹಾಕಿದೀವಿ ಸರ್. ಈಗ
1: ಯಾವ ಹಂತದಲ್ಲಿದೆ
0: ಸರ್? ಈಗ ಒಂದು 6 ತಿಂಗಳಾಗಿದೆ ಸರ್. ಅದು ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಸರ್.
1: ನಾವು ನೋಡಿದ್ವಿ.
0: ಹಾ ಸರ್, ಆ ಗಿಡಕ್ಕೆ ನಮ್ಮ ಇಲ್ಲಿ ದೊಡ್ಡಮೇಡಿ ಊರ್ಗಿಲಿ ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಇದ್ರು ಸರ್. ಅವರು ಸ್ವಲ್ಪ ಸಂಖ್ಯಾಶಾಸ್ತ್ರ ಎಲ್ಲ ಇದ್ ಮಾಡಾರು. ಅವರು ಅದರಲ್ಲಿ ಪಿರಮಿಡ್ ಅಂತ ಹೇಳಿ ಮಾಡಿದ್ರು ಸರ್. ದೊಡ್ಡ ದೊಡ್ಡ ಇದ್ರಲ್ಲ ಆರೋಗ್ಯ ಪೂರ್ಣವಾಗಿ ಒಂದು ಆರೋಗ್ಯಕ್ಕೆ ಮನೆ ಮೇಲೆ ಎಲ್ಲ ಮಾಡಿದ್ರು ಸರ್. ಮೈಸೂರು ಬೆಂಗಳೂರು ಎಲ್ಲ ಅದೇ ತರ ಕೃಷಿಲಿ ಮಾಡ್ರಿ ಅಂತ ಹೇಳಿ ಪಿರಮಿಡ್ ಮಾಡಿದ್ರು ಸರ್. ಕೆಳಗೆ ಮಾಡಿದ್ರು ಸರ್, ಕಬ್ಬಣದಾಗ ಎಲ್ಲದ್ರಲ್ವೇ ಮಾಡಿ ಇಟ್ಟಿರೋ ಜಾಗ ಎಲ್ಲ ನಿಮಗೂ ಸಹ ನೋಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಗಿಡಗಳೆಲ್ಲ ಫುಲ್ಲು ಆಕ್ಟಿವೇಶನ್ ಇದಾವೆ ಸರ್. ಅದೇ ಅಲ್ಲಿಂದ ಆ ಪಿರಮಿಡ್ ಇಷ್ಟು ದೂರಕ್ಕೆ ಅದು ಸೆನ್ಸರ್ಸ್ ಎಳ್ಕೊಂಡಂಗೆ ಎಳ್ಕೊಳತ್ ಸರ್. ಅದು ಪಿರಮಿಡ್ ಬಗ್ಗೆ ಪೂರಾ ವಿಚಾರ ಐತೆ. ದಾಳಿಂಬೆ ಬಗ್ಗೆ ಮಾತಾಡ್ತಾ ಇದೀವಿ. ತುಂಬಾ ಅನುಕೂಲವಾಗಿ ಚೆನ್ನಾಗಿ ಬರ್ತಾ ಇದೆ ಸರ್. ಟ್ರಿಪ್ ಎಲ್ಲ ಮಾಡಿದೀವಿ. 2028 ಬರುತ್ತೆ ಸರ್ ಬೆಳೆ. ಅವಾಗ ಬಿಟ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ ಸರ್. ಈಗ ದನಿಗೆ ಗೊಬ್ಬರ ಎಲ್ಲ ಹಾಕ್ತಾ ಇದೀವಿ, ಮಣ್ಣು ಎಲ್ಲ ನೀರೆಲ್ಲ ಕೊಡ್ತಾ ಇದೀವಿ, ಮಾಡ್ತಾ ಇದೀವಿ ಸರ್. ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ.
1: ದಾಳಿಂಬೆಗೆ ಖರ್ಚು ಚೆನ್ನಾಗಿ ಆಗುತ್ತಲ್ವಾ?
0: ಅಯ್ಯೋ ಖರ್ಚು ಜಾಸ್ತಿ ಬರುತ್ತೆ ಸರ್. ಈಗ ಔಷಧಿ ಈಗ ಭಾರಿ ರೇಟ್ ಆಗ್ಬಿಟ್ಟಿದೆ ಸರ್. ಎಲ್ಲ ಔಷಧಿ ಹೊಡೆಯಕ್ಕೆ ಎಲ್ಲ ದೊಡ್ಡ ಮಿಷಿನ್ ತಂದ್ಬಿಟ್ಟಿದೀವಿ. ಈಗ ಆಳುಗಳು ಎಲ್ಲಾರು ಭಾರಿ ಕಷ್ಟ ಸರ್. ಔಷಧಿ ಹೊಡೆಯಕ್ಕೆ ಹೋದ್ರೆ ಒಂಚೂರು ತಲೆನೋವು ಅಂತಂದಂಗೆ ನಮಗೂ ಭಯ ಆಗುತ್ತೆ. ಸುಮ್ಮನೆ ಒಂದು ತಲೆನೋವು ಮಂಕಿ ಅಂತಂದಂಗೆ ಅಣ್ಣ ನಮ್ಮ ಮನೆಯವ್ರು ಮಂಕ್ಯಂಡಾರೆ ಅಂತ ಅವರೆಲ್ಲ ಎದುರಿಸ್ತಾರೆ. ಹಂಗಾಗಿ ದೊಡ್ಡ ವೆಹಿಕಲ್ ತಂದ್ಬಿಟ್ಟಿವಿ ಸರ್ ಒಂದು ಔಷಧಿ ಹೊಡೆಯಕ್ಕೆ. ಅದ್ರಾಗೆಲ್ಲ ಸ್ಪ್ರೇ ಮಾಡ್ಕೊಂತೀವಿ. ಇನ್ನು ಲೇಬರ್ಗಳು ಕರ್ಕೊಂಬರ್ತೀವಿ, ಗೊಬ್ಬರ ಹಾಕ್ಸ್ತೀವಿ ಕೈಲಿ. ಮಣ್ಣು ಮತ್ತೆ ಸಣ್ಣ ಇಟಾಚಿಗಳು ಬಂದೇವು ಸರ್. ಈಗ
1: ಆ
0: ಭೂಮಿದೆ ಮಣ್ಣು ತುಂಬಾ ಚೆನ್ನಾಗಿದೆ ಅಂತ ನಮ್ಮ ಡಾಕ್ಟರ್ಗಳು ಸಜೆಷನ್ ಮಾಡ್ತಾ ಇದಾರೆ. ಅದೇ ಮಣ್ಣ ಗೊಬ್ಬರದ ಮೇಲೆ ಹಾಕ್ಬಿಟ್ಟು ಈಸಿಯಾದ ಕೆಲಸ ಮಾಡ್ಕೊಂಡಿದೀವಿ ಸರ್.
1: ಹಾ ಗೌರಮ್ಮರ ಏನೋ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರಿ?
2: ಸರ್ ಅಲ್ಲಿ ಬೋರ್ ಹಾಕ್ಸಿ ಒಂದೆರಡು ಸಖತ್ತ ಚೆನ್ನಾಗಿ ನೀರ್ ಬಿತ್ತು. ಒಬ್ಬರೇ ಹೊಲ ಇತ್ತು, ಹಂಗೆ ಬೆಳೆ ಮಾಡ್ತಿರಲಿಲ್ಲ. 10 ವರ್ಷ 20 ವರ್ಷದಿಂದ ಹಂಗೆ ಬಿಟ್ಟಿತ್ತು. ಅದು ಇನ್ನೇನು ಹಂಗೆ ಇರುತ್ತಲ್ಲ ಅಂದ್ಬಿಟ್ಟು ಮಾಡಕ್ಕೆ ಅಂತ ಒಂದು ಬೋರ್ ಹಾಕ್ಸಿ ಚೆನ್ನಾಗಿ ನೀರು ಬಂತು. ಆಮೇಲೆ ಅದಕ್ಕೆ ನಮ್ದೇ ಸ್ವಂತ ಆಗಿ ಕರೆಂಟ್ ಮಾಡ್ಕೋಬೇಕು ಅಂತ ಭಾರಿ ಹೋರಾಡಿರು ಸರ್. ಅವಾಗ ನಮ್ಮ ಅಣ್ಣಾರು ಇವರು ಪಾಪ ಚೆನ್ನಾಗಿ ಮಾಡಿಕೊಟ್ರು. ಬೇಗ ಬೇಗ ನಮಗೆ ತರಿಸಿ ಎಲ್ಲ TC ಪಾಯಿಂಟ್ ನಮ್ದೇ ಸ್ವಂತ ಆಗಿ ಮಾಡ್ಕೊಂಡ್ವಿ. ಆಮೇಲೆ ಈಗ ನಾವು ತಂತಿ ಬೇಲಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಒಳ್ಳೇದಾಯ್ತು ಸರ್. ರಾಜಣ್ಣ ಸರ್ ಅಂತ ಇಲ್ಲಿ ದೊಡ್ಡಘಟ್ಟ. ಹಂಗಾಗಿ ನಮಗೆ ನಮ್ಮನೆ ಮನುಷ್ಯರಂಗೆ ಚೆನ್ನಾಗಿ ತುಂಬ ಆಸೆಯಿಂದ ಮಾಡಿಕೊಟ್ರು ಸರ್ ಅವರು. ಅದು ಉಪಯೋಗ ಆಯ್ತು ಸರ್, ತುಂಬ ತುಂಬ ಸಂತೋಷ ಸರ್. ಹಂಗಾಗಿ ಚೆನ್ನಾಗಿ ನಡೀತೈತೆ ಸರ್ ಎಲ್ಲ.
1: ಮುಂದೆ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ ನಿಮಗೆ?
2: ಇರುತ್ತೆ ಸರ್, ಮನುಷ್ಯಗೆ ಏನೇನೋ ಇರುತ್ತೆ. ಆದರೆ ಮಾಡ್ಕೊಂಡು ಹೋಗಿವೆಲ್ಲ ಕಷ್ಟ ಆಗ್ತವಲ್ಲ ಒಂದೊಂದೊಂದೊಂದು. ಈಗ ಈ ಕಡೆ ಅಡಿಕೆ, ಈ ಕಡೆ ತೋಟ, ಹಂಗೆ ಐತೆ ತೋಟ. ನಾವು ನೋಡ್ಕೊಂಬರ್ಬೇಕು, ಇವ್ರು ಹೋಗೋದೇ ಇಲ್ಲ ಒಂದೊಂದು ದಿನ. ಈಗ ಎಲ್ಲ ಕಡೆ ನೋಡೋರು ಜನ ಇಲ್ಲ, ಈಗ ನಾವೇ ಇಬ್ರು ಈಗ. ಹಂಗಾಗಿ ಆಳುಗಳು ಕರ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಸರ್ ನಾವು.
1: ನಿಮ್ಗೆ ಇನ್ನೇನು ಆಲೋಚನೆ ಇದೆ ಚಂದ್ರಶೇಖರ್ ಅವರೇ ಮುಂದಿನ ದಿವಸಗಳಲ್ಲಿ ಏನೇನು ಮಾಡಬೇಕು ಅಂತಿದೆ?
0: ಇನ್ನೇನು ಸರ್, ನಮ್ಮ ಮಕ್ಳುಗಳೆಲ್ಲ ಚೆನ್ನಾಗಿದ್ದಾರೆ ಸರ್. ಎಲ್ಲ ಮನೆಯೆಲ್ಲ ಹೊಸ ಕಟ್ಕೊಂಡಿದ್ದಾರೆ. ನಾವು ಈಗ ಒಂದು ಕರೆ ಹಂಚಿನ ಮನೆಗಿದ್ದೀವಿ. ತುಂಬಾ ಚೆನ್ನಾಗಿ ಸರ್ ಬಂದು ಅಧಿಕಾರಿಗಳೆಲ್ಲ ಹೇಳ್ತಾರೆ ಸರ್.
1: ಎಷ್ಟು ವರ್ಷ ಹಳೆ ಮನೆ ಇದು?
0: ಇದು ಸುಮಾರು ಒಂದ 200-300 ವರ್ಷದ ಇರ್ಬೇಕು ಸರ್, ನಮ್ಮ ಅಜ್ಜನ ಕಾಲದಿರ್ಬೇಕು. ತುಂಬಾ ತಂಪಾಗಿರುತ್ತೆ ಸರ್. ಮಳೆಗಾಲದಲ್ಲೂ ಚಳಿ ಆಗಲ್ಲ, ಬೇಸಿಗೆ ಕಾಲದಲ್ಲೂ ಸೆಕೆ ಕಮ್ಮಿ ಆಗುತ್ತೆ ಸರ್. RCC ಮನೆ ಒಳಗೆ ಇರಕ್ಕಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಈಗ ನಾಜೋಕಿನ ಕಾಲಲ್ಲ, ಒಂದ್ ಮನೆ ಒಂದ್ ಕಟ್ಟಬೇಕು ಅನ್ನೋದಿದೆ. ದೈವ ಪ್ರಯತ್ನ ಸರ್. ದಾಳಿಂಬೆ ದುಡ್ಡು ಬಂದಾಗ್ಲೇ ಕಟ್ಟೋದು
1: ಸರ್.
0: ಇನ್ನು ಸಾಲ ಪಾಲ ಮಾಡಕೋವಲ್ಲ ಸರ್.
1: ದುಡ್ಡು
0: ಬಂದ್ರೆ ಕಟ್ತೀವಿ ಅಷ್ಟೇ, ಇಲ್ಲ ಅಂದ್ರೆ ಕಟ್ಟಲ್ಲ. ಈ ಮನೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದೀವಿ, ಏನು ವಾಸ್ತು ಪ್ರಕಾರನೇ ಇದೀವಿ, ತುಂಬಾ ಚೆನ್ನಾಗಿದೀವಿ ಸರ್. ಎಲ್ಲ ಒಂದು ಅಧಿಕಾರ ವರ್ಗದಲ್ಲಿ ಎಲ್ಲ ತಲು ಒಂದು ವಿಶ್ವಾಸವಾಗಿದೀವಿ ಸರ್. ಎಲ್ಲೂ ಏನು ನಾವು ತುಂಬಾ ಜನ ಮನ್ನಣೆ ಪಡ್ಕೊಂಡಿದೀವಿ ಸರ್. ಯಾವುದೇ ಒಂದು ರಾಜಕೀಯಕ್ಕೆ ಯಾವ್ದಕ್ಕೂ ಹೋಗಲ್ಲ.
1: ಕೃಷಿ ಒಳ್ಳೆ ನೆಮ್ಮದಿ ಕೊಟ್ಟಿದೆ ನಿಮಗೆ
0: ಸರ್? ಕೃಷಿ ನೆಮ್ಮದಿ ಕೊಟ್ಟಿದೆ ಅಂದ್ರೆ ಈಗ ನಮ್ಮ ರಿಲೇಷನ್ ಸಂಬಂಧಿಕರೆಲ್ಲ ಬೈತಾರೆ ಸರ್. ನೆಂಟು ಸ್ಥಾನಕ್ಕೆ ನೆಂಟರ ಮನೆಗೆಲ್ಲ ಹೋಗ್ಬಿಟ್ರೆ ಸಂಜೆ 6 ಗಂಟೆ ಆಗಿರ್ಲಿ, ಇಲ್ಲಿ ನಮ್ಮ ಫಸ್ಟ್ ದಾಳಿಂಬೆ ಮಾಡಿರೋ ಜಾಗ ಅದೇ. ಈಗ ಅಡಿಕೆ ತೆಂಗು ಬಾಳೆ ಇದೆ, ಆ 7 ಗಂಟೆ ಆಗಿರ್ಲಿ ಅಲ್ಲೇ ನಾನು ಹೋಗಿ ಬರ್ಲೇಬೇಕು ಸರ್, ಅಲ್ಲೇ ಹೋಗ್ಕೊಂಬಿಟ್ಟು. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಎಲ್ಲಾದ್ರಲ್ಲೂ ಹೇಳ್ತಾರೆ ಸರ್ ಕೈಲಾಗದು ಎಂದು ಬಂಗಾರದ ಮನುಷ್ಯ ಒಂದು ರೆಕಾರ್ಡ್ಸ್ ಇದೆ ಸರ್, ನಮ್ಮ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡ್ತಾ ಇರ್ತಾರೆ, ಅದೊಂದು ರೆಕಾರ್ಡ್ಸ್ ತಿಳ್ಕೊಂಬಿಟ್ರೆ ಎಂತ ವ್ಯಕ್ತಿ ಮುಂದುವರಿಬಹುದು ಸರ್. ಅದರ ರೆಕಾರ್ಡ್ ನಲ್ಲಿ ತುಂಬಾ ಅರ್ಥಗರ್ಭಿತ ಐತೆ ಸರ್ ಅದು. ಹಾಗಾಗಿ ನಾನು ಅಲ್ಲಿ ರೇಡಿ ಇಟ್ಕೊಂಡ್ಬಿಟ್ಟು ನಾನು ರೇಡಿ ತುಂಬಾ ಕೇಳ್ತಾ ಇರ್ತೀನಿ ಸರ್. ಅಲ್ಲೇ ಬೆಳಿಗ್ಗೆ ಮಧ್ಯಾಹ್ನ 3 ಹೊತ್ತು ಸ್ನಾನ ಮಾಡ್ಕೊಂಬಿಟ್ಟು ಅಲ್ಲೇ ಜಮೀನಲ್ಲೇ ಮನೆ ಎಲ್ಲ ಇದೆ ಸರ್. ತುಂಬಾ ಖುಷಿ ಇರುತ್ತೆ ಸರ್, ನನಗೆ ಬಂದ್ರೆ ಮನೆಗೆ ಬರಕ್ಕೆ ಆಗಲ್ಲ, ತುಂಬಾ ಖುಷಿ ಅಂದ್ರೆ ಖುಷಿ ಇರುತ್ತೆ ಸರ್ ಜಮೀನ್ ಹತ್ರ ಇರೋದು.
1: ಒಟ್ಟಾರೆ ಖುಷಿ ಅನ್ನ ನೀವು ಖುಷಿಯಿಂದ ಅನುಭವಿಸ್ತಾ ಇದ್ದೀರಿ.
0: ಖುಷಿಯಿಂದ ಅನುಭವಿಸ್ತಾ ಇದೀವಿ ಸರ್. ನಮ್ಮನೆ ಫೋನ್ ಮಾಡಿ ಕರೆದೇ ಇರ್ತಾರೆ, 9 ಗಂಟೆ ಆಯ್ತು ಬನ್ನಿ ಬರ್ರಿ ಅಂತ. 9 ಗಂಟೆ ಆದ್ರೂ ಜಮೀನ್ ಹತ್ರನೇ ರೇಡಿ ಹಾಕಿ ಕುತ್ಕೊಂಡ್ಬಿಡ್ತೀವಿ ಸರ್, ಆರಾಮಾಗಿ ವಾತಾವರಣ ಚೆನ್ನಾಗಿರುತ್ತೆ, ರೇಡಿ ಕೇಳ್ತಾ ಇರ್ತೀವಿ. ರೇಡಿ ಕೇಳಾಗ್ತಿದ್ದಂಗೆ ಮತ್ತೆ FM ಆಗ್ತಿದ್ದಂಗೆ ಮೊಬೈಲ್ಗಳಲ್ಲಿ ಹಾಡುಗಳು ಚೆನ್ನಾಗಿ ಬರ್ತವೆ ಸರ್. ಒಂದು ಮೈಕ್ ಸೆಟ್ ತರ ರೇಡಿ ಇಟ್ಕೊಂಡಿರೋದ್ರಿಂದ ಗಿಡಗಳಿಗೆ ಒಂದು ವೈಜ್ಞಾನಿಕವಾಗಿ ಒಂದು ಅದು ಎಫೆಕ್ಟ್ ಮಾಡುತ್ತೆ ಸರ್. ಎಲ್ಲ ಹೇಳ್ತಾರೆ ಸರ್ ರೇಡಿಯೋಯಿಂದ ಒಂದು ಅನುಕೂಲ ಆಗುತ್ತೆ ಅಂತ. ಏಕೆಂದ್ರೆ ಒಳ್ಳೊಳ್ಳೆ ಹಾಡುಗಳು ವಿಚಾರಗಳೆಲ್ಲ ಬರ್ತಾ ಇರ್ತಾವಲ್ಲ, ಅವು ಸಸ್ಯಗಳು ಸಹ ಕೇಳಿಸ್ಕೊಂತ ಇರ್ತವೆ.
1: ಹಾ, ಒಳ್ಳೇದು ಚಂದ್ರಶೇಖರ್ ಅವರೆ, ಒಳ್ಳೆಯ ಕೃಷಿಕರು ನೀವು, ಮತ್ತೆ ಒಳ್ಳೆಯ ಆಕಾಶವಾಣಿಯ ಕೇಳುಗರು ಕೂಡ ಹೌದು, ಎರಡರಿಂದಲೂ ಕೂಡ ಒಳ್ಳೆ ಅನುಕೂಲಗಳು ಆಗ್ತಾ ಇದಾವೆ ಅಂತ ಹೇಳಿ ಹೇಳಿದ್ರಿ. ಅದರ ಜೊತೆಗೆ ತಾವು ಈ ರೇಡಿಯೋವನ್ನು ಅನೇಕ ವರ್ಷಗಳಿಂದ ಕೇಳ್ಕೊಂಡು ಸರಳ ಜೀವನವನ್ನು ಮಾಡ್ಕೊಂಡು ಯಾವುದೇ ರೀತಿ ಸಾಲವನ್ನು ಮಾಡದೆ ಆದಷ್ಟು ಕೂಡ ನಮ್ಮ ಬದುಕು ಹೇಗಿರಬೇಕು ಅನ್ನೋಂಥ ಒಂದು ಚೌಕಟ್ಟು ಹಾಕೊಂಡು ಬದುಕ್ತಾ ಇರ್ತಕ್ಕಂಥವ್ರು, ಎಷ್ಟು ವರ್ಷದಿಂದ ಕೇಳ್ತೀರಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು?
0: ಸರ್, ಆಕಾಶವಾಣಿ ಕೇಂದ್ರವನ್ನು ನಾವು ಈಗ 15 ವರ್ಷದಿಂದ ಯಥೇಚ್ಛವಾಗಿ ಕೇಳ್ತಿದ್ದೀವಿ ಸರ್. ಅದಕ್ಕಿಂತ ಮುಂಚೆ ಮನೆಗೆ ಕಡಿಮೆ ಆ ರೇಡಿಯೋಗಳು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ನಮಗೆ ವಿಜಯಂಗಡಿ ಸರ್ ಅಂತೇಳಿ ಪರಿಚಯ ಆಯ್ತು ಸರ್. ಅವರು ದಾಳಿಂಬೆಗೆಲ್ಲ ಬಂದು ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಪ್ರಚಾರ ಮಾಡಿರ ಸರ್, ಅಲ್ಲಿ ದಾಳಿಂಬೆ ಫಂಕ್ಷನ್ ಎಲ್ಲ ಮಾಡಿ ಸರ್. ತುಂಬಾ ತುಂಬಾ ಅಂದ್ರೆ ನಮಗೆ ಒಂದು ರೇಡಿ ಅಂದ್ರೆ ನನಗೆ ಪಂಚಪ್ರಾಣ ಸರ್. ಜೋಬಲ್ ವೀಕೆಂಡ್ ಈಗ FM ಮೊಬೈಲಾಗೂ ಬಂದ್ಬಿಟ್ಟಿದೆ ಸರ್. ಮೊಬೈಲ ಬಂದಿರೋದ್ನ ಮನೆಗೆ ರೇಡಿ ಬರಲ್ಲ ಅಂತೇಳಿ ಈಗ 700 ರೂಪಾಯಿ ಕೊಟ್ಬಿಟ್ಟು ಇನ್ನೊಂದರ ಸ್ಪೀಕರ್ ಬಂದಾವೆ, ಅವಕ್ಕೆ ಮನೆಯಲ್ಲೇ ಕಾಂಟ್ಯಾಕ್ಟ್ ಬ್ಲೂಟೂತ್ ಆನ್ ಮಾಡಿಬಿಟ್ಟು ಅವಕ್ಕೆ ಕೊಟ್ಟು ಮನೇಲಿ ಕೇಳ್ತೀವಿ ಸರ್. ಕರೆಂಟ್ ಇಲ್ದಾಗ ಅವು ಚಾರ್ಜಬಲ್ ಇರ್ತವೆ, ಅದರಲ್ಲಿ ಕೇಳ್ತೀವಿ ಸರ್. ತುಂಬಾ ಚೆನ್ನಾಗಿರುತ್ತೆ ಸರ್.
1: ಒಳ್ಳೆದು ಚಂದ್ರಶೇಖರ್ ಅವರೇ, ದಾಳಿಂಬೆ ಬೆಳೆಯಲ್ಲಿನ ಅನುಭವಗಳನ್ನು ನೀವು ಮತ್ತು ನಿಮ್ಮ ಶ್ರೀಮತಿಯವರು ಇಬ್ಬರು ಕೂಡ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ?
0: ಹ್ಞೂ ಸರ್, ಕೊಡ್ಬೋದು ಸರ್. 8 0 9 5 7 1 5 2 9 1.
1: ಇನ್ನೊಂದು ಸಾರಿ ಹೇಳಿ.
0: 8 0 9 5 7 1 5 2 1.
1: ಒಳ್ಳೆದು ಚಂದ್ರಶೇಖರ್ ಅವರೇ, ನಿಮಗೆ ಮತ್ತೆ ನಿಮ್ಮ ಶ್ರೀಮತಿ ಗೌರಮ್ಮ ಅವರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ
0: ಸರ್. ಆಕಾಶವಾಣಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಸರ್.
2: ನಮಸ್ತೆ ಸರ್.
3: ಇದುವರೆಗೆ ದಾಳಿಂಬೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಸಸಿವಾಳ ಗ್ರಾಮದ ಪ್ರಗತಿಪರ ರೈತ ದಂಪತಿಗಳಾದ SC ಚಂದ್ರಶೇಖರ್ ಹಾಗೂ ಗೌರಮ್ಮ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ BK ಸುಮಿತ್ರಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಇದುವರೆಗೆ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನ ತೇರು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಕುರಿತು ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ತೆಂಗಿನಲ್ಲಿ ನೀರು ನಿರ್ವಹಣೆ ಹಾಗೂ ಉತ್ತಮ ನೀರಾವರಿ ಪದ್ದತಿಗಳ ಕುರಿತು ಹಾಸನದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿಯ ತಾಂತ್ರಿಕ ಸಹಾಯಕರಾದ ಯತೀಶ್ ಎಸ್ಎಂ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಸಂದರ್ಶನದಲ್ಲಿ ಅರಕಲಗೂಡು ವಿ ಮಧುಸೂದನ್

ಆತ್ಮೀಯ ಶ್ರೋತೃಗಳೇ, ಇಂದು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ರಾತ್ರಿ 10:00 ಕೂಡ ಮಧುರ ಗಾನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 8:00 ನಿವೇದಿತಾ ಹೆಚ್ ಜಿ ಅವರು ನಡೆಸಿಕೊಡುವ ಕಾರ್ಯಕ್ರಮ ಅಚ್ಚು ಮೆಚ್ಚು ಯುವವಾಣಿಯಲ್ಲಿ ಮೂಡಿ ಬರ್ತಾ ಇದೆ. 8:30 ಗಜಲ್ಗಳ ಕಾರ್ಯಕ್ರಮ ನಿಮ್ಮದೇ ಹಾಸನ ಎಫ್ಎಂ ಕೇಂದ್ರದಿಂದ. 10:30 ಮುಂಬೈ ವಿದ್ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಆಕಾಶವಾಣಿ ಹಾಸನ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.

0: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಮರೆಗೆ ನಿಂತು ಕಾಯುತ್ತಿರುವ ಕೊರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನೂತನ ಸರ್ಕಾರ ರಚನೆಗೆ ಏಕೈಕ ಅತಿದೊಡ್ಡ ಪಕ್ಷವಾದ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಿಪಿಐ ಸಿಪಿಎಂ ಮತ್ತು ವಿಸಿಕೆ ಪಕ್ಷಗಳಿಂದ ಬೆಂಬಲ ಕೋರಿದೆ. ಈಗಾಗಲೇ 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ನೀಡಿದೆ. ಇಂದು ಸಾಕಷ್ಟು ಚರ್ಚೆಗಳ ನಂತರ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಸರ್ಕಾರ ರಚಿಸಲು ಟಿವಿಕೆಗೆ ಬೇಷರತ್ ಬೆಂಬಲ ಘೋಷಿಸಿವೆ. ಇಂದು ರಾತ್ರಿ ಅಥವಾ ನಾಳೆಯ ಸಭೆಯ ನಂತರ ವಿಸಿಕೆ ತನ್ನ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್, ಚುನಾವಣಾ ಫಲಿತಾಂಶಗಳನ್ನು ಬಿಜೆಪಿ ಸೌಜನ್ಯದಿಂದ ಸ್ವೀಕರಿಸಿದೆ. ಯಾವುದೇ ರೀತಿಯಲ್ಲೂ ಟಿವಿಕೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಅವರನ್ನು ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರಿಂದಾಗಿ ಅವರು ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಲು ದಾರಿ ಸುಗಮವಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರನ್ನು ಪ್ರಸ್ತಾಪಿಸಲಾಯಿತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರು ಮತ್ತು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಧಿಕೃತವಾಗಿ ಅವರ ಹೆಸರನ್ನು ಘೋಷಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಾಳೆ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಇರಾನ್ ಪರಮಾಣು ಶಸ್ತಾಸ್ತ್ರ ಹೊಂದದಂತೆ ನೋಡಿಕೊಳ್ಳಲು ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಒಗ್ಗೂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಡೊನಾಲ್ಡ್ ಟ್ರಂಪ್ ಯುರೋಪ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವನ್ ಡೆವ್ ಲೆಯನ್ ಅವರೊಂದಿಗೆ ದೂರವಾಣಿಯ ಮೂಲಕ ತಾವು ಮಾತನಾಡಿದ್ದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಕುರಿತು ಚರ್ಚಿಸಲಾಗಿದೆ. ಲಕ್ಷಾಂತರ ಜನರ ಮರಣಕ್ಕೆ ಕಾರಣವಾಗುವ ಶಸ್ತಾಸ್ತ್ರಗಳನ್ನು ಹೊಂದುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ವಾಣಿಜ್ಯ ಬಾಂಧವ್ಯಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಸುಂಕ ಕಡಿತಗಳ ಕುರಿತ ಬದ್ದತೆಗಳನ್ನು ಈಡೇರಿಸುವಂತೆ ಐರೋಪ್ಯ ಒಕ್ಕೂಟಕ್ಕೆ ಒತ್ತಾಯಿಸಲಾಯಿತು ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಾಗತಿಕ ಆರ್ಥಿಕ ಸ್ಥಿರತೆಯ ಆಧಾರ ಸ್ತಂಭವಾಗಿ ಬೆಳೆಯುತ್ತಿರುವ ಭಾರತದ ಪಾತ್ರವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ಸುರಿನಾಮ್ನಲ್ಲಿರುವ ಸುರಿನಾಮಿಸ್ ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ಜಾಗತಿಕ ಬೆಳವಣಿಗೆಯ ಐಎಂಎಫ್ ಅಂದಾಜಿನ ಪ್ರಕಾರ ಭಾರತ ಒಟ್ಟು ಜಾಗತಿಕ ಬೆಳವಣಿಗೆಯ ಶೇಕಡಾ 17% ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಇದರ ಪ್ರಕಾರ ಭಾರತ 2026 ಜಾಗತಿಕ ನೈಜ ಜಿಡಿಪಿಯ ಬೆಳವಣಿಗೆಯ ಗಣನೀಯ ಶೇಕಡಾ 17% ಪಾಲನ್ನು ಹೊಂದಲಿದೆ. ವಿಶ್ವದಲ್ಲಿ ವೇಗವಾಗಿ ವಿಸ್ತರಿಸುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ತನ್ನ ಸ್ಥಾನಮಾನವನ್ನು ಭಾರತ ಕಾಯ್ದುಕೊಳ್ಳುತ್ತದೆ ಎಂದು ಡಾ ಎಸ್ ಜೈಶಂಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಮಾರುಕಟ್ಟೆಯಾಗಿ ಮಾತ್ರವಲ್ಲದೆ ವಿಮಾನ ಗುತ್ತಿಗೆ ಮತ್ತು ಹಣಕಾಸು ಹೂಡಿಕೆಯ ಪ್ರಮುಖ ಜಾಗತಿಕ ತಾಣವಾಗಿಯೂ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಗುಜರಾತ್ನ ಗಾಂಧಿನಗರದ ಗಿಫ್ಟ್ ಸಿಟಿಯಲ್ಲಿ ನಡೆದ ಭಾರತ ವಿಮಾನ ಗುತ್ತಿಗೆ ಮತ್ತು ಹೂಡಿಕೆ ಶೃಂಗಸಭೆ 2.0 ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ವಿಮಾನಯಾನ ಕ್ಷೇತ್ರದಲ್ಲಿನ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ಅಂತಾರಾಷ್ಟೀಯ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ. ಇದು ಭಾರತವನ್ನು ವಿಮಾನಯಾನದ ಹಣಕಾಸು ವ್ಯವಹಾರಗಳ ಪ್ರಮುಖ ಕೇಂದ್ರವನ್ನಾಗಿ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಲಸೆ ಕುರಿತಂತೆ ಭಾರತದ ಕ್ರಮವು ವಲಸಿಗರ ರಕ್ಷಣೆ, ಸಮಗ್ರ ಆಡಳಿತ ಮತ್ತು ಅಂತಾರಾಷ್ಟೀಯ ಸಹಕಾರದ ವಿಧಾನಗಳಿಂದ ನಿರ್ದೇಶಿಸಲ್ಪಟ್ಟಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆಯ ನಿಯೋಗಗಳನ್ನು ಉದ್ದೇಶಿಸಿ ಅವರು, ಭಾರತ 23 ದೇಶಗಳೊಂದಿಗೆ ಸಮಗ್ರ ದ್ವಿಪಕ್ಷೀಯ ವಲಸೆ ಕುರಿತ ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಅಖೈರುಗೊಳಿಸಿವೆ. ವಲಸೆಯು ಮುಖ್ಯವಾಗಿ ಜನರು ಮತ್ತು ಅವರ ಅಶೋತ್ತರ ಸ್ಥಿತಿಸ್ಥಾಪಕತ್ವ ಹಾಗೂ ಕೊಡುಗೆಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳಗೊಳ್ಳುವಿಕೆ ಮತ್ತು ಮಾನವೀಯತೆ ಕಾರ್ಯಚೌಕಟ್ಟು ರೂಪಿಸುವುದು ಭಾರತದ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಕೀರ್ತಿವರ್ಧನ್ ಸಿಂಗ್ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಯೋತ್ಪಾದನೆಯನ್ನು ಕಾರ್ಯತಂತ್ರದ ಪಾಲುದಾರರಾಗಿ ಎದುರಿಸುವಲ್ಲಿ ದ್ವಿಪಕ್ಷೀಯ ಸಹಕಾರದ ಮಹತ್ವವನ್ನು ಭಾರತ ಮತ್ತು ಸಿಂಗಾಪುರ ಒತ್ತಿ ಹೇಳಿವೆ. ಭಾರತ ಮತ್ತು ಸಿಂಗಾಪುರ ನಡುವಿನ ಭಯೋತ್ಪಾದನೆ ಮತ್ತು ಅಂತಾರಾಷ್ಟೀಯ ಅಪರಾಧಗಳನ್ನು ಎದುರಿಸುವ ಜಂಟಿ ಕಾರ್ಯಕಾರಿ ಗುಂಪಿನ 5ನೇ ಸಭೆ ನವದೆಹಲಿಯಲ್ಲಿ ನಡೆಯಿತು. ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆಯ ಎಲ್ಲ ರೂಪಗಳು ಮತ್ತು ಅಭಿವ್ಯಕ್ತಿಗಳನ್ನು ಜಂಟಿ ಕಾರ್ಯಕಾರಿ ಗುಂಪು ನಿಸ್ಸಂದಿಗ್ಧವಾಗಿ ಮತ್ತು ಬಲವಾಗಿ ಖಂಡಿಸಿತು ಹಾಗೂ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ತತ್ವವನ್ನು ಪುನರುಚ್ಚರಿಸಿತು. ಕಳೆದ ವರ್ಷ April 22 ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಕಳೆದ ವರ್ಷ November 10 ನವದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ಘಟನೆಯನ್ನು ಸಿಂಗಾಪುರ ಖಂಡಿಸಿತು ಮತ್ತು ಭಯೋತ್ಪಾದನೆಗೆ ಕಾರಣರಾದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಸಿಂಗಾಪುರ ಒತ್ತಿ ಹೇಳಿದೆ. ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ ವಿನೋದ್ ಬಹಾಡೆ ಮತ್ತು ಸಿಂಗಾಪುರದ ಗೃಹ ಸಚಿವಾಲಯದ ಉಪಕಾರ್ಯದರ್ಶಿ ನ್ಗಿಯಾಮ್ ಶಿಹ್ ಚುನ್ ವಹಿಸಿದ್ದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ ಹಂತ 2 ಮಹಿಳೆಯರ ರಿಕರ್ವ್ ವೈಯಕ್ತಿಕ ಸ್ಪರ್ಧೆಯಲ್ಲಿ ಭಾರತದ ಸಿಮ್ರನ್ಜೀತ್ ಕೌರ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ವಿಶ್ವಕಪ್ ಫೈನಲ್ ಹಂತಕ್ಕೆ ಮೊದಲ ಬಾರಿಗೆ ಪ್ರವೇಶಿಸಿರುವ ಸಿಮ್ರನ್ಜೀತ್ ಕ್ವಾರ್ಟರ್ ಫೈನಲ್ನಲ್ಲಿ ಚೈನೀಸ್ ತೈಪೆಯ ಎದುರಾಳಿಯನ್ನು 6-0 ಅಂತರದಿಂದ ಸೋಲಿಸಿದರು. ಇದಕ್ಕೂ ಮೊದಲು ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡ ದಾಖಲೆಯ 10 ಬಾರಿಯ ಒಲಿಂಪಿಕ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾ ವಿರುದ್ದ ಅದ್ಭುತ ಜಯ ಸಾಧಿಸುವ ಮೂಲಕ ಪಂದ್ಯಾವಳಿಯಲ್ಲಿ ದೇಶದ ಮೊದಲ ಪದಕವನ್ನು ಖಚಿತಪಡಿಸಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಬುಧಾಬಿಯಲ್ಲಿ ಯುಎಇಯ ಅಂತಾರಾಷ್ಟೀಯ ಸಹಕಾರ ಖಾತೆ ರಾಜ್ಯ ಸಚಿವ ಮತ್ತು ಭಾರತದ ವಿಶೇಷ ರಾಯಭಾರಿ ರೀಮ್ ಅಲ್ ಹಶಿಮಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಇಂಧನ, ರಕ್ಷಣೆ, ಫಿನ್ಟೆಕ್, ಆರೋಗ್ಯ, ಶಿಕ್ಷಣ, ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆಗೆ ಸಿಪಿಐ ಸಿಪಿಎಂ ಬೆಂಬಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿರಿಯ ನಾಯಕ ಸುವೇಂದು ಅಧಿಕಾರಿ ಆಯ್ಕೆ. ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಇರಾನ್ಗೆ ಬಿಡುವುದಿಲ್ಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಟಾಸ್ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಆಕಾಶವಾಣಿ ಹಾಸನ ಎಫ್ಎಂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ವಸಂತಲಕ್ಷ್ಮಿ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಟಿ ಉದಯಶಂಕರ್ ಅವರ ಸಾಹಿತ್ಯ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಮುಂದಿನ ಗೀತೆ ವಾಲಿ ಚಿತ್ರದ್ದು. ಈ ಗೀತೆಗೆ ದನಿಯಾಗಿದ್ದಾರೆ ಹರಿಹರನ್ ಹಾಗೂ ಸುದೀಪ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್ ಅವರಿಂದ.

0: ಒಂದ್ ದಿವಸ ಅವಳು ಮೋತಾರ್ಗನ್ ಪ್ಲೇ ಮಾಡ್ತಾ ಇದ್ಲು. ನಾ ಕುತ್ಕೊಂಡು ಕೇಳ್ತಾ ಇದ್ದೆ, ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ಲು. ನಾ ಬರುತ್ತೆ ಅಂದೆ.
1: ನಿಲ್ಸು ನಿಲ್ಸು, ಯಾಕ್ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು, ನಂಗ್ ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗಸರಿಗೆ ಗೊತ್ತಿದೆನೋ ಗಂಡಸರಿಗಿಂತ ಗೊತ್ತಿಲ್ಲ ಅನ್ನೋ ಗಂಡಸರ್ ಕಂಡ್ರೇನೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು. ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ಛೇ, ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ ರೊಮ್ಯಾನ್ಸ್ ನಡೀತೆ?
1: ಹಾ, ನಿನ್ ಗೊತ್ತು ಅಂತ ಹೇಳದ್ಮೇಲೂ ರೊಮ್ಯಾನ್ಸ್ ನಡೀತಾ? ಹೇಗೆ?
0: ಅವಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ. ಮೋತಾರ್ಗನ್ ನೋಡ್ದೆ, ಅವಳು ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು, ನಿನ್ ಮೋತೆ ಆರ್ಗನ್ ತರ ಇದೆ, ಮತ್ತೆ ಯಾಕೆ ಮೋತಾರ್ಗನ್ ಅಂತ ಹೇಳಿ ಕಿಸ್ ಮಾಡ್ಬಿಟ್ಟೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
0: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
2: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ನೀವೀಗ ಕೇಳ್ತಾ ಇರೋ ಗೀತೆ ಉಳಿದವರು ಕಂಡಂತೆ ಚಿತ್ರದ್ದು. ಗೀತೆಯನ್ನು ಹಾಡಿರುವ ಗಾಯಕರು ವಿಜಯ್ ಪ್ರಕಾಶ್, ರಕ್ಷಿತ್ ಶೆಟ್ಟಿಯವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ರಾತ್ರಿ 10 ಗಂಟೆಗೆ ಮಧುರ ಗಾನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ.

0: ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿಯಲ್ಲಿ ಕೇಳಿ ನಿವೇದಿತಾ HD ಅವರಿಂದ ಅಚ್ಚುಮೆಚ್ಚು.
1: ನನ್ನ ನೆಚ್ಚಿನ ಪುಸ್ತಕ ಡಾಕ್ಟರ್ ಕೆ ಶಿವರಾಮ ಕಾರಂತರ ಕಾದಂಬರಿಯಾದ ಚೋಮನದುಡಿ. ಚೋಮನದುಡಿ ಪುಸ್ತಕವು ನನ್ನ ಮೇಲೆ ತುಂಬಾ ಆಳವಾಗಿ ಪ್ರಭಾವ ಬೀರಿದಂತಹ ಪುಸ್ತಕವಾಗಿದೆ. ಕಾರಂತರು ಒಬ್ಬ ಬಡವನ ಜೀವನ, ಕಷ್ಟ ಮತ್ತು ಅವನ ಪರಿಸ್ಥಿತಿಗಳನ್ನು ಈ ಕಾದಂಬರಿಯಲ್ಲಿ ಚಿತ್ರಿಸಿದ್ದಾರೆ. ಈ ಕಾದಂಬರಿಯು ಕೇವಲ ಬಡಜನರ ಅಸಹಾಯಕತೆಗಳನ್ನಲ್ಲದೆ ಹಿಂದಿನ ಪದ್ಧತಿ ಮೌಢ್ಯತೆಗಳನ್ನು ಒಳಗೊಂಡಿದೆ. ಕಾರಂತರು ಕಾದಂಬರಿಯ ಮೊದಲಿನಲ್ಲಿ ಚೋಮನ ಊರಾದ ಭೋಗನ ಹಳ್ಳಿಯನ್ನು, ರಾತ್ರಿ ಹೊತ್ತಿನ ಕಗ್ಗತ್ತಲು ಮತ್ತು ಊರಿನ ಪರಿಸರವನ್ನು ನಿರೂಪಿಸಿದ್ದಾರೆ. ಈ ಕಾದಂಬರಿಯ ಮುಖ್ಯ ಪಾತ್ರ ಚೋಮ. ಈತನ ಬಡಜೀವನವನ್ನು ಲೇಖಕರು ಬರೆದಿದ್ದಾರೆ. ಇಲ್ಲಿ ಹೇಗೆ ಚೋಮ ಮತ್ತು ಆತನ ಸಂಪೂರ್ಣ ಕುಟುಂಬವೇ ಕಷ್ಟ, ನಿರಾಸೆ, ಕಣ್ಣೀರು ಮತ್ತು ಅವರ ಮೇಲಿನ ದೌರ್ಜನ್ಯವನ್ನು ಅನುಭವಿಸುತ್ತಿದ್ದಾರೆಂದು ಕಾರಂತರು ತುಂಬಾ ಸ್ಪಷ್ಟವಾಗಿ ಹಾಗೂ ಮನಮುಟ್ಟುವ ರೀತಿ ವರ್ಣಿಸಿದ್ದಾರೆ. ಈ ಕಾದಂಬರಿಯನ್ನು ಓದುತ್ತಲೇ ಕಣ್ಣಂಚಲ್ಲಿ ನೀರು ಚೆಲ್ಲುತ್ತದೆ. ಹೇಗೆ ಒಬ್ಬ ಬಡವನ ಆಸೆ, ಕನಸು ಈಡೇರದೆ ಇರುವುದು, ಹೆತ್ತ ಮಕ್ಕಳನ್ನು ಕಳೆದುಕೊಳ್ಳುವುದು, ಶ್ರೀಮಂತರ ಪಾಲಿಗೆ ಅವರು ಹೇಳಿದಂತೆ ಕೇಳುವ ಪ್ರಾಣಿಗಳ ರೀತಿ ನಡೆಸಿಕೊಳ್ಳುತ್ತಿರುತ್ತಾರೆ. ವ್ಯವಸಾಯ ಮಾಡಬೇಕೆಂಬ ಚೋಮನ ಆಸೆಗೆ ನಿರಾಸೆ ಉಂಟಾಗುತ್ತದೆ. ಕಾರಂತರು ಅಂದಿನ ಕಾಲದಲ್ಲಿಯ ವ್ಯವಸ್ಥೆ ಹೇಗೆ ಒಬ್ಬನ ಆಸೆ ಆಕಾಂಕ್ಷೆಗಳನ್ನು ಕಿತ್ತುಕೊಳ್ಳುತ್ತದೆ ಎಂದು ವರ್ಣಿಸಿದ್ದಾರೆ. ಬಡವರ ಬೆವರಿಗೆ ಯಾವುದೇ ಸರಿಯಾದ ಬೆಲೆ ಇರಲಿಲ್ಲ. ದುಡಿತಕ್ಕೆ ಸಿಗುವ ಅಕ್ಕಿಯಲ್ಲಿ ಅವರ ಜೀವನ ಸಾಗಬೇಕಾಗಿತ್ತು.

ಅದರೊಳಗೆ ಕುಡಿಯುವ ಕೆಟ್ಟ ಚಟ ಇವೆಲ್ಲವನ್ನೂ ಕಾರಂತರು ಚಿತ್ರಿಸಿದ್ದಾರೆ. ಬಡವರ ಸಾಲ ತೀರದಿದ್ದಲ್ಲಿ ಜೀತ ಮಾಡಿಸುವುದು ಮತ್ತು ಅವರಿಗೆ ಲೆಕ್ಕದಲ್ಲಿ ಮೋಸ ಮಾಡುವುದು ದೊಡ್ಡ ಜನಗಳ ಕೆಲಸ. ಇದನ್ನು ಅವರು ಬುದ್ಧಿವಂತಿಕೆ ಎಂದು ಭಾವಿಸಿದ್ದಾರೆ. ಆದರೆ ಇದು ಒಂದು ನೀಚ ವಂಚಕರ ಕೆಟ್ಟ ದುರಾಡಳಿತವಾಗಿದೆ. ನನಗೆ ಈ ಪುಸ್ತಕ ಏಕೆ ತುಂಬಾ ಅಚ್ಚುಮೆಚ್ಚು ಎಂದರೆ, ಕಾರಂತರು ಒಬ್ಬ ಕಡುಬಡವನ ಅಸಹಾಯಕ ಜೀವನ ಮತ್ತು ಅವನ ಮಕ್ಕಳ ಮುಂದಿನ ಭವಿಷ್ಯವೇನಾಗಬಹುದು ಎಂದು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಇದು ನಿಜವಾದ ಕಟುಸತ್ಯ ಎಂದು ನಾನು ಸಹ ನಂಬುತ್ತೇನೆ. ಒಬ್ಬ ಕಡುಬಡವ ಕುಡುಕನ ಮಕ್ಕಳ ಪರಿಸ್ಥಿತಿ, ಅದು ಯಾವುದೇ ಶಿಕ್ಷಣ ಆಸ್ತಿ ಏನೂ ಇಲ್ಲದೆ ಹೇಗೆ ಎಂದು ತಿಳಿಸಿದ್ದಾರೆ. ಈ ಪುಸ್ತಕದಲ್ಲಿ ನನ್ನ ಮನಸ್ಸಿಗೆ ಗಾಢವಾಗಿ ಪ್ರಭಾವ ಬೀರಿದ್ದೇನೆಂದರೆ, ಬಡತನ, ಎಂದೂ ತೀರದ ಆತನ ಸಾಲ, ನೀಗದ ಹಸಿವು, ಬಡವರನ್ನೇ ಹುಡುಕಿಕೊಂಡು ಬರುವ ಕಾಯಿಲೆ, ಎಂದೂ ಸಿಗದ ನೆಮ್ಮದಿ, ಬೆಲೆಯೇ ಇಲ್ಲದ ಕಣ್ಣೀರು, ಇವೆಲ್ಲವೂ ಸರ್ವೇ ಸಾಮಾನ್ಯವಾಗಿರುವ ಅತಿ ಕ್ರೂರ ಸಂಗತಿಗಳು.

0: ನನ್ನ ನೆಚ್ಚಿನ ಊರು ನಮ್ಮೂರು. ನಮ್ಮೂರು ಹುಣಸವಳ್ಳಿ. ಎಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹಾಗೆಯೇ ನನಗೆ ಮೊದಲ ಅಚ್ಚುಮೆಚ್ಚಿನ ಊರು ನಮ್ಮೂರು. ನಮ್ಮೂರು ಹೆಸರಿಗಷ್ಟೇ ಹುಣಸವಳ್ಳಿ, ಆದರೆ ಸಿಹಿಯಾದ ಕಂಪನ್ನು ಪಸರಿಸುವ ಅಂದ ಚಂದವಾಗಿದೆ ನಮ್ಮೂರು. ಒಂದು ಮಟ್ಟಿಗೆ ನಮ್ಮೂರು ತುಂಬ ದೊಡ್ಡದೆ. ನಮ್ಮೂರಿನ ಪರಿಸರವನ್ನು ವರ್ಣಿಸುವುದಾದರೆ, ಅಚ್ಚ ಹಸಿರಿನ ಮರಗಳ ಸಾಲು ದಾರಿಯುದ್ದಕ್ಕೂ ಕಂಗೊಳಿಸುತ್ತವೆ. ರಸ್ತೆಯಲ್ಲಿ ನಿಂತು ಕಣ್ಣೆತ್ತಿದರೆ ದೊಡ್ಡದಾಗಿ ಕಾಣುವ ಸೀಗೇಗುಡ್ಡ ಹಾಗೂ ನಂಜುಂಡೇಶ್ವರ ಪಾರ್ವತಮ್ಮನವರ ಬೆಟ್ಟ, ಇವು ಮಳೆ ಮತ್ತು ವಸಂತ ಕಾಲಗಳಲ್ಲಿ ಹಸಿರುಮಯವಾಗಿ ಕಾಣುತ್ತವೆ. ಊರಿಗೊಂದು ದೊಡ್ಡದಾದ ಕೆರೆ ಇದೆ. ಅದರಲ್ಲಿ ತನ್ನದೇ ಶೈಲಿಯ ಬಣ್ಣದಲ್ಲಿ ತಾವರೆ ಹೂಗಳು ಕಂಗೊಳಿಸುತ್ತಿರುತ್ತವೆ. ಅಲ್ಲೇ ಪಕ್ಕದಲ್ಲಿ ದೊಡ್ಡದಾದ ಅರಳಿ ಮರವಿದೆ. ಅದು ನಮ್ಮೂರಿಗೆ ಹೆಬ್ಬಾಗಿಲಿನಂತೆ ಕಾಣುತ್ತದೆ. ಪೂರಾ ರಸ್ತೆಯೇ ಚಪ್ಪರ ಹಾಕಿರುವಂತೆ ಆಗಸದಲ್ಲಿ ಹರಡಿದೆ. ಎಲ್ಲಿ ನೋಡಿದರೂ ಒಂದು ಹಿಡಿ ಪೇಪರ್ ಅಥವಾ ಪ್ಲಾಸ್ಟಿಕ್ ಕಸವಾಗಲಿ ನಮ್ಮೂರಿನಲ್ಲಿ ಸಿಗುವುದಿಲ್ಲ. ಅಷ್ಟು ಸ್ವಚ್ಛಂದದಿಂದ ನಮ್ಮೂರು ಕೂಡಿದೆ. ಇನ್ನು ಮಳೆಗಾಲ ಬಂದರಂತೂ ನಮ್ಮೂರು ನೋಡಲು ಸ್ವರ್ಗವೇ ಸರಿ. ವರ್ಷಧಾರೆ ಶುರುವಾದಾಗ ನಮ್ಮೂರನ್ನು ಹಾದು ಹೋಗುವ ಯಗಚಿ ಹೊಳೆಯು ತುಂಬಿ ಆನಂದದ ರಭಸದಿಂದ ಅರಿಯುತ್ತಿರುತ್ತದೆ. ಆ ಸಮಯದಲ್ಲಿ ದಾರಿ ಹೋಕರರು ಗಾಡಿ ನಿಲ್ಲಿಸಿ ಸೇತುವೆಯಿಂದ ಕಣ್ಣಿಣುಕಿ ನೋಡದೆ ಹೋಗುವುದಿಲ್ಲ. ರಸ್ತೆ ಬದಿಯಿಂದ ಶುರುವಾಗಿ ಕಣ್ಣ ಕೊನೆಯ ಎಲ್ಲೆಯವರೆಗೂ ಗದ್ದೆಗಳು. ನಾಟಿ ಮಾಡಿದಾಗ ಅವುಗಳನ್ನು ನೋಡಲು ಎರಡು ಕಣ್ಣು ಸಾಲದು. ಹಾಲು ದುಂಬಿ ಒಡೆದಾಗಂತೂ ಬಲು ಸೊಗಸು. ನಮ್ಮೂರಿನಲ್ಲಿ ಚೈತ್ರ ಮಾಸ ಬಂತೆಂದರೆ ಊರಿನ ಕಳೆಯೇ ಬದಲಾಗುತ್ತದೆ. ಚೈತ್ರ ಮಾಸದಲ್ಲಿ ನಮ್ಮೂರಿನ ಸುಮಾರು 800 ವರ್ಷಗಳ ಹಳೆಯ ಹೊಯ್ಸಳರ ಕಾಲದ ಶ್ರೀ ಗೋಪಾಲಕೃಷ್ಣ ದೇವರ ದೇವಸ್ಥಾನ ಹಾಗೂ ಗ್ರಾಮ ದೇವತೆಯಾದ ಶ್ರೀ ವೀರಭದ್ರೇಶ್ವರರ ಉತ್ಸವ ನಡೆಯುತ್ತದೆ. ಈ ಉತ್ಸವವು ಸುಮಾರು 3 ದಿನಗಳ ಕಾಲ ಜಂಪೋತ್ಸವವೆಂದು ನಡೆಯುತ್ತದೆ. ಈ ಜಾತ್ರೆಯನ್ನು ನೋಡಲು ಸುತ್ತಮುತ್ತಲ ಊರಿನವರೆಲ್ಲ ಸೇರುತ್ತಾರೆ. ನಮ್ಮೂರ ಶಾಲೆಯು ಅತ್ಯಂತ ಸಮೃದ್ಧ ಹಾಗೂ ಉತ್ತಮ ಶಿಕ್ಷಣ ಹೊಂದಿರುವ ಸರ್ಕಾರಿ ಶಾಲೆಯಾಗಿದೆ. ಇಡೀ ನಮ್ಮ ತಾಲೂಕಿಗೆ ಸ್ಫೂರ್ತಿಯಾಗಿತ್ತು. ಸುಮಾರು 150 ಹೆಚ್ಚು ಮಕ್ಕಳಿದ್ದರು. ನಾವು ಸಹ ಅಲ್ಲೇ ಓದಿದ್ದು. ನಮ್ಮ ಶಾಲೆಯ ಸುತ್ತಮುತ್ತಲಿನ ಪರಿಸರವೇ ಅಚ್ಚ ಹಸಿರಿನಿಂದ ಆವರಿಸಿದೆ. ಎಲ್ಲಿ ನೋಡಿದರೂ ಹಸಿರಾದ ಮರಗಳು, ಹೂವಿನ ತೋಟಗಳು. ಆದರೆ ಇತ್ತೀಚೆಗಿನ ದಿನಗಳಲ್ಲಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇಳಿಮುಖವಾಗುತ್ತಿದೆ. 100 ಮಕ್ಕಳ ಬೊಬ್ಬೆ ಬೋರು ಗಲಾಟೆ ಈಗಿಲ್ಲ.
1: ಇದುವರೆಗೆ ನಿವೇದಿತಾ HD ಅವರಿಂದ ಅಚ್ಚುಮೆಚ್ಚು ಕೇಳಿದಿರಿ. ಇದೀಗ ನಿವೇದಿತಾ HD ಅವರಿಂದ ಸಣ್ಣ ಪ್ರಬಂಧ ಹಾಗೂ ಸ್ವರಚಿತ ಕವನವನ್ನು ಕೇಳೋಣ. ಮೊದಲಿಗೆ ಕೇಳಿ ಸಣ್ಣ ಪ್ರಬಂಧ, ಹೆಣ್ಣೇಕೆ ಓದಬಾರದು, ಓದಿದರೂ ಹೆಚ್ಚೇಕೆ ಓದಬಾರದು.
0: ಓದು ಎಲ್ಲರ ಹಕ್ಕು, ಪ್ರತಿಯೊಬ್ಬರ ಜೀವನದ ಮುಖ್ಯವಾದ ತಳಪಾಯ ಹಾಗೂ ಎಷ್ಟೋ ಜನರ ಕನಸಿನ ಅರಮನೆಗೆ ದಾರಿ. ಓದಬೇಕು, ಓದಿ ಕೆಲಸ ತಗೋಬೇಕು, ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬೇಕು. ಎಲ್ಲಕ್ಕೂ ಮಿಗಿಲಾಗಿ ಹಗಲು ರಾತ್ರಿ ಮಳೆ ಬಿಸಿಲು ಎನ್ನದೆ ಬೆವರು ಸುರಿಸಿ ಸಾಕಿದ ಎತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬುದು ಎಷ್ಟೋ ಮಕ್ಕಳ ಆಸೆ ಕನಸು. ಅಂತಹ ಮಕ್ಕಳಲ್ಲಿ ಹೆಣ್ಣಾದರೇನು ಗಂಡಾದರೇನು, ಮಕ್ಕಳೆಂದ ಮೇಲೆ ಮಕ್ಕಳೇ. ಆದರೆ ಇನ್ನೂ ಕೆಲವು ಗ್ರಾಮೀಣ ವಿಭಾಗಗಳಲ್ಲಿ ಲಿಂಗ ತಾರತಮ್ಯ ಎಂಬುದು ಬೂದಿಯೊಳಗಿನ ಕೆಂಡದ ಹಾಗೆ ಇನ್ನೂ ಕಾವನ್ನು ಬೀರುತ್ತಲೇ ಇದೆ. ಇಂದಿಗೆ ಹೆಣ್ಣು ಭೂಮಿಯನ್ನೇ ದಾಟಿ ಸಾಧನೆ ಮಾಡಿದ್ದಾಗಿದೆ. ಆದರೂ ಅವಳು ಓದೋದಾದರೂ ಏಕೆ ಎಂಬ ಅಸಡ್ಡೆಯ ಮಾತುಗಳು ನಿಂತಿಲ್ಲ. ಹೆಣ್ಣು ಮಕ್ಕಳ ಓದಿಗಾಗಿ ಮತ್ತು ಅವರ ರಕ್ಷಣೆಗಾಗಿ ಹಲವಾರು ಕಾನೂನು ಕಟ್ಟಲೆಗಳಿವೆ. ಆದರೂ ಕೆಲವು ಹೆಣ್ಣು ಮಕ್ಕಳು ಎಲೆಮರೆಕಾಯಿಯಂತಿದ್ದಾರೆ. ಈ ಸಂಗತಿಗಳು ಗ್ರಾಮೀಣ ಭಾಗದಲ್ಲೇ ಹೆಚ್ಚು. ಹೆಣ್ಣು ಓದಿ ಏನು ಪ್ರಯೋಜನ? ಹೇಗಿದ್ರೂ ಮದುವೆಯಾದ ಮೇಲೆ ಮನೆ ಕೆಲಸ, ಮಕ್ಕಳು ಮರಿ ಗಂಡ, ಇಷ್ಟೇ ಇವಳ ಪ್ರಪಂಚ. ಅಂದ ಮೇಲೆ ಓದಿಗೆ ಮಾಡುವ ಖರ್ಚು ಆಕೆಯ ಮದುವೆಗಾದೀತು ಎಂಬ ಮಾತುಗಳು ಕೆಲವು ವ್ಯಕ್ತಿತ್ವಗಳದ್ದು. ಈಗ ಹೆಣ್ಣು ಮಕ್ಕಳು ಓದುತ್ತಿದ್ದಾರೆ, ಆದರೆ ಅವರು ತಮ್ಮ ಉನ್ನತ ಶಿಕ್ಷಣ ಮುಂದುವರಿಸಲು ಆಗುತ್ತಿಲ್ಲ. ಏಕೆ? ಈ ಪ್ರಶ್ನೆಗೆ ಉತ್ತರ ಎಣಿಸಲಾಗದಷ್ಟು. ಈಗೊಂದು ಉದಾಹರಣೆಯೊಂದಿಗೆ ಮುಂದುವರಿಯುವುದಾದರೆ, ಒಂದು ಊರಲ್ಲಿ 2 ಹೆಣ್ಣು ಮಕ್ಕಳು ತಮ್ಮದೇ ಊರಲ್ಲಿ ಪ್ರೌಢಶಿಕ್ಷಣ ಮುಗಿಸುತ್ತಾರೆ. ನಂತರದ ಓದಿಗೆ ಪಟ್ಟಣಕ್ಕೆ ಹೋಗಬೇಕು. ಆ ಇಬ್ಬರಲ್ಲಿ ಒಬ್ಬಳು ಅನುತ್ತೀರ್ಣವಾಗುತ್ತಾಳೆ ಹಾಗಾಗಿ ಅವಳ ಮನೆಯವರು ಅವಳ ಓದನ್ನು ಅಲ್ಲಿಗೆ ನಿಲ್ಲಿಸುತ್ತಾರೆ. ಆದರೆ ಉಳಿದೊಬ್ಬಳು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣಳಾಗಿರುತ್ತಾಳೆ. ಪಟ್ಟಣಕ್ಕೆ ಓದಲು ಹೋಗಲು ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ, ನಡೆದೇ ಹೋಗಬಹುದಾದ ದಾರಿ ಕೂಡ. ಆದರೂ ಒಬ್ಬಳೇ ನಡೆದುಕೊಂಡು ಹೋಗಿ ಬರಲು ಅವಳು ಹುಡುಗಿ, ಹಾಗಾಗಿ ಪೋಷಕರಲ್ಲಿ ಆತಂಕವೇ ಜಾಸ್ತಿ. ಈಗಿನ ಸಮಾಜದಲ್ಲಿ ನಡೆಯುತ್ತಿರುವ ಘಟನೆಗಳು ಇಂತಹ ಪರಿಸ್ಥಿತಿಗಳಲ್ಲಿ ತುಂಬಾ ಗಾಢವಾಗಿ ಪರಿಣಾಮ ಬೀರುತ್ತವೆ. ಇಂತಹ ಘಟನೆಗಳಿಂದ ಪೋಷಕರು ಹೆದರುವುದು ತಪ್ಪೇನಲ್ಲ. ಆದರೆ ಉತ್ತೀರ್ಣಳಾದ ಆಕೆಯ ಮುಂದಿನ ಓದು ಈ ಇಕ್ಕಟ್ಟಿಗೆ ಕಾರಣ? ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದ ಕಾರಣವೋ ಅಥವಾ ಆಕೆ ಒಬ್ಬಳೇ ಕಾಲೇಜಿಗೆ ಹೋಗಿ ಬರಬೇಕು ಎಂಬ ಕಾರಣವೋ, ಎಲ್ಲಕ್ಕೂ ಮಿಗಿಲಾಗಿ ಆಕೆ ಒಬ್ಬ ಹೆಣ್ಣು ಎಂಬ ಕ್ಷುಲ್ಲಕ ನೆವವೋ, ಒಟ್ಟಾರೆ ಇವಳು ಓದಿದ್ದು ಸಾಕು, ಹೆಚ್ಚೋದಿ ಏನಾಗಬೇಕು ಎಂಬ ಮಾತಿನ ಸುರಿಮಳೆಯಲ್ಲಿ ಆಕೆ ಮಿಂದು ಹೋಗುತ್ತಾಳೆ. ಮಗನನ್ನು ಎಲ್ಲಿ ಬೇಕಾದರೂ ಒಂಟಿಯಾಗಿ ಹಾಗೂ ಅವರ ಇಷ್ಟಗಳನ್ನು ಪೂರೈಸುವ ಪೋಷಕರು ಮಗಳು ಎಂಬಾಕೆಗೆ ಅಂತಹ ಹಕ್ಕು ಹಾಗೂ ಇಷ್ಟಗಳನ್ನು ಕೇಳುವುದು ಸಹ ಇಲ್ಲ. ಇದೆಲ್ಲದರಲ್ಲಿ ಈಗಿನ ಸಮಾಜದಲ್ಲಿನ ಕ್ರೂರ ಬದಲಾವಣೆಗಳು ಹಾಗೂ ಮಾನವೀಯತೆ ಕಡಿಮೆಯಾಗಿರುವುದು ಸಹ ಇಂತಹ ಎಲ್ಲ ಕೃತ್ಯಗಳಿಗೆ ಮುಖ್ಯ ಕಾರಣ. ಈ ಸಮಾಜ ಯಾವಾಗ ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಹೊರಬಂದು ಯಾವುದೇ ಲಿಂಗ ತಾರತಮ್ಯವಿಲ್ಲದೆ ಹೆಣ್ಣಿಗೆ ಸಮಾನ ಮನ್ನಣೆ ಕೊಡುವುದೋ ಅಂದಿಗೆ ಎಲ್ಲಾ ಹೆಣ್ಣು ಮಕ್ಕಳು ಸಂಪೂರ್ಣ ಬಲಿಷ್ಠರು ಹಾಗೂ ವಿದ್ಯಾವಂತರು ಆಗುತ್ತಾರೆ. ಶಿಕ್ಷಣವೇ ಹೆಣ್ಣಿನ ಏಕೈಕ ಕೀಲಿ ಸಾಧನೆಯ ಖಜಾನೆಗೆ.
1: ಇದುವರೆಗೆ ಸಣ್ಣ ಪ್ರಬಂಧ ಹೆಣ್ಣೇಕೆ ಓದಬಾರದು, ಓದಿದರೂ ಹೆಚ್ಚೇಕೆ ಓದಬಾರದು ಕೇಳಿದಿರಿ. ಈಗ ನಿವೇದಿತಾ ಹೆಚ್.ಡಿ. ಅವರ ಸ್ವರಚಿತ ಕವನವನ್ನು ಕೇಳೋಣ.
0: ಈಕೆಯಲ್ಲವೇ ಈಗಿನ ನಮ್ಮ ರಾಷ್ಟ್ರಪತಿ, ಆಕೆ ಅಲ್ಲವೇ ಆಗಿನ ನಮ್ಮ ಪ್ರಧಾನಿ, ಅವಳೆಲ್ಲವೇ ಬಾನಿನಲ್ಲಿ ಹಾರಿದ್ದು ಜೀವಿಸಿದ್ದು, ಇವಳೆಲ್ಲವೇ ನಮ್ಮ ಸೈನ್ಯದ ಮುಖ್ಯಸ್ಥೆ. ಸಾಕು ಮಾಡಿ ನಿಮ್ಮ ಇನ್ನು ಕ್ಯಾಮೆಗೆ ಬಾರದ ಈ ನಿಮ್ಮ ಮಾತುಗಳನ್ನು, ಇಡೀ ಭೂಮಂಡಲದ ಶಕ್ತಿಯೇ ಆಗಿಹಳು ಈ ಹೆಣ್ಣು.
1: ಇದುವರೆಗೆ ನಿವೇದಿತಾ ಹೆಚ್.ಡಿ. ಅವರ ಸ್ವರಚಿತ ಕವನವನ್ನು ಕೇಳಿದಿರಿ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಜಿ.ಎಸ್. ಶಿವರುದ್ರಪ್ಪರವರು ರಚಿಸಿರುವ ಒಂದು ಭಾವಗೀತೆಯನ್ನ ಕೇಳೋಣ. ಹಾಡಿಗೆ ದನಿಯಾಗಿದ್ದಾರೆ ಪುತ್ತೂರು ನರಸಿಂಹ ನಾಯಕ.

ಯುವ ಸ್ನೇಹಿತರೆ, ಇದಾಗಿತ್ತು ಇಂದಿನ ಯುವವಾಣಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಯುವವಾಣಿಯಲ್ಲಿ. ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಹಾಸನ. ಇಂದು ಮೇ 8 ಶುಕ್ರವಾರ. ಸ್ಟುಡಿಯೋ ಸಮಯ 8:31:10. ಇದೀಗ ಗಜಲ್ಗಳು ಆರಂಭದಲ್ಲಿ ಕೇಳಿ. ಅನುರಾಧ ಪೌಡ್ವಾಲ್ ಹಾಗೂ ಪಂಕಜ್ ಉದಾಸ್ ಅವರು ಹಾಡಿರುವ ದಿಲೀಪ್ ತಾಹಿರ್ ಅವರ ಗಜಲ್. ತೇರಿ ಕಾಮೋಶ್ ಹೋಟೋಂ ಪೇ ಮೊಹಬ್ಬತ್ ಗುನ್ಗುನಾತಿ ಹೇ, ಮೇ ತೇರಿ ಹೂ ತೂ ಮೇರಾ ಹೇ, ಯಹಿ ಆವಾಜ್ ಆತಿ ಹೇ.

0: ಶ್ರೋತೃಗಳೇ, ಇದುವರೆಗೆ ನಕ್ಷ್ ಲಾಯಲ್ಪುರಿ ಹಾಗೂ ದಿಲೀಪ್ ತಾಹಿರ್ ಅವರ ಗಜಲ್ಗಳನ್ನು ಜಗಜೀತ್ ಸಿಂಗ್ ಹಾಗೂ ಅನುರಾಧ ಪೋಡ್ವಾಲ್ ಹಾಗೂ ಪಂಕಜ್ ಉದಾಸ್ ಅವರು ಹಾಡಿದರು. ಇಲ್ಲಿಗೆ ಗಜಲ್ಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ.
1: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ.

0: ಅಂದ್ರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.

ಮಧುರಗಾನ ಮಧುರಾತೀತ ಮಧುರ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಆರಂಭದಲ್ಲಿ ಕೇಳಿ ಪಿವಿ ಶ್ರೀನಿವಾಸ್ ಅವರ ಕಂಠ ಮಾಧುರ್ಯದಲ್ಲಿ ಮೂಡಿಬಂದಿರುವ ಒಂದು ಗೀತೆಯನ್ನು ಜಿಕೆ ವೆಂಕಟೇಶ್ ಅವರ ನವಿರಾದ ಸಂಗೀತ, ಚಿ ಉದಯಶಂಕರ್ ಅವರ ಕಾವ್ಯಾತ್ಮಕ ಸಾಹಿತ್ಯ ಈ ಗೀತೆಯಲ್ಲಿದೆ. ದಿನವೂ ಮನದಲ್ಲಿ ರಾತ್ರಿಯೂ ಕನಸಲ್ಲಿ ಅವಳೇ ತುಂಬಿಕೊಂಡು ವಿರಹವನ್ನು ಸಂಭ್ರಮಿಸುವ ಪ್ರೇಮಿಯ ಹೃದಯದ ದನಿಯೇ ಈ ಗೀತೆ. ಕೇಳಿ ಬರೋಣ ರಾಜಾ ನನ್ನ ರಾಜಾ ಚಿತ್ರದ ಈ ಗೀತೆಯನ್ನು.

ಪ್ರೇಮಾನುಬಂಧ ಚಿತ್ರದ ಈ ಗೀತೆಗೆ ಮಾಂತ್ರಿಕ ಸಂಗೀತ ನೀಡಿದವರು ರಾಜನ್ ಮತ್ತು ನಾಗೇಂದ್ರ ಜೋಡಿ. ಕಾವ್ಯಾತ್ಮಕ ಸಾಹಿತ್ಯ ಚಿ ಉದಯಶಂಕರ್ ಅವರದು. ಬೆಳದಿಂಗಳೊಂದು ಕೈಯಲ್ಲಿ ಹಿಡಿದು ಬಂದೆ ನಿನಗಾಗಿ, ಪ್ರಿಯತಮೆಗಾಗಿ ಇಡೀ ಬೆಳದಿಂಗಳನ್ನೇ ಕಾಣಿಕೆಯಾಗಿ ತರುವ ಪ್ರೇಮಿಯ ಕನಸು ಈ ಹಾಡಿನಲ್ಲಿದೆ.

ಮಧುರ ಗಾನ ಮೂಡಿ ಬರ್ತಾ ಇದೆ. ಮುಂದಿನ ಗೀತೆ ವಿಜಯವಾಣಿ ಚಿತ್ರದ್ದು, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಒಂದು ದಕ್ಷಿಣ ಭಾರತದ ಇಬ್ಬರು ಗಾನ ಕೋಗಿಲೆಗಳ ಜುಗಲ್ಬಂದಿ ಅಂತಲೇ ಹೇಳ್ಬೋದು. ಒಟ್ಟಿಗೆ ಹಾಡಿದ ಅಪರೂಪದ ಕ್ಷಣ, ಇಬ್ಬರ ಕಂಠದಲ್ಲೂ ಕೂಡ ವಸಂತದ ಲವಲವಿಕೆ, ರಾಜನ್ ನಾಗೇಂದ್ರ ಅವರ ಒಂದು ಸಂಗೀತ ಸಂಯೋಜನೆಯ ಮೋಡಿ ಈ ಗೀತೆಗಿದೆ. ಮಧುಮಾಸದ ಹುಣ್ಣಿಮೆ ರಾತ್ರಿ ಚಂದ್ರನ ಸೊಬಗನ್ನು ಕಂಡು ಇಬ್ಬರು ಸಖಿಯರು ತಮ್ಮ ಮನದಾಸೆಯನ್ನು ಹಂಚಿಕೊಳ್ಳುವ ಮುಗ್ಧ ಪ್ರೇಮಗೀತೆ ಇದಾಗಿದೆ.

ಮಧುರಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಗುಣ ನೋಡಿ ಹೆಣ್ಣು ಕೊಡು. ನೀ ಇರಲು ಜೊತೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಸ್ವರದಲ್ಲಿ ಈ ಗೀತೆ ಮೂಡಿಬಂದಿದೆ. ಕನ್ನಡದ ಶ್ರೇಷ್ಠ ಗೀತೆ ರಚನೆಕಾರರಾದ ಆರ್ ಎನ್ ಜಯಗೋಪಾಲ್ ಅವರು ಗೀತೆನ ರಚಿಸಿದ್ದಾರೆ. ಗೀತೆಗೆ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಪಾವನಗಂಗಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಗೀತ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಪ್ರೇಮಪೂರ್ವ ಕಂಠ ವಿರಹಕ್ಕೂ ಒಂದು ಮಧುರತೆ ತಂದಿದೆ. ರಾಜನ್ ನಾಗೇಂದ್ರ ಅವರ ನವಿರಾದ ಸಂಗೀತದ ಜೊತೆ ಈ ಗೀತೆ ಅಮರವಾಗಿದೆ ಅಂತಲೇ ಹೇಳ್ಬೋದು.

ಮಧುರಗಾನ ಕಾರ್ಯಕ್ರಮದಲ್ಲಿ ನೀವೀಗ ಕೇಳ್ತಾ ಇರೋ ಗೀತೆ ನಾರದ ವಿಜಯ. ಈ ಗೀತೆಗೆ ಸಂಗೀತ ನೀಡಿದವರು ಅಶ್ವಥ್ ವೈದಿ, ಸಾಹಿತ್ಯ ಚಿ ಉದಯಶಂಕರ್ ಅವರದು. ಹೊರಗಿನ ವೇಷಭೂಷಣ ನೋಡಿ ಮೋಸ ಹೋಗಬೇಡ, ಮನುಷ್ಯನ ಗುಣ ಮನಸ್ಸನ್ನೇ ನೋಡು ಎಂದು ಸಾರುವ ನಾರದನ ತತ್ವಬೋಧನೆ ಈ ಗೀತೆ ಆಗಿದೆ.

ಮಧುರ ಗಾನ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಜನ್ಮ ರಹಸ್ಯ ಚಿತ್ರದ್ದು. ಕಣ್ಣಂಚಲಿ ತುಟಿಮಿಂಚಲಿ ಗೀತೆನ ಹಾಡಿದ್ದಾರೆ ಎಸ್ ಜಾನಕಿ.

ಶ್ರೋತೃಗಳೇ, ಇದುವರೆಗೆ ಮಧುರಗಾನ, ಮಧುರಾತೀತ ಮಧುರ ಗಾನಗಳ ಒಂದು ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ಮೂಡಿಬಂತು. ಈ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ನಾನು ಹೆಚ್ ಮೋಹನಾಕ್ಷಿ. ಗೀತೆಗಳೆಲ್ಲ ನಿಮಗೆ ಇಷ್ಟವಾದವು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವ ಸಮಯವಾಯಿತು. ಮತ್ತೆ ಭೇಟಿಯಾಗೋಣ ಮುಂದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಹಾಸನ ಸಮಯ 10:30 ಇನ್ನು ಮುಂದೆ ಮುಂಬೈ ವಿದ್ಯಾಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ